ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಜ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ ಹಾಗೂ 103 ಮೆಗಾಹರ್ಟ್ಜ್ ಕಂಪನಾಂಕಗಳಲ್ಲಿಯೂ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇಂದು ಸೋಮವಾರ, ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನ ಶಕೆ 1948ರ ಆಷಾಢ ಮಾಸದ 29ನೆಯ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 20ನೇ ತಾರೀಕು. ಈಗ ಸಮಯ 5:59.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನಾ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
0: ಈಗ ಬಿಕೆ ಹೊಂಗಲ್ ಅವರಿಂದ ಚಿಂತನ.
2: ಮಾತು ಎಂಬ ಶಬ್ದಕ್ಕೆ ನುಡಿ, ಭಾಷೆ, ವಚನ ಮೊದಲಾದ ಪ್ರಯೋಗಗಳನ್ನು ಬಳಸಲಾಗುತ್ತದೆ. ಮಾತು ಅಥವಾ ಭಾಷೆ ವಿಶ್ವದ ಎಲ್ಲೆಡೆಗೆ ಒಂದೇ ತರಹದಾಗಿರುವುದಿಲ್ಲ. ಪ್ರದೇಶದಿಂದ ಪ್ರದೇಶಕ್ಕೆ ಅದು ಬೇರೆ ಬೇರೆಯಾಗಿರುತ್ತದೆ. ಒಂದು ಪ್ರದೇಶದವರ ಭಾಷೆ ಅಥವಾ ಮಾತು ಇನ್ನೊಂದು ಪ್ರದೇಶದವರಿಗೆ ತಿಳಿಯದೇ ಇರಬಹುದು. ಭಾಷೆಗಳಲ್ಲಿ ಕೆಲವು ಲಿಖಿತವಾಗಿದ್ದರೆ ಇನ್ನು ಕೆಲವು ಅಲಿಖಿತವಾಗಿರುತ್ತವೆ. ಭಾಷೆಗಳು ಪ್ರಪಂಚದಲ್ಲಿ ವಿಶಿಷ್ಟ ಹಾಗೂ ವೈವಿಧ್ಯಮಯವಾಗಿವೆ. ಈ ಭಾಷೆ ಇಲ್ಲವೇ ಮಾತುಗಳು ದೇವರ ಕೊಡುಗೆ ಅಥವಾ ದೈವದ ದೇಣಿಗೆ ಅಲ್ಲ, ಅದು ಮಾನವನ ಸತತ ಸಾಧನೆಯ ಫಲವಾಗಿದೆ. ಮಾತು ಇಲ್ಲದಿದ್ದರೆ ಮನುಷ್ಯ ಮೃಗೀಯನಂತಿರುತ್ತಿದ್ದ. ಮಾತು, ಮತಿ, ಕೃತಿ, ಸ್ಮೃತಿ ಮತ್ತು ಸಂಸ್ಕೃತಿಗಳಿಂದ ಮನುಷ್ಯ ಪ್ರಾಣಿ ಪಶು ಪಕ್ಷಿಗಳಿಗಿಂತ ಭಿನ್ನವಾಗಿದ್ದಾನೆ. ಪರಸ್ಪರ ಭಿನ್ನಾಭಿಪ್ರಾಯಗಳು ಮಾತಿನ ಮೂಲಕ ವಿನಿಮಯವಾಗುತ್ತವೆ. ಮಾತು ಇಲ್ಲದಿದ್ದರೆ ಪ್ರಪಂಚವೇ ಶೂನ್ಯವಾಗುತ್ತಿತ್ತು. ಮಾತುಗಳು ಪ್ರದೇಶ ಪ್ರದೇಶಕ್ಕೆ ಬೇರೆ ಬೇರೆಯಾಗಿರುತ್ತವೆ. ಉದಾಹರಣೆಗೆ, ದಕ್ಷಿಣ ಹಾಗೂ ಉತ್ತರ ಕರ್ನಾಟಕದವರ ಭಾಷೆ ಕನ್ನಡವಾಗಿದ್ದರೂ ಅವರು ಮಾತನಾಡುವ ರೀತಿ ಬೇರೆ ಬೇರೆಯಾಗಿರುತ್ತದೆ. ಕೆಲವರ ಮಾತು ಎಷ್ಟು ಕೇಳಿದರೂ ಸಾಕೆನಿಸುವುದಿಲ್ಲ, ಇನ್ನು ಕೆಲವರು ಮಾತನಾಡತೊಡಗಿದರೆ ಬೇಸರವೆನಿಸುತ್ತದೆ. ಅದಕ್ಕೆ ಸರ್ವಜ್ಞನು ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ, ರಸಿಕನಲ್ಲದವನ ಬರಿ ಮಾತು ಕಿವಿಯೊಳಗೆ ಕೂರ್ದಶಿಯ ಬಡೆದಂತೆ ಸರ್ವಜ್ಞ ಎಂದಿದ್ದಾನೆ. ಮಾತನಾಡುವುದು ಒಂದು ಕಲೆಯಾಗಿದೆ. ರಾಜಕಾರಣಿಗಳು ಮಾತು ಬಲ್ಲವರಾಗಿರುತ್ತಾರೆ. ಅವರು ನೀಡುವ ಭರವಸೆಗಳು ರಾಶಿಯಷ್ಟು. ಅವರ ಮಾತಿನ ಮೋಡಿಯಿಂದ ಮರುಳಾದ ಮತದಾರ ಅವರನ್ನು ಅಥವಾ ಅವರ ಪಕ್ಷವನ್ನು ಆಯ್ಕೆ ಮಾಡಿದ ನಂತರ ಭರವಸೆ ಈಡೇರುವುದು ವಿರಳವಾಗಿರುತ್ತದೆ. ಮಗು ಮನೆಯವರ ಮಾತನ್ನು ಅನುಕರಿಸುತ್ತದೆ. ಮನೆಯಲ್ಲಿ ನಾವು ಹೇಗೆ ಮಾತನಾಡುತ್ತಿರುವೆಯೋ ಅದು ದೊಡ್ಡದಾದಂತೆ ಹಾಗೆಯೇ ಮಾತನಾಡುತ್ತದೆ. ಮಾತು ಮನುಷ್ಯನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ನಮ್ಮ ಮಗು ಒಳ್ಳೆಯ ಮಾತು ಆಡಬೇಕಿದ್ದರೆ ಮೊದಲು ನಮ್ಮ ಸಂಸ್ಕೃತಿ ಒಳ್ಳೆಯದಾಗಿರಬೇಕು. ಒಂದೆರಡು ದಿನಗಳಲ್ಲಿ ಇದು ಸಾಧ್ಯವಾಗದು. ಇದಕ್ಕೆ ಸತತ ಸಾಧನೆ ಅಗತ್ಯ. ಆಡುವ ಮಾತಿನಲ್ಲಿ ಪರಿಣಾಮವಿದೆ. ಆಡುವ ರೀತಿ ಮಾತು ತನ್ನ ಪರಿಣಾಮ ಬೀರುತ್ತದೆ. ಮಿತ್ರತ್ವ ಹಾಗೂ ವೈರತ್ವಕ್ಕೆ ಮಾತು ಕಾರಣವಾಗಿರುತ್ತದೆ. ಆದ್ದರಿಂದ ನಾವು ಮಾತನಾಡುವಾಗ ಬಹಳ ಎಚ್ಚರದಿಂದಿರಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಒಮ್ಮೆ ಆಡಿದ ಮಾತು ತಿರುಗಿ ಬರಲಾರದು. ಅದು ಕೈಯಲ್ಲಿದ್ದ ಕಲ್ಲಿನಂತೆ ಘೋರ ಅನಾಹುತಕ್ಕೆ ಕಾರಣವಾದೀತು. ಮಾತು ಕೇವಲ ಆಡುವುದಕ್ಕಲ್ಲ, ಮಾತಿನಿಂದ ಮೋಕ್ಷವನ್ನು ಪಡೆಯಬಹುದಾಗಿದೆ. ಮಾತು ಮೃದು ಮಧುರವಾಗಿರಬೇಕು. ನುಡಿಯಂತೆ ನಡೆಯಿರಬೇಕು. ಕೊಟ್ಟ ಮಾತು ಬಿಟ್ಟ ಬಾನದಂತಿರಬೇಕು.
0: ಇದುವರೆಗೆ ಬಿಕೆ ಹೊಂಗಲ್ ಅವರಿಂದ ಚಿಂತನ ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ ಇದೀಗ ರೈತರಿಗೆ ಸಲಹೆಗಳು.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ರೈತ ಬಾಂಧವರೇ ನಮಸ್ಕಾರ. ಹೆಸರಿನಲ್ಲಿ ಕಂಡುಬರುವ ನಂಜು ರೋಗ, ಇದರ ಲಕ್ಷಣಗಳು ಏನಪ್ಪಾ ಅಂದ್ರೆ ಎಲೆಗಳ ಮೇಲೆ ದಟ್ಟ ಮತ್ತು ತಿಳಿ ಹಳದಿ ಬಣ್ಣದ ಮಚ್ಚೆಗಳು ಕಾಣಿಸ್ತವೆ. ಗಿಡಗಳು ಕುಳ್ಳಗಾಗಿರ್ತವೆ. ರೋಗ ತೀವ್ರವಾಗಿದ್ದರೆ ಕಾಯಿ ಬಿಡೋದಿಲ್ಲ. ಇದರ ನಿರ್ವಹಣೆ ಏನಪ್ಪಾ ಅಂದ್ರೆ ರೋಗಕ್ಕೆ ತುತ್ತಾದ ಸಸ್ಯಗಳನ್ನು ಪ್ರಾರಂಭದ ಹಂತದಲ್ಲಿಯೇ ಗುರುತಿಸಿ ಕಿತ್ತು ಮಣ್ಣಿನಲ್ಲಿ ಹೂಳಬೇಕು. ಅಂತರ್ವ್ಯಾಪಿ ಕೀಟನಾಶಕಗಳಾದ 0.5 ಮಿಲಿಲೀಟರ್ ಇಮಿಡಾಕ್ಲೋಫ್ರಿಡ್, 17.8 SL ಅಥವಾ 0.3 ಗ್ರಾಂ ಅಸಿಟಾಮಾಫ್ರಿಡ್ 20 SP ಅಥವಾ 0.3 ಗ್ರಾಂ ಥಯಾಮಿಥಾಕ್ಸಾಮ್ 25 WG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಬಟಾಣಿ, ಇದರಲ್ಲಿ ಕಂಡುಬರುವ ಬೂದಿ ರೋಗ, ಇದರ ಲಕ್ಷಣ ಮತ್ತು ಹಾನಿ ಏನಪ್ಪಾ ಅಂದ್ರೆ ಎಲೆ ತೊಟ್ಟು ಕಾಂಡ ಮತ್ತು ಹೂವಿನ ದಳದಲ್ಲಿ ಬಿಳಿ ಬೂದು ಬಣ್ಣದ ಶಿಲೀಂಧ್ರದ ಬೆಳವಣಿಗೆ ಕಂಡುಬರ್ತದೆ. ರೋಗದ ತೀವ್ರತೆ ಜಾಸ್ತಿಯಾದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುತ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ಬೂದಿ ರೋಗ ಕಂಡುಬಂದಾಗ ಬೆಳೆಗೆ 3 ಗ್ರಾಂ 80% ನೀರಿನಲ್ಲಿ ಕರಗುವ ಗಂಧಕ ಅಥವಾ 1 ಗ್ರಾಂ ಡೈನೋಕಾಫ್ ಅಥವಾ 1 ಮಿಲಿಲೀಟರ್ ಪ್ರೊಪೆಕೊನಾಜಾಲ್ 25 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 144-200 ಲೀಟರ್ ಸಿಂಪರಣಾ ದ್ರಾವಣ ಬಳಸಬೇಕು. ಅವಶ್ಯಕತೆ ಕಂಡುಬಂದಲ್ಲಿ 2 ವಾರಗಳ ನಂತರ ಇದೇ ಸಿಂಪರಣೆಯನ್ನು ಪುನರಾವರ್ತಿಸಬೇಕು. ಇನ್ನು ಕಾಯಿ ಕೊಳೆಯುವ ರೋಗ, ಇದರ ಲಕ್ಷಣ ಮತ್ತು ಹಾನಿ ಏನಪ್ಪಾ ಅಂದ್ರೆ ಕಾಯಿಗಳು ಕಂದು ಬಣ್ಣಕ್ಕೆ ತಿರುಗಿ ಕೊಳಿತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ರೋಗ ಕಂಡು ಬಂದಾಗ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಪ್ರೊಪೆಕೊನಾಜಾಲ್ 25 EC ಅಥವಾ 1.0 ಮಿಲಿಲೀಟರ್ ಎಕ್ಸಾಕೊನಾಜಾಲ್ 5 EC ಬೆರೆಸಿ ಸಿಂಪಡಿಸಬೇಕು. ಅವಶ್ಯಕತೆ ಕಂಡುಬಂದಲ್ಲಿ 2 ವಾರಗಳ ನಂತರ ಇದೇ ಸಿಂಪರಣೆಯನ್ನು ಪುನರಾವರ್ತಿಸಬೇಕು. ಇನ್ನು ರೈತ ಬಾಂಧವರೇ, ಕಾಂಡ ಕೊಳೆಯುವ ರೋಗ, ಇದರ ಲಕ್ಷಣ ಮತ್ತು ಹಾನಿ ಏನಪ್ಪಾ ಅಂದ್ರೆ ರೋಗಕ್ಕೆ ತುತ್ತಾದ ಕಾಂಡಭಾಗವು ಕಂದು ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿ ನಂತರ ಒಣಗ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ರೋಗ ಕಂಡು ಬಂದಾಗ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಪ್ರೊಪೆಕೊನಾಜಾಲ್ 25 EC ಅಥವಾ 1.0 ಮಿಲಿಲೀಟರ್ ಎಕ್ಸಾಕೊನಾಜಾಲ್ 5 EC ಬೆರೆಸಿ ಸಿಂಪಡಿಸಬೇಕು. ಅವಶ್ಯಕತೆ ಕಂಡುಬಂದಲ್ಲಿ 2 ವಾರಗಳ ನಂತರ ಇದೇ ಸಿಂಪರಣೆಯನ್ನು ಪುನರಾವರ್ತಿಸಬೇಕು. ಇನ್ನು ರೈತ ಬಾಂಧವರೇ, ಸೂರ್ಯಕಾಂತಿ. ಸೂರ್ಯಕಾಂತಿಯನ್ನ ಮುಂಗಾರು ಬೆಳೆಯಾಗಿ ಬೆಳೆದರೆ ಜುಲೈ ಕೊನೆಯವರೆಗೂ ಬಿತ್ತನೆ ಮಾಡಬಹುದು. ಬೀಜಕ್ಕೆ ಅಜೋಸ್ಪೆರ್ಲಿಮ್ ಜೀವಾಣುವಿನಿಂದ ಪ್ರತಿ ಎಕರೆಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಶಿಫಾರಸು ಮಾಡಿದ ರಸಗೊಬ್ಬರಗಳ ಜೊತೆಗೆ 10 kg ಸತುವಿನ ಸಲ್ಫೇಟ್ ಪ್ರತಿ ಹೆಕ್ಟೇರ್ಗೆ ಸೇರಿಸಿ ಬಿತ್ತನೆ ಮಾಡಬೇಕು. ಇನ್ನು ಕಳೆ ನಿಯಂತ್ರಣ. ಬೀಜ ಬಿತ್ತಿದ ದಿನ ಅಥವಾ ಮರುದಿನ ಒಳಗಾಗಿ ಪ್ರತಿ ಎಕರೆಗೆ 1.2 ಲೀಟರ್ ಬ್ಯೂಟಾಕ್ಲೋರ್ 50 EC ಅಥವಾ 1.8 ಲೀಟರ್ ಪೆಂಡಿಮಿಥೈಲಿನ್ 30 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬಿತ್ತಿದ 35 ದಿನಗಳ ನಂತರ 1 ಸಾರಿ ಕೈಗಳೆ ಹಾಗೂ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಬಿತ್ತಿದ 15-20 ದಿನಗಳಲ್ಲಿ ಪ್ರತಿ ಎಕರೆಗೆ 250 ಮಿಲಿಲೀಟರ್ ಪ್ರೊಪೋಕ್ಯುಜಾಫಾಪ್ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ವಾರ್ಷಿಕ ಹುಲ್ಲು ಜಾತಿಯ ಕಳೆಗಳನ್ನು ಹತೋಟಿ ಮಾಡಬಹುದು. ಇನ್ನು ಅಂತರ ಬೇಸಾಯ. ಕೂರಿಗೆ ಭತ್ತದಲ್ಲಿ ಬಿತ್ತನೆಯಾದ 15 ದಿನಗಳ ನಂತರ ಹದವು ಸಿಕ್ಕಾಗ 1 ವಾರದ ಅಂತರದಲ್ಲಿ 2 ಅಥವಾ 3 ಸಲ ಎಡೆಕುಂಟೆ ಹೊಡಿಬೇಕು. ಇದರಿಂದ ಕಳೆ ನಿಯಂತ್ರಣದೊಂದಿಗೆ ಹಸಿಯ ಕೊರತೆಯಾದಾಗ ಬಿರುಕು ಬಂದು ಮಣ್ಣಿನ ತೇವಾಂಶ ತೀವ್ರಗತಿಯಲ್ಲಿ ನಷ್ಟವಾಗುವುದನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಬಿತ್ತನೆಯಾದ ಸುಮಾರು 40 ದಿನಗಳ ನಂತರ ಗದ್ದೆಯಲ್ಲಿ ನೀರು ನಿಂತಾಗ ಕೊನೆಯ ಬಾರಿ ಎಡೆಕುಂಟೆ ಹೊಡೆದು ನಂತರ ದೋಣಿ ತಿಕ್ಕುವುದರಿಂದ ಕಳೆಗಳು ನಾಶವಾಗಿ ಮರಿ ಒಡೆಯುವುದಕ್ಕೆ ಪ್ರೋತ್ಸಾಹ ಕೊಡುವುದರೊಂದಿಗೆ ಮೇಲ್ಭಾಗದ ಮಣ್ಣಿನ ಬಿಗಿತದಿಂದಾಗಿ ನೀರು ಹೆಚ್ಚಾಗಿ ಕಳೆಗಳು ನಾಶವಾಗಿ ಬಸಿಯದಂತೆ ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಭತ್ತದ ಸಾವಯವ ಗೊಬ್ಬರಗಳ ನಿರ್ವಹಣೆ. ರಂಗಿಭೂಮಿಯಲ್ಲಿ ಕೂರಿಗೆ

0: ಭತ್ತಕ್ಕೆ ಕೊಟ್ಟಿಗೆ ಗೊಬ್ಬರದ ಬದಲು ಪ್ರತಿ ಎಕರೆಗೆ 4 ಕಿಲೋ ಸೆಣಬಿನ ಬೀಜವನ್ನ ಭತ್ತದ ಬೀಜದೊಂದಿಗೆ ಬೆರೆಸಿ ಬಿತ್ತಬೇಕು. ಬಿತ್ತನೆಯಾದ ಸುಮಾರು 40 ದಿನಗಳಿಗೆ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಂತಾಗ ಎಡೆಕುಂಟೆ ಹೊಡೆದು ಹೊಡೆತ ಮಾಡುವುದರಿಂದ ಸೆಣಬು ಕೆಸರಿನಲ್ಲಿ ಸಿಕ್ಕು ಕೊಳೆಯುವುದು. ಇದರಿಂದ ಭತ್ತಕ್ಕೆ ಸಾವಯವ ಪದಾರ್ಥದ ಲಭ್ಯತೆಯಾಗಿ ಇಳುವರಿ ಹೆಚ್ಚುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಲಾಗುವುದು. ಅಥವಾ ಲಭ್ಯವಿರುವ ಗೊಬ್ಬರದ ಗಿಡ ಅಥವಾ ಯುಪಟೋರಿಯಂ, ಪಾರ್ಥೇನಿಯಂ ಇಲ್ಲವೇ ಕ್ಯಾಸಿಯಾಗಳಂತಹ ಕಳೆಗಳನ್ನು ಪ್ರತಿ ಎಕರೆಗೆ 2 ಟನ್ ಹಸಿರು ಪದಾರ್ಥದ ಪ್ರಮಾಣದಲ್ಲಿ ರಂಗಿಭೂಮಿಯಲ್ಲಿ ಕೂರಿಗೆ ಬಿತ್ತನೆಯಿಂದ ಬೆಳೆದ ಭತ್ತದ ಸಾಲುಗಳ ನಡುವೆ ನೀರಿನಲ್ಲಿ ಎಡೆಕುಂಟೆ ಹೊಡೆದ ಮೇಲೆ ಹರಡಿ ಹೊಡೆತ ಮಾಡುವುದರಿಂದ ಶಿಫಾರಿತ ರಸಗೊಬ್ಬರದ 50% ಮಾತ್ರ ಕೊಟ್ಟು ಇಳುವರಿಯ ಮಟ್ಟವನ್ನು ಕಾಯ್ದುಕೊಳ್ಳಬಹುದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
2: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
3: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
2: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
3: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
4: ಕೇಳುಗರಿಗೆಲ್ಲ ನಮಸ್ಕಾರ. 12ನೇ ಶತಮಾನ ಕನ್ನಡ ಸಾಹಿತ್ಯದ ವಸ್ತು ರೀತಿಗಳೆರಡರಲ್ಲೂ ಕೋಲಾಹಲಕಾರಿಯಾದ ಕ್ರಾಂತಿಯೊಂದು ನಡೆದು ಹೋದ ಕಾಲ. ಸಾಹಿತ್ಯಿಕವಾಗಿ ವಚನ ಗದ್ಯವೂ ಅಲ್ಲ, ಪದ್ಯವೂ ಅಲ್ಲದ ವಿಶಿಷ್ಟ ಸಾಹಿತ್ಯ ಪ್ರಕಾರ. ಮೇಲು ಕೇಳಿಲ್ಲದ, ಬಡವ ಬಲ್ಲಿದರೆಂಬ ಅಂತರವಿಲ್ಲದ, ಸ್ತ್ರೀ ಪುರುಷ ಇಬ್ಬರಿಗೂ ಸಮಾನತೆ ನೀಡಿದ ಒಂದು ವಿಶಿಷ್ಟ ಸಮಾಜವನ್ನ ಅವರು ನಿರ್ಮಿಸಲು ಹೊರಟರು. ವಚನಕಾರರ ಮುಖ್ಯ ಗುರಿ ಸಮಾಜ ಪರಿವರ್ತನೆ. ಈ ಕಾರ್ಯದಲ್ಲಿ ಅವರಿಗೆ ಬೋಧನೆ ಮಾಡಲು ದೊರೆತ ಆಧಾರವೇ ವಚನ ಸಾಹಿತ್ಯ. ಅವರು ಮುಖ್ಯವಾಗಿ ಸಾಹಿತ್ಯ ರಚಿಸಬೇಕೆಂದು ಹೊರಟವರಲ್ಲ, ಅವರ ಮುಖ್ಯ ಗುರಿ ಸಮಾನ ಸಮಾಜದ ನಿರ್ಮಾಣ.
1: ಈ ಕಾರ್ಯದಲ್ಲಿ ಅವರಿಗೆ ಬೋಧನೆ ಮಾಡಲು ದೊರೆತ ಆಧಾರವೇ ವಚನ ಸಾಹಿತ್ಯ. ಅವರು ಮುಖ್ಯವಾಗಿ ಸಾಹಿತ್ಯ ರಚಿಸಬೇಕೆಂದು ಹೊರಟವರಲ್ಲ, ಅವರ ಮುಖ್ಯ ಗುರಿ ಸಮಾನ ಸಮಾಜದ ನಿರ್ಮಾಣ. ಅಂಥ ಶರಣರ ಗುರಿಗಳನ್ನೇ ಮೂಲವಾಗಿಸಿಕೊಂಡು ನಿರ್ಮಾಣವಾಗುತ್ತಿದೆ ವಚನಾಮೃತ ಕಾರ್ಯಕ್ರಮ. ಇಂಥ ಅಭೂತಪೂರ್ವ ಸಂಚಿಕೆಗೆ ನಮ್ಮ ಅಭಿಮಾನಿ ಕೇಳುಗರಿಗೆಲ್ಲ ಹೃದಯಪೂರ್ವಕ ಸ್ವಾಗತ.

ಹನ್ನೆರಡನೇ ಶತಮಾನದ ಶರಣರದ್ದು ಕಾಯಕ ಪ್ರಧಾನ ಸಂಸ್ಕೃತಿ. ಶರಣರು ಜಗತ್ತಿಗೆ ನೀಡಿದ ಅಮೂಲ್ಯ ಕೊಡುಗೆ ಕಾಯಕ ತತ್ವ. ಅಂತೆಯೇ ಜನಪದರು ಕಾಯಕವ ಮಾಡುದಕ ನಾಯಕನು ಬಸವಯ್ಯ ಎಂದು ಹಾಡಿದ್ದಾರೆ. ಕಾಯಕವಿಲ್ಲದೆ ಲಿಂಗ, ಜಂಗಮ, ಗುರು ಯಾರೇ ಆಗಲಿ ಉಣ್ಣಬಾರದು ಎಂದು ಸಾರಿದ ಶರಣರದ್ದು ಅಪ್ಪಟ ಕಾಯಕ ಜೀವಿಗಳ ಚಳುವಳಿ.

0: ಕಾಯಕ ಎಂಬ ಶಬ್ದ ಕಾಯ ಎಂಬ ಪದದಿಂದ ಬಂದದ್ದು. ಕಾಯ ಮಾಡುವ ಕೆಲಸವೇ ಕಾಯಕ. ಮುಖ್ಯವಾಗಿ ಅದು ದೈಹಿಕ ಶ್ರಮವನ್ನು ಸೂಚಿಸುತ್ತದೆ. ದುಡಿಮೆಯನ್ನು ಕೆಲಸ ಅನ್ನುವುದಕ್ಕಿಂತ ಕಾಯಕ ಎಂದಾಗ ಅದಕ್ಕೆ ಹೆಚ್ಚಿನ ಮಹತ್ವ ಪ್ರಾಪ್ತವಾಗುತ್ತದೆ. ದುಡಿಮೆಗೆ ಶರಣರು ಎಂತಹ ಮಹತ್ವ ನೀಡಿದ್ದರು ಎನ್ನುವುದನ್ನು ಅರಿಯಲು ನಾವು ವಚನಕಾರ ವೀರ ಸಂಗಯ್ಯನ ವಚನವೊಂದನ್ನ ಪರಿಭಾಷಿಸಬೇಕು.
1: ಅನ್ನವ ದಂಪಿಸಿ ಕೊಂಬುದು ಅಧಮ ಜಾತಿ, ಮನ್ನಣೆಯಿಂದ ನೀಡಿದ್ದ ಕೊಂಬುದೇ ಮಧ್ಯಮ ಜಾತಿ, ಯಾರನ್ನೂ ಬೇಡದೆ ಕೃಷಿಯ ಮಾಡಿ ಉಂಬುದೇ ಅಪೂರ್ವ ಜಾತಿ.
0: ವಚನಕಾರ ಇಲ್ಲಿ ಜಾತಿ ವ್ಯಾಖ್ಯಾನ ಮಾಡುವುದು ದುಡಿಮೆಯ ಆಧಾರದಲ್ಲಿ. ದುಡಿದು ತಿನ್ನುವುದೇ ಶ್ರೇಷ್ಠ ಎನ್ನುವ ನಿಲುವಿಗೆ ಬಂದಿರುವುದು ವಚನಕಾರರ ಕಾಯಕ ದೃಷ್ಟಿಗೆ ನಿದರ್ಶನವಾಗಿದೆ.

ಕಾಯಕದ ಮೌಲ್ಯವು ಗುರು ಮೌಲ್ಯ, ಜಂಗಮ ಮೌಲ್ಯ, ಲಿಂಗ ಮೌಲ್ಯಗಳಿಗಿಂತ ಮಿಗಿಲಾಗಿ ನಿಲ್ಲುತ್ತದೆ ಎಂಬುದನ್ನ ಸೂಚಿಸುತ್ತದೆ. ಯಾವುದೇ ಕಾಯಕವಿರಲಿ ಅದು ಸಮಾನ ಎನ್ನುವ ಅವರು ಅದರ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ತರಲು ಪ್ರಯತ್ನಿಸಿದರು. ರಾಜನ ಕೆಲಸವಾಗಲಿ ಸೇವಕನ ಕೆಲಸವಾಗಲಿ ಯಾವುದೂ ದೊಡ್ಡದಲ್ಲ, ಯಾವುದೂ ಸಣ್ಣದಲ್ಲ, ಎಲ್ಲದಕ್ಕೂ ತನ್ನದೇ ಆದ ಮಹತ್ವವಿದೆ ಎಂದು ಸಾರಿದರು.

0: ಬದುಕು ಎಷ್ಟು ನಿಸ್ಪೃಹವಾಗಿರಬೇಕು ಎಂಬುದನ್ನ ಈ ವಚನ ವಿವರಿಸಿದೆ. ನಡೆ ನುಡಿ ಮಾತ್ರವಲ್ಲ, ನಮ್ಮ ದುಡಿಮೆ ಕೂಡ ಪ್ರಾಮಾಣಿಕವಾಗಿರಬೇಕು ಎನ್ನುವ ಶರಣರು ಹೀಗೆ ಪ್ರಾಮಾಣಿಕವಾಗಿ ದುಡಿದು ತಂದು ಅಷ್ಟೇ ಪ್ರಾಮಾಣಿಕವಾಗಿ ಜಂಗಮ ಕರ್ಪಿಸುವುದನ್ನ ಹೇಳುತ್ತಾರೆ. ಇದನ್ನೇ ಬಸವಣ್ಣನವರು ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅಚ್ಚ ಶರಣನ ಕಂಡರೆ ನಿಶ್ಚಯವಾಗಿ ಕೂಡಲ ಸಂಗಯ್ಯನೆಂಬೆ ಎನ್ನುತ್ತಾರೆ.
1: ಕಾಯಕವೆಂದು ಕಾಯವ ಬಳಲಿಸದೆ, ತನು ಕರಗದೆ, ಮನ ಬೇಯದೆ, ಬೇಡಿ ಕಾಡಿ ಮಾಡುವುದು ಕಾಯಕವೇ
0: ಎಂದು ಪ್ರಶ್ನಿಸುವಲ್ಲಿ ಶರಣರ ನಿಜವಾದ ದೃಷ್ಟಿ ಅಡಗಿದೆ. ಒಟ್ಟಾರೆ ಶರಣರು ಸಾರಿದ ಕಾಯಕ ತತ್ವ ಇಡೀ ಭಾರತೀಯ ದರ್ಶನದ ಇತಿಹಾಸದಲ್ಲೇ ವಿನೂತನವಾಗಿದೆ. ಜಗತ್ತಿಗೆ ಶರಣರು ನೀಡಿದ ಬಹುದೊಡ್ಡ ಕಾಣಿಕೆಯಾಗಿದೆ.
2: ಮನದೊಡೆಯ ಮಹಾದೇವ ಮನವನು,
1: ಮನದೊಡೆಯ ಮಹಾದೇವ ಮನವ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ಮನವೇ, ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟದ ನಿತಪರಾಧವನು, ಒಂದು ಬೊಟ್ಟಿನಲ್ಲಿ ತೊಡೆದವನು.

0: ಶ್ರೀಮತಿ ಸೀಮಾ ಶಶಿರಾಜ ವನಕಿ ಇವರು ಸಾಹಿತಿ ಮತ್ತು ರಂಗ ಕಲಾವಿದರು. ಯಶಸ್ವಿ ಗೃಹಿಣಿಯಾಗಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತೊಡಗಿಕೊಂಡ ಶ್ರೇಯಸ್ಸು ಅವರದ್ದು. ಇದೀಗ ಅವರ ವಚನ ವಿಶ್ಲೇಷಣೆ.
1: ಪ್ರಸ್ತುತ ವಚನ ಅಕ್ಕನಾಗಲಂಬಿಕಾ ತಾಯಿಯವರದ್ದು. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಎಂಬ ಅಂಕಿತದಿಂದ ವಚನಗಳನ್ನು ಬರೆದಿದ್ದಾರೆ. ಸಹೋದರಿಯಾಗಿ ನಾಗಲಾಂಬಿಕೆ ತಮ್ಮ ಪೂರ್ವಾರ್ಧ ಜೀವನದಲ್ಲಿ ಬಸವಣ್ಣನವರು ರೂಪಿಸಿದರೆ, ಉತ್ತರಾರ್ಧದಲ್ಲಿ ಮಗನಾದ ಚನ್ನಬಸವಣ್ಣನವರನ್ನು ರೂಪಿಸಿದ್ದಾರೆ. ಅನುಭವ ಮಂಟಪದಲ್ಲಿ ಅನನ್ಯ ಪಾತ್ರವನ್ನು ವಹಿಸಿದ ಈಕೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಶರಣ ಬಳಗದ ನೇತೃತ್ವವನ್ನು ವಹಿಸಿ ವಚನ ರಕ್ಷಣೆಯ ಕೆಲಸದಲ್ಲಿಯೇ ಉಳವಿಯ ಪರಿಸರದಲ್ಲಿ ಐಕ್ಯಳಾದಳೆಂದು ತಿಳಿಯುತ್ತದೆ. ಪ್ರಸ್ತುತ ವಚನವು ಅಕ್ಕನಾಗಮ್ಮ ತಾಯಿಯವರು ಮನಸ್ಸು ಮತ್ತು ಜೀವನದಲ್ಲಿ ಬಂದಿರುವ ಮತ್ತು ಬರಬಹುದಾದಂತಹ ಎಡರುಗಳು, ಹೀಗೆ ಅನೇಕ ವಿಷಯಗಳ ಬಗ್ಗೆ ಒಂದೇ ವಚನದಲ್ಲಿ ಅತ್ಯಂತ ಮನೋಹರವಾಗಿ ತಿಳಿಸಿದ್ದಾರೆ. ಮನದ ಒಡೆಯ ಮಹಾದೇವನಿಗೆ ನಮ್ಮ ಮನಸ್ಸನ್ನು ಪರೀಕ್ಷಿಸುವುದು ಎಂದರೆ ಬಹಳ ಸಂತೋಷವೆನ್ನುತ್ತಾರೆ. ಮನುಷ್ಯನ ಅಂತರಾಳದ ಮನಸ್ಸಿನ ಒಡೆಯನು ಯಾರು? ಮಹಾದೇವ ಹೌದಲ್ಲವೇ? ಹಾಗಿದ್ದ ಮೇಲೆ ತಾನು ಇರುವ ಮನೆ ಶುಚಿಯಾಗಿದೆಯೇ? ಮನಸ್ಸು ಗಟ್ಟಿಯಾಗಿದೆಯೋ ಅಥವಾ ಟೊಳ್ಳಾಗಿದೆಯೋ? ತಾಳ್ಮೆ, ಶ್ರದ್ಧೆ, ಭಕ್ತಿ ಮತ್ತು ಏಕಾಗ್ರ ಚಿತ್ತತೆ ಇವೆಲ್ಲವೂ ಮಹಾದೇವನು ಇರಲು ಬೇಕಾಗಿರುವ ವಾತಾವರಣಗಳು. ಹಾಗಾಗಿ ದೇವನು ಇವೆಲ್ಲವನ್ನು ಪರೀಕ್ಷಿಸಿ ನೋಡಿಯೇ ಮನದಲ್ಲಿ ಉಳಿಯುವ. ಮನಸ್ಸಿನಲ್ಲಿ ಉಳಿಯಲು ಇಷ್ಟೆಲ್ಲಾ ವಿಷಯವನ್ನು ನೋಡುವ ಮಹಾದೇವ ಮನಸ್ಸನ್ನು ಪರೀಕ್ಷೆಗೆ ಒಳಪಡಿಸದೆ ಬಿಡುವಣೆ? ಸಾಧ್ಯವೇ ಇಲ್ಲ. ಹಾಗಾಗಿ ಪರೀಕ್ಷೆಗೆ ಒಳಪಡದ ಮನಸ್ಸು ತಳವಿಲ್ಲದ ಕೊಡದಂತೆ. ಅಂತಹ ಟೊಳ್ಳು ಹುಸಿ ಮನಸ್ಸು ಶಿವನಿಗೆ ಬಲು ದೂರ. ಹಾಗಾಗಿ ಶಿವನು ಮನುಷ್ಯನ ಪರೀಕ್ಷೆಗಾಗಿ ಒಬ್ಬೊಬ್ಬರ ಕೈಯಿಂದ ಒಂದೊಂದ ಮಾಡಿಸುವನು. ಅಂತಹ ಶಿವನ ಪರೀಕ್ಷೆಗೆ ಅಂಜದೆ ಅಳುಕದೆ ಒಮ್ಮಣದಿಂದ ಭಕ್ತಿ ಮಾಡಿ ತೇರ್ಗಡೆಯಾದರೆ ಅಂತಹ ಮನಸ್ಸಿನಲ್ಲಿ ಶಿವನು ಗಟ್ಟಿಗಣಾಗಿ ನಿಲ್ಲಲು ಸಾಧ್ಯ. ಮತ್ತು ಶಿವನು ಒಡ್ಡುವ ಪರೀಕ್ಷೆಗಳನ್ನು ಸಮಸ್ಯೆಗಳೆಂದು ಭಾವಿಸದೆ, ಮತ್ತೊಬ್ಬರು ನುಡಿಯುವ ಮಾತಿಗೆ ಧೃತಿಗೆಡದೆ ಶಾಂತವಾಗಿರಬೇಕು. ಏಕೆಂದರೆ ಸಕಲ ಜೀವಾತ್ಮರಿಗೂ ಲೇಸನೇ ಬಯಸಬೇಕೆಂದು ಹೇಳಿರುವವರು ನಮ್ಮ ಶರಣರು. ಅಂತಹುದ್ದರಲ್ಲಿ ಇನ್ನೊಬ್ಬರು ಆಡುವ ಮಾತು ಅದು ಶರಣ ಮಾತೆಂದೇ ಬಯಸಬೇಕು. ಇಂತಹ ಗಟ್ಟಿತನದ ನಿಲುವು ನಮ್ಮ ಶರಣರಿಗೆ ಮಾತ್ರ ಸಾಧ್ಯ. ಕಳವಳಿಸದಿರು ಮನವೇ ಎನ್ನುವಲ್ಲಿ ಬರುವ ಮಾತುಗಳು ಶಿವನಿಶ್ಚಿತತೆಯನ್ನು ಮನನ ಮಾಡಿಕೊಳ್ಳಬೇಕಾದ ಸಂದರ್ಭತೆಯನ್ನು ತಿಳಿಸುತ್ತಾರೆ. ನಿಂದೆಗಳು ಬಂದಾಗ ಮನಸ್ಸು ಎಲ್ಲಿಲ್ಲದ ನೋವಿಗೆ ಒಳಪಡುತ್ತದೆ. ಅಂತಹ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತಿರುತ್ತವೆ, ಹೋಗುತ್ತಿರುತ್ತವೆ. ಇದಕ್ಕೆ ಎಂದಿಗೂ ಧೃತಿಗೆಡಬಾರದು. ಅವೆಲ್ಲವೂ ಮಹಾದೇವನ ಲೀಲೆಗಳು ಎಂದು ಭಾವಿಸಬೇಕು. ಈ ಸತ್ಯವನ್ನು ತಿಳಿದು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಬೇಕು. ಆಗ ನಮ್ಮ ಮನಸ್ಸು ನಿಶ್ಚಿಂತವಾಗಿರುವುದು. ಒಮ್ಮಣದಿಂದ ಉಳಿ ಎನ್ನುವುದು ಅಕ್ಕನಾಗಮ್ಮನವರ ಮಾತು. ಶಿವನು ತಾನೇ ಬಯಸಿ ನೀಡುವ ಪರೀಕ್ಷೆಗಳು, ತೊಂದರೆಗಳು, ಕಷ್ಟಗಳು, ನಿಂದೆಗಳು ಇವೆಲ್ಲವನ್ನು ತಾಳಿಕೊಂಡಿದ್ದೇಯಾದರೆ ನೀನು ಮಾಡಿರುವ ಬೆಟ್ಟದಷ್ಟು ಅಪರಾಧಗಳನ್ನು ಒಂದೇ ಬೊಟ್ಟಿನಲ್ಲಿ ಅಳಿಸಿಬಿಡುತ್ತಾನೆ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ತನ್ನ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರ ಪಾಪಗಳನ್ನು ತಾನೇ ತೊಡೆದು ಹಾಕುವ. ಇಲ್ಲಿ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಎಂಬ ಈ ಅಂಕಿತ ನಾಮವು ಬಸವಣ್ಣನವರಿಗೆ ಪ್ರಿಯನಾದ ಚನ್ನ ಸಂಗಮೇಶ್ವರ ಎಂಬುದಾಗಿಯೂ ಮತ್ತು ಬಸವಣ್ಣನವರ ಜೊತೆ ಚನ್ನ ಬಸವಣ್ಣನವರು ತಮ್ಮ ಮಗನಾಗಿದ್ದು ಮತ್ತು ಸಂಗಯ್ಯ ಎಂಬುವವರು ಬಸವಣ್ಣನವರಿಗೆ ಜನಿಸಿದ್ದ ಶಿಶುವಾಗಿದ್ದು ಈ ಮೂವರೂ ಅಕ್ಕನಾಗಮ್ಮನವರ ಪ್ರೀತಿ ಪಾತ್ರರೆಂದು ಅವರ ಹೆಸರನ್ನು ಜೋಡಣೆಯೊಂದಿಗೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಎಂತಲೂ ಕರೆದಿರಬಹುದು.

0: ಇಂತಹ ಮಹಾದೇವನು ತನ್ನನ್ನು ನಂಬಿ ಮಾಡುವವರ ಪಾಪಗಳನ್ನು ತೊಡೆದು ಮುಕ್ತಿಯತ್ತ ಮುಖ ಮಾಡಿಸುವ. ಅಕ್ಕನಾಗಮ್ಮನವರ ಅಮರವಾಣಿ ಈ ವಚನವಾಗಿದೆ. ಅವರ ನಿಜದ ನಿಲುವನ್ನು ತೋರಿಸುತ್ತದೆ. ನಾವೇನೇ ಮಾಡಿದರೂ, ಯಾವುದೇ ಕೆಲಸದಲ್ಲಿದ್ದರೂ ಸರಿ, ಅದು ಸತ್ಯದ ಮಾರ್ಗದಲ್ಲಿಯೇ ಅಥವಾ ನಿಜವಾಗಿದ್ದರೆ ಶಿವನು ನೀಡುವ ಕಷ್ಟಗಳು ನಿಂದೆಗಳು ಪರಿಹಾರವಾಗಿ ಒಳ್ಳೆಯ ಸಮೃದ್ಧಿಯ ಬದುಕು ನಮಗೆ ದೊರೆಯುತ್ತದೆ. ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಕಾರಣರು ನಾವು ಮತ್ತಾರಾದರೂ ಇದ್ದಾರೆಯೇ ಎಂಬ ಸತ್ಯದಿಂದ ನಿಧಾನವಾಗಿ ಯೋಚಿಸಿ ಅರಿತು ಬಾಳುವುದನ್ನು ಕಲಿಯಬೇಕೆಂದು ಸ್ಪಷ್ಟವಾಗಿ ಬೋಧಿಸಿದ್ದಾರೆ.
1: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
2: ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು ಶ್ರೀ

0: ಪ್ರಸಾರವಾಯಿತು. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವ ತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
4: ಆಕಾಶವಾಣಿ ಧಾರವಾಡ ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 7:15 ಕಾರ್ಯಕ್ರಮ ಸರಣಿ ನೆನಪಾಗಿ ಕಾಡ್ತವ ಹಾಡು, ಪರಿಕಲ್ಪನೆ ಸಿಯು ಬೆಳಕಿ, ಪ್ರಸ್ತುತಿ ಮಾಯಾರಾಮನ್. 7:45 ಹಾಗೂ ಮಧ್ಯಾಹ್ನ 1:30 ಕನ್ನಡ ಚಿತ್ರಗೀತೆಗಳು. 8:30 ಗಣಪತಿ ಭಟ್ ಅವರ ಗಾಯನ ಕೇಳುವಿರಿ. 9:05 ಮಾನಸ ಎಂ ಗ್ರಾಮ್ ಪುರೋಹಿತ್ ಅವರಿಂದ ಸುಗಮ ಸಂಗೀತ. 9:15 ಗೀತ ಶಿವಕಥಾ, ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ. 9:30 ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:30 ಕೊಂಕಣಿ ಕಾರ್ಯಕ್ರಮ ಜಾಯಿ ಜುಯಿ, ಸಾಮಾಜಿಕ ಅಭಿವೃದ್ಧಿಂತು ಸ್ತ್ರೀ ಶಿಕ್ಷಣಾಚೆ ಪಾತ್ರ, ಈ ಕುರಿತು ಸಿಸ್ಟರ್ ಜೂಲಿಯಾನಾ ರಾಡ್ರಿಕ್ಸ್ ಅವರಿಂದ ಭಾಷಣ, ನಂತರ ಸಂದೇಶ್ ಬಾಂದೇಕರ್ ಅವರಿಂದ ಸಣ್ಣ ಕಥೆ. 11:00 ಹಿಂದಿ ಚಿತ್ರಗೀತೆಗಳು. 11:30 ಜಯಶ್ರೀ ಪಟ್ನೇಕರ್ ಅವರ ಗಾಯನವಿದೆ. 12:05 ವನಿತಾ ವಿಹಾರ, ಲೇಖಕಿ ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾ ಬಿ ಗುರುಬಸವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ಕೇಳುವಿರಿ. 1:20 ಧಾರವಾಡದ ಫಕೀರಪ್ಪ ಉಗರಗೋಳ್ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗನ ಪದ. 2:40 ವಾರದ ಕೌಟುಂಬಿಕ ಚರ್ಚೆ ಮನೆ ಮನೆಯಲ್ಲಿ, ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ನಂತರ ಹೊಸ ಹಾಡು. 3:01 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು. 4:00 ಪ್ರಾಯೋಜಿತ ಕಾರ್ಯಕ್ರಮ ಪಿಟಾರ ಮುಂಬೈ ಕೇಂದ್ರದಿಂದ. ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ, ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು, ಪ್ರಸ್ತುತಿ ಹರ್ಷವರ್ಧನ್ ಶೀಲವಂತ್. 6:51 ಕೃಷಿ ರಂಗ, ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ. ಮುಂಗಾರು ಬೆಳೆಗಳಲ್ಲಿ ಉದಯೋತ್ತರ ಕಳೆನಾಶಕ ಬಳಕೆ, ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಪ್ರಧಾನ ವಿಜ್ಞಾನಿಗಳು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದ ಡಾ ಜೆಎ ಹೊಸಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. 7:45 ಕಥಾಕಲರವ, ಕಥೆ ಬೆಕ್ಕುಗಳು ಮತ್ತು ಕೋತಿ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಎಂಟು ಗಂಟೆಗೆ ಯುವವಾಣಿ. ಗಂಧರ್ವ ಮಹಾವಿದ್ಯಾಲಯದ ವಿಶಾರದ ತಬಲಾ ಪರೀಕ್ಷೆಯಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನ ಪಡೆದ ಅಥರ್ವ ಗಂಟಣ್ಣವರವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾರಾಮನ್. 8:15 ಪಾರ್ಲಿಮೆಂಟ್ ರಿವ್ಯೂ ದಿಲ್ಲಿ ಕೇಂದ್ರದಿಂದ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ನಿಸರ್ಗ ಜ್ಞಾನಾಮೃತ, ಭಾಗವಹಿಸುತ್ತಾರೆ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಅನತಿ, ಮೂಲಕತೆ ಶರಣಮ್ಮ ಬಿರಾದಾರ್, ನಾಟಕ ರೂಪಾಂತರ ಸಿದ್ದರಾಮಪ್ಪ ಹಿಪ್ಪರಿಗೆ, ನಿರ್ಮಾಣ ಜಿ ಸುರೇಖಾ ಸುರೇಶ್. 10:30 ಕ್ಕೆ ಹಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ.

0: इति वार्ता।
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 7:15 ನೆನಪಾಗಿ ಕಾಡ್ತವ ಹಾಡು ಕಾರ್ಯಕ್ರಮ ಸರಣಿ ಪ್ರಸಾರವಾಗಲಿದೆ. ಪರಿಕಲ್ಪನೆ ಸಿಯು ಬೆಳಕಿ, ಪ್ರಸ್ತುತಿ ಮಾಯಾರಾಮನ್.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಹಾಗೂ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶದ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು, ಕರ್ನಾಟಕದಿಂದ ಇಬ್ಬರು ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜೈವಂತ್ ಮಶೇಲ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ನೀತಿ ಆಯೋಗದ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವೀನ್ಯತೆಯೊಂದಿಗೆ ಪರಿಚಯಿಸಿದ, ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಈ ಕುರಿತು ಒಂದು ವರದಿ.
1: ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದ ಅನುಷಾ ಆಚಾರ್ ಬಿಇ ಇಲೆಕ್ಟ್ರಿಕಲ್ ಪದವೀಧರೆ. ಪತಿ ಪ್ರಜ್ವಲ್ ಆಚಾರ್ ಜೊತೆ ದೇಸಿ ಆಹಾರದ ಮೌಲ್ಯವರ್ಧನೆಯ ನವೋದ್ಯಮ ಸ್ಥಾಪಿಸಿದ್ದಾರೆ. ಮೆಂತೆ ಸತ್ವ, ಬಾಣಂತಿ ಲೇಹ್ಯ, ಬೆಳ್ಳುಳ್ಳಿ ಲೇಹ್ಯ, ಮೆಂತೆ ಲಡ್ಡು ಮುಂತಾದ ಬಾಣಂತಿ ತಾಯಂದಿರ ಆರೈಕೆಯ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇಂದಿನ ಯುವ ಪೀಳಿಗೆಯ ತಾಯಂದಿರಿಗೆ ಹಿರಿಕರ ಆಹಾರ ಪರಂಪರೆ ಮತ್ತು ಪದ್ಧತಿಯನ್ನು ಪರಿಚಯಿಸುವ ಜೊತೆಗೆ ಪಾಲಿಸುವ ಮಹತ್ವ ತಿಳಿಸುವ ಕೆಲಸವನ್ನು ಅನುಷಾ ಆಚಾರ್ ಮಾಡುತ್ತಿದ್ದಾರೆ. ದೇಶದ 250ಕ್ಕೂ ಅಧಿಕ ನವೀನ ನವೋದ್ಯಮಗಳು ಪರ್ದಾ ಕಣದಲ್ಲಿದ್ದವು. ಅಂತಿಮ ಹಂತದಲ್ಲಿ 26 ನವೋದ್ಯಮಿಗಳು 2026ನೇ ಸಾಲಿನ ರಾಷ್ಟ್ರೀಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಈ ತಿಂಗಳ 31ರಂದು ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಷಾ ಪ್ರಜ್ವಲ್ ಆಚಾರ್ ಸೇರಿದಂತೆ ರಾಜ್ಯದ ಇಬ್ಬರು ನವೋದ್ಯಮಿಗಳಿಗೆ ರಾಷ್ಟ್ರೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾ ವೇದಾಸ್ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು FSSI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸುಲ್ಗಳು ಅಥವಾ ಪೂರಕ ಆಹಾರಗಳಿವೆ, ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿವೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಪ್ರಸವೋತ್ತರದ ಪೌಷ್ಟಿಕ ಆಹಾರಗಳ ಕುರಿತು ಹಾಗೂ ಅದರ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದೇವೆ. ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ ಕೂಡ ಹೊಂದಿದ್ದೇವೆ. ಸ್ಥಳೀಯ ರೈತರಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುತ್ತಿದ್ದೇವೆ.
0: ರಾಯಚೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಭೆಯ ಬಳಿಕ ಈ ಮಾಹಿತಿ ನೀಡಿದರು.

0: ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಪ್ರಾದೇಶಿಕ ಎಐ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳು, ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಎಐ ಆಧಾರಿತ ಪರಿಹಾರಗಳನ್ನು ಈ ಕೇಂದ್ರ ರೂಪಿಸಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ವಿಜಯಪುರ ಜಿಲ್ಲೆಯಲ್ಲಿ ವೈಯಕ್ತಿಕ ಕಾಮಗಾರಿ ಹಾಗೂ ಸಮುದಾಯ ಆಧಾರಿತ ಅಭಿವೃದ್ಧಿ ಒಳಗೊಂಡಂತೆ ಒಟ್ಟು 318 ಕಾಮಗಾರಿಗಳನ್ನು ಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರೊಂದಿಗೆ ಬರ ನಿರ್ವಹಣೆ ಕುರಿತ ಆನ್ಲೈನ್ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದರು. ಗ್ರಾಮೀಣ ಜನ ಉದ್ಯೋಗ ಅರಸಿ ಗುಳೆ ಹೋಗದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಶಾಲೆ ಹಾಗೂ ಅಂಗನವಾಡಿಗಳ ದುರಸ್ತಿಗೂ ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದಿನಿಂದ 24ನೇ ತಾರೀಖಿನವರೆಗೆ ನಿತ್ಯ ಸಂಜೆ 5:30 ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಬೆಂಗಳೂರಿನ ಡಾ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಸಿರಿಗನ್ನಡಂಗೆಲ್ಗೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ಭಾಷಾತಜ್ಞ ಪ್ರೊಫೆಸರ್ ಗಣೇಶ್ ದೇವಿ ಇಂದು ಸಂಜೆ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿ ಸ್ಪೇನ್ ತಂಡ ನೂತನ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಪಂದ್ಯದ ಹೆಚ್ಚುವರಿ ಅವಧಿಯ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಫೆರ್ರಾನ್ ಟೊರೆಸ್ ಜಯದ ಗೋಲು ಗಳಿಸಿದರು. ಬೆಂಗಳೂರು ಕೋರಮಂಗಲದ ರಾಷ್ಟೀಯ ಕ್ರೀಡಾಗ್ರಾಮದಲ್ಲಿ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದ ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವಣ ಫಿಫಾ ವಿಶ್ವಕಪ್ 2026 ಫೈನಲ್ ಪಂದ್ಯದ ಸಾರ್ವಜನಿಕ ಪ್ರದರ್ಶನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಕರ್ನಾಟಕ ಅಪಾರ ಕ್ರೀಡಾ ಪ್ರತಿಭೆಗಳನ್ನು ಹೊಂದಿದ ರಾಜ್ಯ, ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮ ರಾಜ್ಯ ಮತ್ತು ರಾಷ್ಟ್ರವನ್ನು ಹೆಮ್ಮೆಯಿಂದ ಪ್ರತಿನಿಧಿಸಲು ಫುಟ್ಬಾಲ್ ಸ್ಫೂರ್ತಿ ನೀಡಲಿ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹಾರೈಸಿದ್ದಾರೆ. ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಫಿಡೆ 1924 ಜುಲೈ 20ರಂದು ಸ್ಥಾಪನೆಯಾಯಿತು. ತನ್ನಿಮಿತ್ತ ಇಂದು ಅಂತಾರಾಷ್ಟ್ರೀಯ ಚದುರಂಗ ದಿನಾಚರಣೆ. ಆಚರಿಸಿ, ರಚಿಸಿ ಮತ್ತು ವ್ಯತ್ಯಾಸ ಉಂಟುಮಾಡಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ಚೆಸ್ ದಿನಾಚರಣೆ ಪರಿಕಲ್ಪನೆಯನ್ನು ಯುನೆಸ್ಕೋ ಪ್ರಸ್ತಾಪಿಸಿತು. 1966 ಆರಂಭವಾದ ಚೆಸ್ ದಿನಾಚರಣೆಯನ್ನು ಭಾರತ ಸೇರಿದಂತೆ 178 ದೇಶಗಳಲ್ಲಿ ಆಚರಿಸಲಾಗುತ್ತಿದೆ. ಒಂದು ಚಂದ್ರ, ಒಂದು ದೃಷ್ಟಿ, ಒಂದು ಭವಿಷ್ಯ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಚಂದ್ರ ದಿನಾಚರಣೆ. 1969 ಜುಲೈ 20ರಂದು ಅಪೋಲೋ 2 ಕಾರ್ಯಾಚರಣೆ ವೇಳೆ ಮಾನವ ಭೂಮಿಯ ಉಪಗ್ರಹ ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಪದಾರ್ಪಣೆ ಮಾಡಿದ ವಾರ್ಷಿಕೋತ್ಸವದ ಸ್ಮರಣಾರ್ಥ ವಿಶ್ವಸಂಸ್ಥೆ ಘೋಷಿಸಿದ ಅಧಿಕೃತ ದಿನಾಚರಣೆಯಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದ್ದು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಎಲ್ಲ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ರಜೆ ಘೋಷಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಳ್ಳಲಿದೆ. 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ಧಾರವಾಡದ ಕೆಸಿಡಿ ಕಾಲೇಜ್ ಆವರಣದಲ್ಲಿ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಇಂದು ಮಧ್ಯಾಹ್ನ

0: 12 ಗಂಟೆಗೆ ವಿದ್ಯಾರ್ಥಿಗಳ ಮಾನವ ಸರಪಳಿ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಶೇಕಡ 78.78% ಮತದಾರರ ಅರ್ಜಿಗಳ ಗಣಕೀಕರಣ ಪೂರ್ಣಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.
2: ಕಾರ್ಯಕ್ರಮ ಸರಣಿ
3: ನೆನಪಾಗಿ ಕಾಡ್ತಾವ ಹಾಡು.
2: ಪರಿಕಲ್ಪನೆ ಹಾಗೂ ಸಂಯೋಜನೆ ಸಿಯು ಬೆಳಕಿ. ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾರಾಮನ್.
3: ನಮಸ್ಕಾರ ಕೇಳುಗರೆ, ರಸಿಕ ಮನಗಳ ರಸ ತಳಕ್ಕಿಳಿದ ಸುಸ್ವರ ರಾಗ ರಂಜನೆಯ ಸವಿಗಾನ. ರಸಿಕ ಶ್ರೋತೃಗಳಿಗೆ ಈ ವಾರ ನಮ್ಮಿಂದ ದೊರೆಯೋ ಪ್ರೀತಿಯ ಬಹುಮಾನ

ಧರಣಿ ಸುತನನ್ನು ಕಾಯ್ದು ಶರಧಿಯನ್ನು ನೆರೆದಾಟಿ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿ ರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರುಹಿ ಲಂಕೆಯಿಂಬಂದ ಹನುಮಂತನು ಎಂದು ಶ್ರೀಪಾದರಾಜರು ವರ್ಣಿಸಿದ ಶ್ರೀರಾಮಚಂದ್ರನ ಬಂಟ ಶ್ರೀರಾಮಚಂದ್ರನ ನಿಜದೂತ ಹನುಮಂತ ಜಗದ ಪ್ರಾಣ ಎಂದು ಸಾರಿ ಹೇಳುವ ದಾಸವರೆಣ್ಯ ವಿಜಯದಾಸರ ಅಪೂರ್ವ ಕೃತಿ ಇದು. ಈ ದಾಸಸುಧೆಯನ್ನು ಕವಿಜನಪ್ರಿಯ ಪವನನ ಅಡಿದಾವರೆಗಳಿಗೆ ಒಪ್ಪಿಸಿ ಭಕುತಿಯನ್ನ ಬೇಡುತ್ತಾ ಶ್ರೋತೃಗಳ ಉಡಿಗೊಪ್ಪಿಸಿ ಅವರ ಮೆಚ್ಚುಗೆಯ ಮಾತುಗಳಿಗೆ ಪಾತ್ರರಾಗುತ್ತಾ ಸುಲಲಿತವಾಗಿ ಹಾಡಿ ಎಲ್ಲರ ತಣಿಸಿದವರು ಸುಶ್ರಾವ್ಯ ದನಿಯ ಗಾಯಕಿ ಜಯಶ್ರೀ ರಂಗನಾಥ್. ಈ ಹಾಡಿ ಗಾಯಕಿಯ ದನಿಯೊಂದಿಗೆ ಮಿಳಿತವಾಗಿತ್ತೋ ಅಥವಾ ಗಾಯಕಿಯ ದನಿಯೇ ಹಾಡಿನೊಂದಿಗೆ ಸಮ್ಮಿಳಿತವಾಗಿತ್ತೋ ಅಂತೂ ಸಹೃದಯ ಕೇಳುಗರ ಮನದೊಳಗಂತೂ ಸಂಪೂರ್ಣವಾಗಿ ಸಂಸ್ಥಾಪಿತವಾಗಿತ್ತು. ಈ ಪವಮಾನ ಹೃದಯ ಅರಳಿಸಿತ್ತು. ಈ

0: ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶ್ರೇಷ್ಠಂ ವಿಜಯಾರ್ಯ ಗುರುಂ ಭಜೆ ಅನ್ನೋ ಸ್ತೋತ್ರ ಹರಿದಾಸ ಪ್ರಪಂಚದೊಳಗ ಅಗ್ರ ಪಂಕ್ತಿಯಲ್ಲಿ ನಿಲ್ಲೋ ದಾಸ ಶ್ರೇಷ್ಠ ವಿಜಯದಾಸರ ಮಹಿಮೆಯನ್ನ ಸಾರ್ತದ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಚೀಕಲಪರವಿ ಗ್ರಾಮದೊಳಗ ಜನಿಸಿದ ದಾಸಪ್ಪ ಚಿಕ್ಕಂದಿನೊಳಗ ಕಡುಬಡತನ ಅನುಭವಿಸಿದ. ಹಿಂಗಾಗಿ ಇಹಲೋಕದ ವಸ್ತುಗಳ ಮೇಲಿನ ಮೋಹವೆಲ್ಲ ಅಡಗಿ ಹೋಗಿ ಅವನ ಜೀವನ ವೈರಾಗ್ಯದ ಕಡೆಗೆ ಸಾಗ್ತು. ಶ್ರೀಹರಿಯ ಧ್ಯಾನದಿಂದ ಜನ್ಮ ಸಾರ್ಥಕ ಪಡಿಸ್ಕೋಬೇಕು ಅಂತ ವಿಚಾರ ಮಾಡಿ ದಾಸಪ್ಪ ಕಾಶಿ ಯಾತ್ರೆ ಕೈಗೊಂಡ. ಕಾಶಿಯೊಳಗಿನ ಅನೇಕ ಸಾಧಕರೊಡಗೂಡಿ ತತ್ವಜ್ಞಾನ ಅರಿಯಲಾರಂಭಿಸಿದ. ಒಂದಿನ ದಾಸಪ್ಪ ಮಲ್ಕೊಂಡಾಗ ಕನಸಿನ್ಯಾಗ ಶ್ರೀಹರಿ ಪುರಂದರ ದಾಸರ ರೂಪದೊಳಗ ಕಾಣಿಸಿಕೊಂಡು ನಿದ್ರಾವಸ್ಥೆಯಲ್ಲಿದ್ದ ಆತನ ಮನಸ್ಸನ್ನ ಗಂಗಾ ತೀರದ ಆಚೆ ದಡದಲ್ಲಿರುವ ವ್ಯಾಸ ಕಾಶಿಗೆ ಕರೆದೊಯ್ದ. ಶ್ರೀ ವೇದವ್ಯಾಸರ ದರ್ಶನ ಮಾಡಿಸಿದ.
1: ಇಂದಿನಿಂದ ನೀನು ಹರಿದಾಸನಾದೆ, ನೀನೊಬ್ಬ ಕವಿಯಾಗಿ ಹರಿದಾಸನಾಗಿ ವೈಭವಶಾಲಿಯಾಗಿ ಮೇರೆ
0: ಅಂತ ಹರಿಸಿ ದಾಸಪ್ಪನ ನಾಲ್ಗಿ ಮೇಲೆ ವಿಜಯ ಎಂಬ ಬೀಜಾಕ್ಷರಗಳನ್ನ ಬರೆದ. ಅಂದಿನಿಂದ ದಾಸಪ್ಪ ವಿಜಯದಾಸನಾದ. ಪವಮಾನದಂತಹ ಅಪರೂಪದ ಕಾಣಿಕೆಗಳನ್ನ ನೀಡುತ್ತಾ ಹೊರಟ.

0: ವಿಜಯದಾಸರ ಈ ಕೃತಿಯನ್ನ ಆಕಾಶವಾಣಿ ಧಾರವಾಡ ಕೇಂದ್ರದೊಳಗ ಹಾಡಿದ ಸವಿ ನೆನಪಿನ ಸುರುಳಿಯನ್ನ ಬಿಚ್ಚಿಟ್ರು ಗಾಯಕಿ ಶ್ರೀಮತಿ ಜಯಶ್ರೀ ರಂಗನಾಥ್.
1: ನಾನು ಮೊದಲನೇ ಸರಿ ಧಾರವಾಡ ಸ್ಟೇಷನ್ ಇಂದ ಈ ಪವಮಾನ ಹಾಡನ್ನ ಹಾಡಿದಳು. ನಂಗೆ ಒಂದ್ಸಲ ಆಗಿನ ಸ್ಟೇಷನ್ ಡೈರೆಕ್ಟರ್ ಎಸ್ ಕೃಷ್ಣಮೂರ್ತಿ ಅವರು ವಂದನಾ ಕಾರ್ಯಕ್ರಮದೊಳಗ ಕೆಲವು ದಾಸರ ಕೃತಿಗಳನ್ನ ಹಾಡೋದಕ್ಕೆ ಹೇಳಿದ್ರು. ಆಗ ನಾನು ಯಾವ ಹಾಡುಗಳನ್ನ ಹೇಳೋದಪ್ಪ ಅಂತ ಯೋಚಿಸ್ತಾ ಇದ್ದೆ. ನಮ್ ತಾಯಿ ಫ್ರೆಂಡ್ ಒಬ್ರು ನಮ್ ಮನೆ ಒಳಗ ಒಬ್ಬ ದಾಸರ ಕೃತಿ ಹಾಡಿದ್ದ ನೆನಪಾಯ್ತು ನಂಗೆ. ಅವರು ಕೂಡ ಅದನ್ನ ಮಂತ್ರಾಲಯದಲ್ಲಿ ಕೇಳಿದ್ರಂತೆ. ಒಬ್ರು ದಾಸರು ಈ ಹಾಡನ್ನ ಹಾಡ್ತಾ ಇದ್ರಂತೆ. ಅದು ಹೇಗೆ ಅಂತಂದ್ರೆ, ಇದು ಪಾರಂಪರಿಕವಾಗಿ ಈ ಕೆಲವೊಂದು ಗೀತೆಗಳು ಒಬ್ಬರ ಬಾಯಿಂದ ಇನ್ನೊಬ್ಬರಿಗೆ ಬಾಯಿ ಬರುತ್ತಲ್ಲ, ಆತರ ಧಾಟಿನಲ್ಲಿ ಹಾಡಿದ್ದು ಇತ್ತು. ಆಮೇಲೆ ಸ್ಟೇಷನ್ ಡೈರೆಕ್ಟರ್ ಕೃಷ್ಣಮೂರ್ತಿ ಅವರನ್ನ ಈ ಕೃತಿ ಬಗ್ಗೆ ಕೇಳಿ ವಂದನಾ ಕಾರ್ಯಕ್ರಮದೊಳಗೆ ಈ ಹಾಡು ಹಾಡಬಹುದಾ ಅಂತ ಕೇಳಿದೆ ನಾನು. ಅದಕ್ಕೆ ಅವರು, ಸಾಹಿತ್ಯ ತುಂಬಾ ಚೆನ್ನಾಗಿದೆಯಮ್ಮ, ಖಂಡಿತ ಹೇಳು ಅಂತ ಅಂದ್ರು. ಅದಾದ್ಮೇಲೆ ರೆಕಾರ್ಡ್ ಆಯ್ತು.
0: ಆಕಾಶವಾಣಿ ಧಾರವಾಡ ಕೇಂದ್ರದೊಳಗ ಈ ಹಾಡು ಪ್ರಸಾರ ಆದ್ಮೇಲೆ ಪ್ರತಿಕ್ರಿಯೆ ಹೆಂಗಿತ್ತು?
1: ತುಂಬಾ ಜನಪ್ರಿಯ ಆಯ್ತು. ಅದು ಎಷ್ಟು ಜನಪ್ರಿಯ ಆಯ್ತು ಅಂತಂದ್ರೆ, ನನ್ನ ಹೆಸರೇ ಪವಮಾನದ ಜಯಶ್ರೀ ಅಂತ ಆಯ್ತು. ಜನರು ಕೂಡ ನನ್ನನ್ನ ಪವಮಾನದ ಜಯಶ್ರೀ ಅಂತಾನೆ ರಿಕಗ್ನೈಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಉತ್ತರ ಕರ್ನಾಟಕ ಜನರು ಇದನ್ನ ಸಂಪೂರ್ಣವಾಗಿ ಒಪ್ಪಿದ್ರು ಮತ್ತೆ ಮೆಚ್ಚಿದ್ರು. ನಂತರ ಇದು ಕೆಲವು ವರ್ಷ ವಂದನಾ ಕಾರ್ಯಕ್ರಮದ ಸಿಗ್ನೇಚರ್ ಟ್ಯೂನ್ ಕೂಡ ಆಯ್ತು. ಆಮೇಲೆ ಈ ಹಾಡು ಕರ್ನಾಟಕದೊಳಗೆಲ್ಲ ಪ್ರಸಿದ್ಧಿ ಪಡೀತು. ಒಟ್ಟಿನಲ್ಲಿ ಪವಮಾನ ಎಲ್ಲರ ಮನಸ್ಸಿನಲ್ಲಿ ಉಳಿಯೋ

0: ಗುರುಗಳ ಅನುಗ್ರಹದಿಂದ ದಾಸಪ್ಪ ವಿಜಯದಾಸ ಆದ್ಮೇಲೆ ದಾಸಪ್ಪನಲ್ಲಿಯ ಅಜ್ಞಾನ ತಿಮಿರವೆಲ್ಲ ಕಳೆದು ಹೋಗಿ ಜ್ಞಾನ ಪ್ರಕಾಶ ಮೂಡತೊಡಗಿತು. ಆಡಿದ ಪ್ರತಿಯೊಂದು ಮಾತು ಹಾಡಾಗಿ ಪರಿಣಮಿಸಿತು. ವಿಜಯದಾಸರು ಅನೇಕ ಕೀರ್ತನೆಗಳನ್ನ ಸುಳಾದಿಗಳನ್ನ ರಚಿಸಿ ವೇದ ಉಪನಿಷತ್ತುಗಳಲ್ಲಿನ ಗೂಢ ತತ್ವಗಳನ್ನ ಹಗುರವಾಗಿಸಿ ಸಾಮಾನ್ಯರಡಿಗೆ ಹರಿಬಿಟ್ರು. ಅವರ ಕೀರ್ತನೆ ಸುಳಾದಿಗಳಲ್ಲಿನ ಭಾಷಾ ಮಾಧುರ್ಯ, ಕಲ್ಪನಾ ವಿಲಾಸ, ದೃಷ್ಟಾಂತದ ಸೊಗಸು ವರ್ಣನಾತೀತ. ಅಂತನ ವಿಜಯದಾಸರ ಈ ಕೃತಿ ಪವಮಾನ ಸರ್ವಮಾನ್ಯ.
1: ಪವಮಾನ ಪವಮಾನ ಜಗದ ಪ್ರಾಣ.
0: ಸಂಗೀತದ ಒಲವು ಹೊಂದಿರೋ ಶ್ರೀಮತಿ ಅನಿತಾ ಕುಲಕರ್ಣಿ ಗಾಯಕಿಯೂ ಹೌದು. ಅವರಲ್ಲಿನ ಪವಮಾನದ ಬಗೆಗಿನ ಅಭಿಮಾನ ಹರಿದು ಬಂದದ್ದು ಹಿಂಗ.
2: ಈ ಹಾಡು ಎಲ್ಲಾರು ಕೇಳಿರ್ತೀರಿ, ಎಲ್ಲಾರ್ಗೂ ಬಹಳ ಖುಷಿ ಕೊಟ್ಟದ ಅಂತ ಅನಿಸ್ತದ ನಂಗೆ ಈ ಹಾಡು. ಯಾಕಂದ್ರೆ ನನಗಂತೂ ಬಹಳ ಪ್ರೀತಿ ಅಂದ್ರೆ ನನ್ನ ಮಕ್ಕಳು ಸಣ್ಣ ಇರ್ಬೇಕಾದ್ರೆ ಅವ್ರು ಮಲಗಲಿಲ್ಲ, ಮಲಗೋ ಮುಂದೆ ಸ್ವಲ್ಪ ಕಿರಿಕಿರಿ ಮಾಡ್ಲಿಕ್ಕತ್ರು ಅಂದ್ರೆ ಈ ಹಾಡು ಹಾಕ್ಬಿಡ್ತಿದ್ದೆ, ಅವರು ತಕ್ಷಣನೇ ಸುಮ್ಮನೆ ಆಗ್ಬಿಡ್ತಿದ್ರು. ಅದನ್ನ ಹಾಡದಂತಹ ಜಯಶ್ರೀ ರಂಗನಾಥ್ ಅವರು ಬಹಳ ಚಂದ ಹಾಡ್ಯಾರ. ಅವಾಗಿಂತ 30 ವರ್ಷ ಆಗಿರ್ಬೋದು ಈಗ ಹಾಡಿ, ಆದ್ರೂ ಎಲ್ಲಾ ಈ ಜನರೇಷನ್ಗೂ ಸಹ ಈ ಹಾಡೇನು ಬೇಜಾರಾಗಿಲ್ಲ. ಎಲ್ಲಾರು ಹಾಡ್ ಕೇಳ್ತಾರ, ಖುಷಿ ಪಡ್ತಾರ. ಇದು ಮನಸ್ನಾಗ ಒಂಥರ ಹಾಡ್ ಕೇಳಿದ ಕೂಡ ಹುರುಪು ಬರ್ತದ, ಒಂಥರ ಮೈ ರೋಮಾಂಚನ ಆಗ್ತದ. ಯಾವ ಹನುಮಂತ ದೇವ್ರ ಗುಡಿಗೆ ಹೋಗ್ರಿ, ಎಲ್ಲೇ ಎಲ್ಲೇ ಊರೊಳಗ ಹೋಗ್ರಿ, ಈ ಹಾಡು ಹಾಡೇ ಹಾಡ್ತಾರೆ ಎಲ್ಲಾರು. ನಾವೆಲ್ಲ ಸಣ್ಣವ್ರು ಇರ್ಬೇಕಾರ ಅವಾಗ ಬರೇ ರೇಡಿಯೋ ಅಷ್ಟೇ, ಈಗಿನಂಗ ಟಿವಿ ಆಗ್ಲಿ ಅಥವಾ ಬೇರೆ ಬೇರೆ ಚಾನೆಲ್ಗಳಾಗ್ಲಿ ಇರ್ಲಿಲ್ಲ. ಅವಾಗ ಬೆಳಗ್ಗೆ 6 ಗಂಟೆಕ್ ಆಲ್ ಇಂಡಿಯಾ ರೇಡಿಯೋದಿಂದ ಈ ಹಾಡು ಬಂದ್ರಂತೂ ಜನಕ್ಕೆಲ್ಲ ಬಹಳ ಖುಷಿ ಆಗ್ತಿತ್ತು.

0: ಈ ಹಾಡು ಸಂಗೀತ ಪ್ರೇಮಿಗಳ ಮನದೊಳಗ ಅಚ್ಚಳಿಯದಂಗ ನೆಲೆಸಿಬಿಡ್ತು. ಹಾಡಿನೊಳಗಿನ ಯಾವ ಭಾಗ ಬಹಳ ಇಷ್ಟ ಆಗ್ತದ ಅಂತ ಕೇಳಿದ್ದಕ್ಕ ಗಾಯಕಿ ಜಯಶ್ರೀ ರಂಗನಾಥ್ ಹಿಂಗ್ ಹೇಳಿದ್ರು.
1: ನನಗೆ ಕೊನೆ ಇದು ಪ್ರಾಣ ಅಪಾನ ಉದಾನ

0: ದಾಸ ಸಾಹಿತ್ಯದ ಈ ತವನಿಧಿ ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದೊಳಗ ಇವತ್ತಿಗೂ ಉಳಿದದ ನಾದನಿಧಿಯಾಗಿ ಸಾಹಿತಿ ಲೇಖಕ ಡಾಕ್ಟರ್ ಎಚ್ ವಿ ಕಾಕಣಕಿ ಅವರಿಗೆ ಪವಮಾನ ಹೆಂಗನ್ಸದ?
1: ಪವಮಾನ ಅನ್ನುವಂತ ಹಾಡು ಯಾವಾಗ ಧಾರವಾಡ ಆಕಾಶವಾಣಿಯಿಂದ ಬಂತು 30 ವರ್ಷದ ಕೆಳಗೆ, ಸುಮಾರು 30-33 ವರ್ಷ ಆಗಿರ್ಬಹುದು, ಅವಾಗಿನ ಹಿಡಿದು ಯಾರು ಬರೆದದ್ದು ಅನ್ನೋದು ಸಹಿತ ಗೊತ್ತಿಲ್ಲದಷ್ಟು ಪ್ರತಿ ಹಳ್ಳಿ ಹಳ್ಳಿ ಒಳಗೆ ಇವತ್ತೊಬ್ಬ ರೈತ ಇರಲಿ, ಕಾರ್ಮಿಕ ಇರಲಿ, ಅಥವಾ ಇವತ್ತೊಬ್ಬ ಸರ್ಕಾರಿ ಅಧಿಕಾರಿ ಇರಲಿ, ಎಲ್ಲರ ಬಾಯಲ್ಲೂ ನಿತ್ಯ ಪಠಿಸಲ್ಪಡುವಂಥ ಒಂದು ಹಾಡು ಇದು ಪವಮಾನ. ಅಷ್ಟೇ ಅಲ್ಲ, ಇದೇ ಒಂದು ಇದೇ ಟ್ಯೂನ್ದಲ್ಲೇ ನಾವು ಹಾಡಬೇಕು ಅಥವಾ ಇದೇ ಧ್ವನಿಯಲ್ಲೇ ನಾವು ಹಾಡಬೇಕು ಅನ್ನೋದನ್ನು ಪ್ರಚಲಿತಗೊಳಿಸಿದಂಥ ಆಕಾಶವಾಣಿ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತು ಅಂದರೆ, ಇವತ್ತು ಎಲ್ಲ ದೇವಸ್ಥಾನದಲ್ಲಿ ಆಗಲಿ ಅಥವಾ ಹೊರಗಡೆ ಆಗಲಿ ಅಥವಾ ಒಂದು ಸಾಮೂಹಿಕವಾಗಿ ಶಾಲಾ ಬಾಲಕರಾಗಲಿ ಅಥವಾ ದೊಡ್ಡವರಾಗಲಿ ಒಂದು ಸಾಮೂಹಿಕ ಪದ್ಯ ಅಥವಾ ಕೋರಸ್ ರೂಪದೊಳಗೆ ಹೇಳುವಂಥ ಒಂದು ವ್ಯವಸ್ಥೆ ಇದ್ದಲ್ಲೇ ಇದನ್ನೇ ಆರಿಸೋತಾರೆ ಅಂತ ಒಂದು ಜನಪ್ರಿಯತೆಯನ್ನು ಗಳಿಸಿಕೊಟ್ಟಿರುವಂಥ ಈ ಹಾಡು ನಿಜವಾಗಿ ಇವತ್ತು ವಿಜಯದಾಸರು ಬರೆದದ್ದು ಅದೇ ಎಷ್ಟೋ ಕವಿಗಳು ಹಾಡುವ ಹಾಗೆ. ಇವತ್ತು ನಾವು ಬಸ್ನಲ್ಲಿ ಹೋಗುವಾಗಲಿ ಅಥವಾ ರೈಲ್ವೆದಾಗ ಹೋಗುವಾಗಲಿ ನಾವು ಎಷ್ಟೋ ಹಾಡುಗಳನ್ನು ಕೇಳ್ತಿರ್ತೀವಿ, ಅವ್ರು ಯಾರು ಬರೆದದ್ದು ಅಂತ ಸ್ವತಃ ಹಾಡೋರಿಗೆ ಗೊತ್ತಿರೋದಿಲ್ಲ. ಆದರೆ ಒಂದು ಮನಸ್ಸಿಗೆ ಆನಂದ, ತೃಪ್ತಿ, ಸಮಾಧಾನ ಕೊಟ್ಟಂಥ ಒಂದು ಹಾಡು. ಯಾರಿಗೂ ಗೊತ್ತಾಗದಷ್ಟು ಶಬ್ದಗಳು ಗಟ್ಟಿಯಾಗಿಬಿಟ್ಟವೆ ಎಲ್ಲರ ಮನಸ್ಸಿನಲ್ಲೂ. ಹನುಮಾನ್ ದೇವ್ರನ್ನ ಕುರಿತು ಹಾಡದಪ್ಪ, ಯಾವುದೋ ಗುಡಿ ಹನುಮಾನ್ ದೇವ್ರ ಗುಡಿ ಒಳಗೆ, ಯಾವ ಹನುಮಾನ್ ದೇವ್ರ ಗುಡಿ ಒಳಗೆ, ಯಾವ ಜಾತಿಯವರು ಧರ್ಮದವರು ಕೂತರು ಅಡ್ಡಿಯಲ್ಲ, ನಾವು ಇದನ್ನು ಹಾಡಬೇಕು ಅನ್ನೋಂಥ ಒಂದು ಮಟ್ಟಕ್ಕೆ ಇದೊಂದು ಜನಪ್ರಿಯತೆಯನ್ನು ಗಳಿಸಿಕೊಡ್ತು.

ಜಯ ಶ್ರೀ ಲಕ್ಷ್ಮೇಶ್ವರರು ಈ ಹಾಡು ಮೊದಲನೇ ಸಲ ಹಾಡಿದಾಗ ಅಥವಾ ಆಮೇಲೆ ಮತ್ತೆ ಆಕಾಶವಾಣಿಯವರು ಅದನ್ನು ಮತ್ತೆ ಕೇಳಿಸೋತ ಹೋದಾಗ ನಮಗೇನು ಕಂಡು ಬಂತು ಅಂತಂದರೆ, ಈ ಅಶ್ವಧಾಟಿ ಅಂತ ನಾವೇನಂತೀವಿ ಅಥವಾ ಕುರುಪುಟನಾದ ಅಂತ ಏನಂತೀವಲ್ಲ ಕುದುರೆದು, ಆ ಟೈಪ್ ದ್ವಿಗುಣಗೊಳ್ಳುವಂಥ ಒಂದು ಪದ್ಧತಿಯಿಂದ ನಮ್ಮ ಮನಸ್ಸಿನ ಮೇಲೆ ಇಂಥ ಒಂದು ಭಾವನೆ ಮೂಡ್ತಲ್ಲ, ನೂರಕ್ಕೆ ನೂರು ಇದು ಯಶಸ್ವಿಯಾಗ್ಯದ ಅಂತ ನಂಗೆ ಅನಿಸ್ತು.

ವಿಜಯದಾಸರ ಈ ಪವಮಾನ ಬಾರಿಸಿತು ವಿಜಯ ದುಂದುಭಿ. ಜಯಶ್ರೀಯವರ ಸಿರಿಕಂಠದಲ್ಲಿನ ಈ ಪವಮಾನ ಹರಿಸಿತು ನಾದಸುರಭಿ. ಜನ ಮೆಚ್ಚಿದ ಈ ಗಾನ ಸದಾ ಕೇಳುವುದೇ ನಮಗೆ ಸಂತೋಷ. ಹರಿಮೆಚ್ಚಿದ ಪವಮಾನ ಸದಾ ಅನುಗ್ರಹಿಸಲೆಮಗೆ ಪರಮ ಸಂತೋಷ.

0: ಬಂದ ಕಂತುಗಳಿಗೆ ನೀವು ನೀಡಿದ ಅದ್ಭುತ ಪ್ರತಿಕ್ರಿಯೆ ನಮಗ ಬಹಳ ಸಂತೋಷ ನೀಡಿದ. ಪತ್ರದ ಮುಖಾಂತರ ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸಬಹುದು. ವಿಳಾಸ: ನಿಲಯ ನಿರ್ದೇಶಕರು, ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ, 580008. ತಿಳಿಸ್ತಿರಲ್ಲ. ನಮಸ್ಕಾರ. ನೆನಪಾಗಿ ಕಾಡ್ತಾವ ಹಾಡು
1: ಕಾರ್ಯಕ್ರಮ ಕೇಳಿದರೆ ಪರಿಕಲ್ಪನೆ ಮತ್ತು ಸಂಯೋಜನೆ ಸಿಯು ಬೆಳ್ಳಕ್ಕಿ, ನಿರೂಪಣೆ ಹಾಗೂ ಪ್ರಸ್ತುತಿ ಮಾಯಾ ರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿ ಧಾರವಾಡ, ಈಗ ಸಮಯ 7:39.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
5: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ವಾರ್ತೆಗಳ ವಿವರ. ಬಹುನಿರೀಕ್ಷಿತ ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಳ್ಳಲಿದ್ದು 13 ಆಗಸ್ಟ್ವರೆಗೆ ನಡೆಯಲಿದೆ. ಒಟ್ಟು 25 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಒಟ್ಟು 19 ಕಲಾಪಗಳು ಜರುಗಲಿವೆ. ಈ ಅವಧಿಯಲ್ಲಿ ದೇಶದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಸುಧಾರಣೆಗೆ ಪೂರಕವಾದ ಹಲವು ಪ್ರಮುಖ ವಿಧೇಯಕಗಳು ಚರ್ಚೆಗೆ ಬರಲಿದ್ದು ಅವುಗಳ ಅಂಗೀಕಾರಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇಂದು ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮತ್ತು ರಾಜ್ಯಸಭೆಯಲ್ಲಿ ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ವಿಸ್ತೃತ ಚರ್ಚೆಗಳು ನಡೆಯಲಿವೆ. ಈ ವಿಧೇಯಕಗಳ ಹೊರತುಪಡಿಸಿ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ವಿಧೇಯಕ, ಆದಾಯ ತೆರಿಗೆ ತಿದ್ದುಪಡಿ ವಿಧೇಯಕ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಈ ಅಧಿವೇಶನದ ಕಾರ್ಯಸೂಚಿಯಲ್ಲಿವೆ. ಅಧಿವೇಶನದ ಹಿನ್ನೆಲೆಯಲ್ಲಿ ನಿನ್ನೆ ಸಂಸತ್ ಭವನದಲ್ಲಿ ಸರ್ಕಾರದ ವತಿಯಿಂದ ಸರ್ವಪಕ್ಷ ಸಭೆ ಆಯೋಜಿಸಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಸುಮಾರು 40 ಹೆಚ್ಚು ರಾಜಕೀಯ ಪಕ್ಷಗಳ 50 ಅಧಿಕ ಹಿರಿಯ ಮುಖಂಡರು ಪಾಲ್ಗೊಂಡು ಮುಂಬರುವ ಕಲಾಪಗಳ ಸುಗಮ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದರು. ಸರ್ವಪಕ್ಷ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಕಲಾಪಗಳು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ನಡೆಯಲು ಮತ್ತು ದೇಶದ ಪ್ರಮುಖ ವಿಷಯಗಳ ಕುರಿತು ರಚನಾತ್ಮಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಎಲ್ಲಾ ರಾಜಕೀಯ ಪಕ್ಷಗಳು ಸಕಾರಾತ್ಮಕವಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮತ್ತೊಂದೆಡೆ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಕಾರ್ಯಕಲಾಪಗಳ ಸಲಹಾ ಸಮಿತಿಯ ಸಭೆಯು ಯಶಸ್ವಿಯಾಗಿ ಜರುಗಿತು. ಈ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಶಾಸನಾತ್ಮಕ ಮತ್ತು ಇತರ ಪ್ರಮುಖ ವ್ಯವಹಾರಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಸಂಸತ್ತಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವ ಜೊತೆಗೆ ಅರ್ಥಪೂರ್ಣ ಭಾಗವಹಿಸುವಿಕೆ ಮತ್ತು ಸೌಹಾರ್ದಯುತ ಸಮಾಲೋಚನೆಗಳ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯುವಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನಡೆಸಲು ಅನುಮತಿ ಕೋರಿಲ್ಲ ಹಾಗೂ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ ಎಂದು ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಪೊಲೀಸ್ ಇಲಾಖೆಯು, ಪ್ರಸ್ತುತ ಈ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ಜಾರಿಯಲ್ಲಿದೆ ಎಂದು ತಿಳಿಸಿದೆ. ಈ ಕಾಯ್ದೆಯನ್ವಯ ಜಂತರ್ ಮಂತರ್ ಪ್ರದೇಶವನ್ನು ಹೊರತುಪಡಿಸಿ ನವದೆಹಲಿಯ ಇತರ ಯಾವುದೇ ಭಾಗಗಳಲ್ಲಿ ಪ್ರತಿಭಟನಾ ಮೆರವಣಿಗೆ, ಪ್ರದರ್ಶನಗಳು ಹಾಗೂ 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಒಟ್ಟಾಗಿ ಸೇರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸಾರ್ವಜನಿಕ ಶಾಂತಿ, ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಕಾನೂನನ್ನು ಗೌರವಿಸಬೇಕು ಹಾಗೂ ಯಾವುದೇ ಅನಧಿಕೃತ ಸಭೆ ಅಥವಾ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳದೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕೆಂದು ದೆಹಲಿ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. 58ನೇ ಅಂತಾರಾಷ್ಟೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿರುವ ಭಾರತೀಯ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಭಾರತೀಯ ತಂಡ ದಾಖಲಿಸಿರುವ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆ, ಅಚಲ ಸಮರ್ಪಣಾ ಭಾವ ಹಾಗೂ ವಿಜ್ಞಾನ ಕ್ಷೇತ್ರದ ಮೇಲಿನ ಆಸಕ್ತಿಯು ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಇದೇ ವೇಳೆ ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದ 37ನೇ ಅಂತಾರಾಷ್ಟೀಯ ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 1 ಚಿನ್ನದ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿದ ಭಾರತೀಯ ತಂಡದ ಎಲ್ಲ ಸದಸ್ಯರನ್ನು ಪ್ರಧಾನಿ ನರೇಂದ್ರ

0: ಮೋದಿ ಅಭಿನಂದಿಸಿದ್ದಾರೆ. ಭಾರತೀಯ ತಂಡ ಮಾಲಿಕ್ಯುಲರ್ ಬಯಾಲಜಿ, ಬಯೋಕೆಮಿಸ್ಟ್ರಿ, ಅನಿಮಲ್ ಫಿಸಿಯಾಲಜಿ, ಅನಿಮಲ್ ಫಾರ್ಮಾಲಜಿ ಅಂಡ್ ಸಿಸ್ಟಮ್ಯಾಟಿಕ್ ಹಾಗೂ ಪ್ಲಾಂಟ್ ಕಂಪ್ಯೂಟೇಷನಲ್ ಬಯಾಲಜಿಯಂತಹ ಸಂಕೀರ್ಣ ವಿಷಯಗಳಲ್ಲಿ ಅಸಾಧಾರಣ ಜ್ಞಾನವನ್ನು ಪ್ರದರ್ಶಿಸಿರುವುದಕ್ಕೆ ಅವರು ತೀವ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಗದೀಶ್ಪುರದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಧ್ಯಪ್ರದೇಶ ರಾಜ್ಯ ಸಚಿವ ಸಂಪುಟ ಏಕರೂಪ ನಾಗರಿಕ ಸಂಹಿತೆ UCC ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದು, ಇಂದಿನಿಂದ ಆರಂಭವಾಗಲಿರುವ ಶಾಸನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಈ ಕಾನೂನು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸದೆ ಎಲ್ಲಾ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲಿದೆ ಎಂದರು. ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಸಮಾಲೋಚನೆ ನಡೆಸಿದ ಬಳಿಕ ಈ ವಿಧೇಯಕ ರೂಪಿಸಲಾಗಿದ್ದು, ಮುಸ್ಲಿಂ ಮಹಿಳೆಯರಿಂದಲೂ ಇದಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು. ಈ ಕಾಯ್ದೆಯ ಅಡಿಯಲ್ಲಿ ರಾಜ್ಯದಲ್ಲಿ ಬಹುಪತ್ನಿತ್ವ ನಿಷೇಧ ಹಾಗೂ ವಿಚ್ಛೇದನಕ್ಕೆ ಕಾನೂನು ಪ್ರಕ್ರಿಯೆ ಕಡ್ಡಾಯವಾಗಲಿದೆ. ಮಹಿಳೆ ಮತ್ತು ಪುರುಷರಿಗೆ ಆಸ್ತಿಯಲ್ಲಿ ಸಮಾನ ಉತ್ತರಾಧಿಕಾರ ಹಕ್ಕು ಸಿಗಲಿದ್ದು, ಲಿವ್ ಇನ್ ಸಂಬಂಧಗಳ ಹಾಗೂ ವಿವಾಹಗಳ ನೋಂದಣಿಯನ್ನು ತಳಮಟ್ಟದವರೆಗೆ ಕಡ್ಡಾಯಗೊಳಿಸಲಾಗಿದೆ. ಆದರೆ ಆದಿವಾಸಿ ಬುಡಕಟ್ಟು ಸಮುದಾಯಗಳನ್ನು ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ. ಧೇಮಾಜಿ, ದಿಬ್ರುಗಢ, ಚಾರೈಡಿಯೋ, ತಿನ್ಸುಕಿಯಾ, ಲಖೀಂಪುರ, ಶಿವಸಾಗರ್, ಉದಲ್ಗುರಿ ಮತ್ತು ಜೋಹ್ರಾತ್ ಸೇರಿದಂತೆ 8 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. 57,199 ಜನರ ಮೇಲೆ ಈ ಪ್ರವಾಹ ಪರಿಣಾಮ ಬೀರಿದ್ದು, ಪೀಡಿತ ಜಿಲ್ಲೆಗಳಲ್ಲಿ ಒಟ್ಟು 3,874 ಹೆಕ್ಟೇರ್ ಬೆಳೆ ಪ್ರದೇಶವು ಜಲಾವೃತಗೊಂಡಿದೆ. ರಾಜ್ಯ ಸರ್ಕಾರವು 14 ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಿದೆ. ಮುಖ್ಯಮಂತ್ರಿ ಡಾಕ್ಟರ್ ಹೇಮಂತ್ ಬಿಸ್ವಾ ಶರ್ಮಾ, ಜನರ ಸುರಕ್ಷತೆ ಮತ್ತು ಯೋಗಕ್ಷೇಮ ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ರೋಚಕ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಸ್ಪೇನ್ ತಂಡದ ಬಲದಿ ಆಟಗಾರ ಫೆರಾನಾಟೋರೇಸ್ ಪಂದ್ಯದ 106 ನಿಮಿಷದಲ್ಲಿ ಗಳಿಸಿದ ಏಕೈಕ ಗೋಲು ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣವಾಯಿತು. ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಉಭಯ ತಂಡಗಳು ಯಾವುದೇ ಗೋಲು ಗಳಿಸದ ಹಿನ್ನೆಲೆಯಲ್ಲಿ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಗೊಂಡಿತ್ತು. ಈ ಗೆಲುವಿನೊಂದಿಗೆ ಸ್ಪೇನ್ ತನ್ನ 2ನೇ ಪುರುಷರ ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು, 2010 ನಂತರ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಜೊತೆಗೆ ಫುಟ್ಬಾಲ್ ಇತಿಹಾಸದಲ್ಲೇ ಏಕಕಾಲದಲ್ಲಿ ಪುರುಷರ ಮತ್ತು ಮಹಿಳಾ ವಿಶ್ವಕಪ್ ಕಿರೀಟ ಹೊಂದಿದ ಜಗತ್ತಿನ ಮೊದಲ ರಾಷ್ಟ ಎಂಬ ಅಪರೂಪದ ದಾಖಲೆಯನ್ನು ಸ್ಪೇನ್ ತನ್ನದಾಗಿಸಿಕೊಂಡಿದೆ. ಅರ್ಜೆಂಟೀನಾದ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಕನಸನ್ನು ಈ ಸೋಲು ಭಗ್ನಗೊಳಿಸಿದೆ. ಇದರೊಂದಿಗೆ ಅರ್ಜೆಂಟೀನಾಗೆ 2022 ವಿಶ್ವಕಪ್ ಹಾಗೂ 2021 ಮತ್ತು 2024 ಕೋಪಾ ಅಮೆರಿಕ ಪ್ರಶಸ್ತಿ ತಂದುಕೊಟ್ಟಿದ್ದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಸುದೀರ್ಘ ಹಾಗೂ ಸ್ಮರಣೀಯ ಯುಗಕ್ಕೆ ನಿರಾಶೆಯ ಅಂತ್ಯ ಸಿಕ್ಕಂತಾಗಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ದ 27 ರನ್ಗಳ ಜಯ ದಾಖಲಿಸಿ ಇಂಗ್ಲೆಂಡ್ ತಂಡ ತನ್ನ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 387 ರನ್ ಗಳಿಸಿತು. 388 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 360 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅತ್ಯುತ್ತಮ ಆಟಕ್ಕಾಗಿ ಜಾಕೋಬ್ ಬೆತ್ತೆಲ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹಾಗೂ ಜೋ ರೂಟ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು. ಸರಣಿಯಲ್ಲಿ ಮೊದಲನೇ ಪಂದ್ಯ ಜಯಿಸಿದ್ದ ಇಂಗ್ಲೆಂಡ್ 2ನೇ ಪಂದ್ಯದಲ್ಲಿ ಸೋಲನುಭವಿಸಿ 3ನೇ ಪಂದ್ಯ ಗೆಲ್ಲುವ ಮೂಲಕ ಸರಣಿ ಕೈವಶ ಮಾಡಿಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಅರ್ಜೆಂಟೀನಾ ಮಣಿಸಿ ವಿಶ್ವ

0: ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್ ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಚಿತ್ರಗೀತೆಗಳು.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಸಂಯುಕ್ತ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಗಣಪತಿ ಭಟ್ ಅವರ ಗಾಯನದಲ್ಲಿ ರಾಗ್ ಭೈರವ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂನಲ್ಲಿ ಗುರುಪ್ರಸಾದ್ ಹೆಗಡೆ. ಆಕಾಶವಾಣಿ ಧಾರವಾಡ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನ.

0: ಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅಂದಯ.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
4: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
3: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
5: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
6: ನಾನು ಬರಬೇಕಾ?
5: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
6: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
3: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
7: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
8: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
7: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

0: ಆಕಾಶವಾಣಿ ಧಾರವಾಡ ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಮಾನಸ ಗ್ರಾಮ ಪುರೋಹಿತವರಿಂದ ಸುಗಮ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೇಳಿ ನರಸಿಂಹ ಪರಾಂಜಪೆಯವರ ರಚನೆ.

ಇದುವರೆಗೆ ಮಾನಸ ಗ್ರಾಮ ಪುರೋಹಿತವರಿಂದ ಸುಗಮ ಸಂಗೀತ ಕೇಳಿದಿರಿ. ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. ಮೊದಲಿಗೆ ಕೇಳಿ ಸಮೂಹಗಾನದಲ್ಲಿ ಪ್ರತಿಭಾಂಕುರ ಅವರ ರಚನೆ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ ಇದುವರೆಗೆ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
3: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
4: ನಾನು ಬರಬೇಕಾ?
3: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
4: ಓ ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೆ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
0: ಆಕಾಶವಾಣಿ ಧಾರವಾಡ, ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
5: ಅಕ್ಕ ನೋಡು,
6: ಹ್ಯಾಪಿ ಬರ್ತ್ಡೇ ಬ್ರೋ.
5: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
6: ಯಾವಾಗ್ಲೂ ಶಾಪಿಂಗ್.
5: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
7: ಸೇವಿಂಗ್ ಮಾಡೋ ವಯಸ್ಸು ಕೂಡ.
8: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್ಬಿಐ ಹೇಳುತ್ತೆ.
9: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
10: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.

ಕೆಜಿ ಯೇಸುದಾಸ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಮಾನಸ ವೀಣೆ ಚಿತ್ರದ ಗೀತೆ. ಸಾಹಿತ್ಯ ಗೀತಪ್ರಿಯ, ಸಂಗೀತ ಎಂ ರಂಗರಾವ್.

ಯಾರಿವನು ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಯಶ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಮಾಧುರಿ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಸಂಗೀತರಾಜ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನು ಸಂವಾದಿನಿಯ ಸೆಳಕು. ಅದು ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಬಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಕೆಜೆ ಯೇಸುದಾಸ್ ಅವರು ಹಾಡಿರುವ ಡಕೋಟಾ ಎಕ್ಸ್ಪ್ರೆಸ್ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ ಇದು. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಇಳಯರಾಜಾ.

ಸಂಜೆ ವೇಳೆಯಲ್ಲಿ ತಂಪು ಗಾಳಿಯಲ್ಲಿ ಹೆಣ್ಣು ಬರುತ್ತಲಿರಲು ಬೆಳೆದು ನಿಂತಿರುವ ಮರದ ಸಾಲುಗಳು ಆಡಿ ತೂಗುತ್ತಿರಲು ಅಡಗಿ ನೆರಳಿನಲ್ಲಿ ಸಮಯ ನೋಡಿ ಬಳಿಗೋಡಿ ಬಂದು ಬಿಡುವ

0: ನಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಪಿಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18 to 60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳು.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಅಧಿಕಾರ್ ಚಿತ್ರದ ಗೀತೆ. ಗಾಯಕಿ ಆಶಾ ಭೋಸ್ಲೆ.

0: ಆಕಾಶವಾಣಿ ಧಾರವಾಡ ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ಜಯಶ್ರೀ ಪಾಟ್ನೇಕರ್ ಅವರ ಗಾಯನದಲ್ಲಿ ಕೇಳಿ ರಾಗ್ ಭೈರವ್. ತಬಲಾ ಸಾಥಿ ಪಂಡಿತ್ ರಘುನಾಥ್ ನಾಕೋಡ್. ಹಾರ್ಮೋನಿಯಂ ಡಿ ಕುಮಾರ್ ದಾಸ್.

ಇದುವರೆಗೆ ಜಯಶ್ರೀ ಪಾಟ್ನೇಕರ್ ಅವರ ಗಾಯನದಲ್ಲಿ ರಾಗ್ ಭೈರವ್ ಕೇಳಿದಿರಿ. ಇವರಿಗೆ ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್ ಅವರದಾಗಿತ್ತು. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರಿಗೆ ಕೃಷಿ, ತೋಟಗಾರಿಕೆ, ಪಶು ವೈದ್ಯಕೀಯ ಮತ್ತು ಬೆಳೆ ಮೇಲ್ವಿಚಾರಣೆ, ಬೆಳೆ ಸಮೀಕ್ಷೆ ಹಾಗೂ ಸಂಯೋಜಿತ ಡಿಜಿಟಲ್ ಸಲಹೆ ನೀಡುವ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 ಯೋಜನೆ ಅನುಷ್ಠಾನಕ್ಕೆ 35,99,00,000 ರೂಪಾಯಿ ವಿನಿಯೋಗಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವ ಸಂಪುಟ ಸಭೆ ನಿರ್ಣಯಗಳ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆ 2025-26 ಅಡಿ ಕಲಬುರಗಿ ಜಿಲ್ಲೆ ರಾಜ್ಯ ಹೆದ್ದಾರಿ 156 ಹಾಗೂ ಕೆಲ್ಲೂರ ಅಂಡೋಳ ಜಿಲ್ಲಾ ಮುಖ್ಯರಸ್ತೆ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಂಡಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದಾಗಿ ರಾಯಚೂರು ಹಾಗೂ ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ ನಾಯಕ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದ ಗಂಭೀರ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ತಜ್ಞರ ತಂಡ ಕಳುಹಿಸುವಂತೆ ಮುಖ್ಯಮಂತ್ರಿಯವರು ಹಾಗೂ ಕಂದಾಯ ಖಾತೆ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. 16ನೇ ಹಣಕಾಸು ಆಯೋಗದಡಿ ಏಮ್ಸ್ ಸ್ಥಾಪನೆಗೆ ಅಗತ್ಯವಿರುವ ಅನುದಾನ ಬಿಡುಗಡೆಗೆ ಕಲಾಪದಲ್ಲಿ ಒತ್ತಾಯಿಸುವುದಾಗಿ ನುಡಿದರು. ರಾಜ್ಯದ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ಹೊರಗುಳಿಯದಂತೆ ಕಡ್ಡಾಯವಾಗಿ ಹೆಸರು ನೋಂದಾಯಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಅವರು ಬರ ನಿರ್ವಹಣೆ ಕುರಿತ ವಿಶೇಷ ಆನ್ಲೈನ್ ಸಭೆ ನಡೆಸಿದರು. ಕಲಬುರಗಿ ಹಾಗೂ ಬೆಳಗಾವಿ ಕಂದಾಯ ವಿಭಾಗದ ಪರಿಶೀಲನೆ ವೇಳೆ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಪ್ರತ್ಯೇಕ ವರದಿ ಸಲ್ಲಿಸಲು ನಿರ್ದೇಶಿಸಿದ್ದಾಗಿ ಅವರು ತಿಳಿಸಿದರು. ಜಲಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗುಣಮಟ್ಟ ಹಾಗೂ ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನುಂ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಅವರು, ಶುದ್ಧ ಕುಡಿಯುವ ನೀರು ಪೂರೈಕೆ, ನೈರ್ಮಲ್ಯ ಖಾತ್ರಿ ಹಾಗೂ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಆದ್ಯತೆಯ ವಿಷಯ ಎಂದರು. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಮಧ್ಯಾಹ್ನ ನಡೆಯಲಿದೆ. ಎಚ್ಡಿ ರೇವಣ್ಣ ಅವರ ಹಾಸನ ಜಿಲ್ಲೆ ಹೊಳೆ ನರಸೀಪುರ ನಿವಾಸದಲ್ಲಿ ಇಂದು ಬೆಳಗ್ಗೆ 7:00-9:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಕೇಂದ್ರ ಸಚಿವರು ಹಾಗೂ ಗಣ್ಯರ ಆಗಮನಕ್ಕೆ ಅನುಕೂಲವಾಗುವಂತೆ ಒಟ್ಟು 5 ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಹೊಳೆ ನರಸೀಪುರ ತಾಲೂಕು ಹಳೆಕೋಟೆಯ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಧ್ಯಾಹ್ನ 2:00-4:15 ಮಧ್ಯೆ ಅಂತ್ಯಕ್ರಿಯೆ ನೆರವೇರಲಿದೆ. ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. 5 ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 1,400 ಪೊಲೀಸರನ್ನು ನಿಯೋಜಿಸಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಿದ್ದ ಮತದಾರ

ಮತದಾರಪಟ್ಟಿ ಪರಿಷ್ಕರಣೆ ಚಿಂತನ ಮಂಥನದಲ್ಲಿ ಮತದಾರ ಸಹಾಯಕ ನೋಂದಣಾಧಿಕಾರಿ ಉಮೇಶ್ ಸವಣೂರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 877,111 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. 5,527 ಮತದಾರರು ಆನ್ಲೈನ್ ಮೂಲಕ ತಮ್ಮ ಅರ್ಜಿ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ತಿಳಿಸಿದ್ದಾರೆ. 82ನೇ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದ ಹಿನ್ನೆಲೆ ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಹೊಸದಿಲ್ಲಿಯಲ್ಲಿ ಜರುಗಿದ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದರು. ಬಿಡಬ್ಲ್ಯೂಎಫ್ ಜಪಾನ್ ಓಪನ್ ಮಹಿಳಾ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಪಿವಿ ಸಿಂಧು ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಯಾದಗಿರಿ ನಗರದ ಗೃಹ ರಕ್ಷಕ ದಳ ಕಚೇರಿ ಆವರಣದಲ್ಲಿ ಆಯೋಜಿತ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಅಭಿಯಾನಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಎಸ್ಟೆ ಮರುಳಸಿದ್ಧಾರಾಧ್ಯ ಚಾಲನೆ ನೀಡಿದರು. ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ನಮ್ಮೆಲ್ಲಾ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.
1: ಆತ್ಮೀಯ ಗೆಳತಿಯರೇ, ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸ್ಮಿತಾ ರಾಘವೇಂದ್ರ ಭಟ್ ಇವರು ನಮ್ಮ ಜೊತೆಗಿದ್ದಾರೆ. ಸ್ಮಿತಾ ರಾಘವೇಂದ್ರ ಅವರು ಮೂಲತಃ ಯಲ್ಲಾಪುರದ ಕಲ್ಲೇಶ್ವರದವರು. ಸ್ಮಿತಾ ತೋಟದ ಕಾರ್ಯದಲ್ಲಿ ಕೆಲಸ ಮಾಡ್ತಾನೆ ಸಾಹಿತ್ಯ ಕೃಷಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಸಾಕಷ್ಟು ಕಥೆ, ಕವನಗಳು, ಲೇಖನಗಳು, ಪ್ರಬಂಧಗಳು, ಗಜಲ್ಗಳು ಇದನ್ನೆಲ್ಲ ಬರೆದಿದ್ದಾರೆ. ಜೊತೆಗೆ ಅವರ ಪ್ರೀತಿಯ ಕೆಲ ಅಂದ್ರ ತೋಟದಲ್ಲಿ ಕೆಲಸ ಮಾಡುದು, ಗದ್ದೆಯಲ್ಲಿ ಕೆಲಸ ಮಾಡುದು, ಅದರಲ್ಲೂ ವಿಶೇಷ ಅಂದ್ರೆ ಜೇನು ಕೃಷಿ ಅವರ ಪ್ರೀತಿಯ ಹವ್ಯಾಸ. ಕೇಳುಗ್ರೆ ಹಂಗಂದ್ರ ಬರ್ರಿ, ನಮ್ಮ ಸ್ಮಿತಾ ರಾಘವೇಂದ್ರ ಅವರ ಈ ಹವ್ಯಾಸವನ್ನ ಕುರಿತಂತೆ ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ ಸ್ಮಿತಾ ರಾಘವೇಂದ್ರ ಅವರು.
2: ನಮಸ್ತೆ
1: ಸ್ಮಿತಾ. ಯಲ್ಲಾಪುರ, ಕಲ್ಲೇಶ್ವರ ಅಂದ್ರ ಇದೊಂದು ವಿಶಿಷ್ಟವಾದಂತಹ ಊರುಗಳು, ನಮ್ಮ ಘಟ್ಟದ ಕೆಳಗಿನ ಪ್ರದೇಶಗಳು. ಇದರ ಒಂದು ಸೌಂದರ್ಯ, ಅಲ್ಲಿಯ ತೋಟ, ಗದ್ದೆ, ನೀರು, ಪರಿಸರ, ಇದು ನೋಡುವುದೇ ಒಂದು ಆನಂದ. ತಮ್ಮ ಊರಿನ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳ್ತೀರಿ?
2: ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಮ್ದು ತಾಯಿ ಮನೆ ಮಲವಳ್ಳಿ ಅಂತ ಹೇಳಿ. ಅಪ್ಪ ಅಮ್ಮ ತುಂಬಾ ಬಡ ಕುಟುಂಬದಿಂದ ಬಂದಂತವರು, ತುಂಬಾ ಅವರು ಶ್ರಮಜೀವಿಗಳು. ಬಹುಶಃ ಅವರ ಒಂದು ಬಳುವಳಿಯಾಗಿ ನನಗೂ ಕೂಡ ಕೃಷಿ ಒಲಿದು ಬಂತು ಅಂತ ಅನಿಸ್ತದೆ. ಇವತ್ತಿಗೂ ಕೂಡ ಅವರು ಕೃಷಿಯಲ್ಲಿ ಅವರ ಸಂಪೂರ್ಣ ಜೀವನವನ್ನ ತೊಡಗಿಕೊಂಡು ಭೂಮಿ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಜೀವನದ ಒಂದು ರೀತಿ ನನ್ನ ಬದುಕಿನಲ್ಲೂ, ಅವರ ಗಟ್ಟಿತನ, ಅವರ ನಂಬಿಕೆ, ಅವರ ಪ್ರೀತಿ, ಅದೆಲ್ಲವೂ ನನ್ನ ಬದುಕಿನಲ್ಲಿ ಬಳುವಾಗಿ ಹರಿದು ಬಂದು ನಾನಿವತ್ತು ಆ ಒಂದು ಕೃಷಿ ಕ್ಷೇತ್ರಕ್ಕೆ ಆಸಕ್ತಿಯನ್ನು ಮೂಡಿಸಲಿಕ್ಕೆ ಕಾರಣ ಆಯ್ತು.
3: ನಮ್ದು ಮೂಲತಃ ನಮ್ದು ಕೊಡಸಳ್ಳಿ ಅಂತ ಆಗಿತ್ತು. ಅದು ಕಾಳಿ ಪ್ರಾಜೆಕ್ಟ್ಲಿ ಮುಳುಗಡೆ ಆಗಿ ನಾವು ಇಲ್ಲಿ ಕಲ್ಲೇಶ್ವರಕ್ಕೆ ನಮ್ಗೆ ತೋಟ ಈ ತರ ಒಂದು ಡಿವೈಡ್ ಮಾಡಿ ಕೊಟ್ಟಿದ್ದು. ಆದ್ರೆ ಅಲ್ಲಿಂದ ಬಂದ ಮೇಲೆ ಬದುಕು ಇಲ್ಲಿ ಬಹಳ ಸುಂದರವಾಗಿ, ಎಲ್ಲರೂ ಕೂಡ ಬದುಕು ಬಹಳ ಸುಂದರವಾಗಿ ಕಟ್ಕೊಂಡಿದ್ದಾರೆ.

0: ಇದು ಒಂಥರ ಸುತ್ತಲೂ ನೀರು ಮಧ್ಯ ನಡುಗುಡ್ಡೆಯ ಪ್ರದೇಶದಂತಹ ಒಂದು ಊರು ಇದು ಕಲ್ಲೇಶ್ವರ. ಫ್ಲಡ್ ಬಂದ ಸಮಯದಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗಿತ್ತು, ಆದ್ರೆ ಅದೊಂದು ಆ ಊರು ಇವತ್ತು ಒಂದು ಸುಂದರವಾದ ತಾಣವಾಗಿ ನಿಂತಿದೆ. ಈಗ ಯಾವುದೇ ರೀತಿಯಾದಂತಹ ಹೋಗಿ ಬಂದಿ ಮಾಡುವಂತಹ ಸಮಸ್ಯೆಗಳಿಲ್ಲ, ಶಾಲಾ ಕಾಲೇಜುಗಳು ಇಂದಾನೆ ಹೋಗಬಹುದು. ಈ ರೀತಿಯಾದಂತಹ ಒಂದು ಸುಂದರವಾದಂತಹ ಊರಾಗಿ ಇವತ್ತು ಕಲ್ಲೇಶ್ವರ ನಿಂತುಕೊಂಡಿದೆ ಅಂತ ಹೇಳ್ಬಹುದು.
1: ಈಗ ಕಲ್ಲೇಶ್ವರದಲ್ಲಿ ಒಂದ್ ಕಾಲಕ್ಕೆ ಹೋಗಬೇಕಾದಾಗ ನೀವು ಹೇಳಿದಂಗೆ ತುಂಬಾ ನೀರು ಇರ್ತಿತ್ತು, ಹೋಗುದು ಬರುದು ಕಷ್ಟ ಆಗಿತ್ತು. ಆ ಜೀವನವನ್ನು ಕೂಡ ತಾವು
0: ಕಳೆದಿದ್ದೀವಿ.
1: ಈಗ ಅಲ್ಲಿ ಬ್ರಿಡ್ಜ್ ಆಗಿದೆ,
0: ಹೌದು,
1: ಅಂದ್ರೆ ಸೌಕರ್ಯಗಳು ಈಗ ಎಲ್ಲಾ ಇದೆ. ಆವಾಗ ಸೌಕರ್ಯಗಳು ಇಲ್ಲದಾಗ ಒಂದು ತರ ಜೀವನ ಕಷ್ಟ ಅನಿಸ್ತಿತ್ತ?
0: ಖಂಡಿತವಾಗೂ ಕಷ್ಟ ಆಯ್ತು, ಯಾಕೆಂದ್ರೆ ದೋಣಿ ಮೇಲೆ ಹೋಗಿ ಬಂದಿ ಮಾಡಬೇಕಾಗಿತ್ತು. ಏನೇ ಇದ್ರು ಕೂಡ ನಾವು ದೋಣಿ ಮೇಲೆ ಹೋಗ್ಬೇಕು, ಯಾರನ್ನಾದ್ರೂ ಹುಷಾರ್ ತಪ್ಪದವ್ರನ್ನ ಕೊಂಡು ಹೋಗೋದಾದ್ರೂ ದೋಣಿ ಮೇಲೆ ಹೋಗ್ಬೇಕು, ದೋಣಿಯಿಂದಾನೇ ಮಾಡ್ಬೇಕು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು. ಬಸ್ ಇತ್ತು, ಆದ್ರೆ ಅದು ತುಂಬಾ ದೂರ ಕಿಲೋಮೀಟರ್ ಗಟ್ಟಲೆ ದೂರದಿಂದ ಹೋಗುವಂತಹ ಒಂದು ವ್ಯವಸ್ಥೆ ಇತ್ತು. ವರ್ಷಕ್ಕೆ ಒಂದು ಎರಡು ಒಂದು ಟೈಮಲ್ಲಿ ಬಸ್ ಬರ್ತಾ ಇತ್ತು. ಆದ್ರೂ ಕೂಡ ಅಲ್ಲಿಯ ಒಂದು ವಾತಾವರಣ, ನಡುಗುಡ್ಡೆಯಲ್ಲಿ ಬದುಕಿನ ಒಂದು ವಾತಾವರಣ ಇದೆಯಲ್ಲ, ಅದು ಬಹಳ ಕಷ್ಟದ ದಿನಗಳನ್ನು ನೋಡ್ಕೊಂಡು ಬಂದಿದ್ದೇವೆ ನಾವು.
1: ಅಂದ್ರೆ ನಿಮ್ಮ ಮನೆಗೆ ಸಾಮಾನುಗಳು ಬೇಕಾಗುವಾಗಲಿ, ಈ ಕಿರಾಣಿ ಆಗ್ಲಿ ತರಕಾರಿ ಆಗ್ಲಿ, ಅಂದ್ರೆ ಒಂದು ಸಲಕ್ಕೆ ತಗೊಂಡೋಗಿ, ಈಗ ಏನೋ ತೃಪ್ತಿ ಬೇಕು, ನಾನು ಬೇಗನೆ ಒಂದು ಶಾಪಿಗೆ ಹೋಗಿ ತಗೊಂಡ್ ಬರ್ತೀನಿ, ಆತರ ಅನ್ನಕ್ಕೆ ಆಗೋದೇ ಇಲ್ಲ.
0: ಅನ್ನಕ್ಕಾಗೋದೇ ಇಲ್ಲ ಆಗಿತ್ತು, ಯಾಕಂದ್ರೆ ಮಳೆಗಾಲದ 4 ತಿಂಗಳಲ್ಲಿ ಪೂರ್ತಿ ನಾವು ಎಲ್ಲಾ ರೀತಿಯ ಸಾಮಾನುಗಳನ್ನ ಸ್ಟಾಕ್ ಮಾಡಿ ಇಟ್ಕೋಬೇಕಾಗಿತ್ತು ಅಂತಹ ಪರಿಸ್ಥಿತಿಗಳಿತ್ತು. ಮಳೆಗಾಲ ಅಂದ್ರೆ ತುಂಬಿ ಹರಿಯೋ, ಅವಾಗ ದೋಣಿ ಕೂಡ ಹಾಕ್ತಾ ಇರಲಿಲ್ಲ, ಹಾಗಾಗಿ ನಾವು 4-5 ತಿಂಗಳುಗಳ ಕಾಲ ಎಲ್ಲೂ ಹೊರಗಡೆ ಹೋಗದೆ ಕುತ್ಕೊಂಡಿರುವಂತಹ ದಿನಗಳು ಇದೆ ಪ್ರವಾಸದ ಸಮಯದಲ್ಲಿ, ತುಂಬಾ ದೊಡ್ಡ ಮಳೆಗಾಲದ ಸಮಯದಲ್ಲಿ. ನಂತರ ಅದು ಬ್ರಿಡ್ಜ್ ಆಯ್ತು, ಅವಾಗ ಒಂದು ಎಲ್ಲ ರೀತಿಯ ಸೌಕರ್ಯಗಳು ಬಂತು. ಈಗ ಎಲ್ಲ ರೀತಿಯಿಂದಲೂ ಒಂದು ಉತ್ತಮ ಹಳ್ಳಿಯಾಗಿ, ಅನುಕೂಲವಾಗಿ ಉತ್ತಮ ಹಳ್ಳಿಯಾಗಿ ನಿಂತಿದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ ಈಗ.
1: ಈಗ ಸ್ಮಿತ 4-5 ತಿಂಗಳ ಕಾಲ ಎಲ್ಲ ಸಾಮಾನುಗಳನ್ನು ಒಟ್ಟುಗೂಡಿಸಿಕೊಂಡು ಹೊರಗೆ ಹೋಗದ ಇರುವಂತಹ ದಿನದಲ್ಲಿ ಹೇಗೆ ನೀವು ಪ್ರತಿನಿತ್ಯ ಈ ಅಡಿಗೆ ಕೆಲಸ ತರಕಾರಿ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ?
0: ಹೆಚ್ಚಾಗಿ ನಾವು ಎಲ್ಲರೂ ಅಲ್ಲಿ ಹಾಗೆ ಎಲ್ಲರೂ ಅದ ತರಕಾರಿಗಳನ್ನ ಅವರೇ ಬೆಳ್ಕೊಳ್ತಾರೆ, ಅವರೇ ಸ್ವಂತ ಕೆಲಸಗಳನ್ನ ಮಾಡ್ತಾರೆ. ಮಳೆಗಾಲಕ್ಕಾಗುವಷ್ಟು ಅಕ್ಕಿ ಕಾಳು ಬೆಳೆಗಳನ್ನ ತಂದ್ಕೋತಾರೆ. ಇನ್ನು ಹೋಗಲೇಬೇಕಾದಂತ ಕೆಲವು ಎಲ್ಲಾದ್ರೂ ಮಳೆ ಕಡಿಮೆ ಇದ್ದ ಸಮಯದಲ್ಲಿ ಎಲ್ಲಾದ್ರೂ ಒಮ್ಮೆ ಹೋಗಿ ಅವಾಗ ತಂದುಕೊಳ್ಳುವಂತಹ ಇದು. ಆದ್ರೂ ಕೂಡ ಜಾಸ್ತಿ ಒಂದು 3-4 ತಿಂಗಳಿಗೆ ಆಗುವಷ್ಟನ್ನ ತಂದು ಸ್ಟಾಕ್ ಮಾಡ್ಕೊಳ್ತಿದ್ರು. ಹಾಗಂತ ಎಲ್ಲೂ ಉಪವಾಸ ಬೀಳೋದು ಆ ತರದ ಯಾರಾದ್ರೂ ಮನೆಗೆ ಅತಿಗಳು ಬಂದ್ರೆ ನಾವು ಹಾಗೆ ಕಳಿಸಿದ್ದಂತ ದಾಖಲೆಗಳು ಯಾವಾಗೂ ಇಲ್ಲ, ನಮ್ಮ ಸಂಪ್ರದಾಯವೇ ಹಾಗೆ. ಹಾಗಾಗಿ ನಾವು ಎಲ್ಲ ಸಾಮಾನುಗಳನ್ನ ತಂದು ಸ್ಟಾಕ್ ಮಾಡ್ಕೊಳ್ತಾ ಇದ್ವಿ, ಅಂದ್ರೆ ತಯಾರಿ. ಈಗ ನಾವು ಒಂದು ಮಳೆಗಾಲದ ತಯಾರಿ ಅಂತ ಇದೆ ಅಲ್ಲ, ಆತರ ಮಳೆಗಾಲದ ತಯಾರಿ ಎಲ್ಲ ಮನೆಗಳಲ್ಲೂ ನಡೀತಾ ಇತ್ತು. ಅದು ಮಳೆಗಾಲದ ತಯಾರಿ ಅಂದೋ
1: ರೀತಿ,
0: ಅದೊಂಥರ ಜೀವನ. ಕರೆಂಟ್ ಇರ್ತಿರ್ಲಿಲ್ಲ, ಕತ್ಲೆಯಲ್ಲಿ ಮೇಣ್ಬತ್ತಿ ಹಚ್ಕೊಂಡು ದೀಪದಲ್ಲಿ ಕಳಿಯೋದು ರಾತ್ರಿ ಎಲ್ಲ, ಈ ತರದೆಲ್ಲ ಜೀವನಗಳು ಬಹಳ ನೋಡಿದ್ದೇವೆ. ಈಗ ಆ ತರದ್ದೆಲ್ಲ ಇಲ್ಲ, ಈಗೆಲ್ಲ ಸೋಲಾರ್ ಸಿಸ್ಟಮ್ ಇದೆ, ಇನ್ವರ್ಟರ್ ಹಾಕೊಂಡಿದ್ದಾರೆ, ಜನರೇಟರ್ ಇದೆ, ಎಲ್ಲ ರೀತಿಯ ಸೌಕರ್ಯಗಳು ಈಗಿದೆ. ಆದ್ರೆ ಅವತ್ತಿನ ದಿನಗಳು ಅದು ಒಂದು ರೀತಿಯ ಚಂದನೂ ಹೌದು, ಅನುಭವನೂ ಹೌದು, ಬದುಕಿನ ಪಾಠವೂ ಹೌದು.
1: ನಿಜ ನಿಜ ನಿಜ. ಈಗ ಸ್ಮಿತಾ, ತಾವು ಈ ಸಾಹಿತ್ಯಕ್ಕೆ ಬರಬೇಕು, ಏನೋ ಕತೆ ಕವನ ಬರೀಬೇಕು ಅಂತ ಯಾಕನ್ನಿಸ್ತು?
0: ಅದು ಹೆಚ್ಚಾಗಿ ನನ್ನೊಳಗಿನ ತುಮುಲುಗಳು, ನಾನಿದಲ್ಲ ಇನ್ನೇನೋ ಆಗ್ಬೇಕು ಅನ್ನುವಂತಹ ಒಂದು ತುಡಿತ ಪ್ರತಿಯೊಬ್ಬನಿಗೂ ಇರ್ತದೆ. ಅಂದ್ರೆ ನಾವು ಯಾವುದೋ ಒಂದು ಉದ್ಯೋಗ ಆಗ್ಲಿ ಅಥವಾ ನಮ್ಮ ಹವ್ಯಾಸಗಳಾಗ್ಲಿ, ಯಾವುದೇ ರೀತಿಯ ವಿಚಾರಗಳಲ್ಲಿಯೂ ಕೂಡ ನಾವು ಇದಲ್ಲ, ನಾವು ಇದಕ್ಕಾಗಿ ಅಲ್ಲ, ಇನ್ನೇನೋ ಮಾಡಬೇಕು ಅನ್ನುವಂತಹ ತುಡಿ ಪ್ರತಿಯೊಂದು ಮನುಷ್ಯನಲ್ಲಿ ಇರ್ತದೆ. ಹಾಗೆ ನನಗೂ, ನಾನು ಕೃಷಿ ಕೆಲಸಗಳನ್ನೆಲ್ಲ ಮಾಡ್ತೀನಿ, ಎಲ್ಲದೂ ಮಾಡ್ತೀನಿ, ಆತರ ಸಂಜೆ ಒಂದೆ ಮನೆಗೆ ಬಂದು ಕುತ್ಕೊಂಡಾಗ ನಾನು ಇನ್ನೇನೋ ಆಗ್ಬೇಕಿತ್ತು, ಅನ್ನೋ ಒಂದು ತುಡಿತ. ಆವಾಗ ನನಗೆ ಒಂದಷ್ಟು ಓದಿನ ಹವ್ಯಾಸ ಇತ್ತು, ಓದ್ತಾ ಇರ್ತಿದ್ದೆ, ಎಲ್ಲ ಪುಸ್ತಕಗಳು ಸಿಕ್ಕಲ್ಲಿ ಓದೋದು, ಈ ರೀತಿಯ ಒಂದು ಹವ್ಯಾಸ ಇತ್ತು. ಆಮೇಲೆ ನಿಧಾನವಾಗಿ ಬರವಣಿಗೆಗೆ ಬಂದೆ, ಅಲ್ಲಿ ನನ್ನ ಭಾವನೆಗಳನ್ನ ಒಂದಿಷ್ಟು ಹೇಳಿಕೊಳ್ಳೋದು, ನನ್ನ ಭಾವನೆಗಳನ್ನ ನಾನು ಅಕ್ಷರ ರೂಪ ಕೊಡೋದು, ನನಗದೊಂದೇನೋ ಒಂಥರ ಖುಷಿ ಅನಿಸ್ತು. ಏನೋ ಒಂದು ರಿಲೀಫ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಅದು ಕ್ಲಿಯರ್ ಆಗ್ತಾ ಇದೆ, ನನ್ನ ಭಾವಗಳು ಕ್ಲಿಯರ್ ಆಗ್ತಾ ಇದೆ. ಆಮೇಲೆ ಅದನ್ನೇ ಮುಂದುವರಿಸಿದೆ. ನಾನು ಆರಂಭದಲ್ಲಿ ಸುಮ್ನೆ ಒಂದು ಡೈರಿಯ ದಿನದ ಅಂತ್ಯಕ್ಕೆ ಒಂದಿಷ್ಟು ಡೈರಿಯ ಸಾಲುಗಳನ್ನ ಬರೆದು ಹಾಗೆ ಇಟ್ಕೋತಿದ್ದೆ. ಆಮೇಲೆ ಸಿಕ್ಕಿದ್ದು ಈಗೊಂದು 10 ವರ್ಷಗಳ ಹಿಂದೆ ಅನ್ಬಹುದು. ಈ ಒಂದು ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಅದೊಂದಷ್ಟು ಉಪಯೋಗ, ನಾವು ಹೇಗೆ ಸ್ವೀಕರಿಸ್ತೇವೆ ಹಾಗೆ ನಮಗೆ ಅದು, ಯಾಕೆಂದ್ರೆ ಎಲ್ಲಾ ವಿಷಯದಲ್ಲೂ ಒಳ್ಳೆ ಕೆಟ್ಟದ್ದು ಇದ್ದೇ ಇದೆ. ನಾವು ಅದನ್ನು ಹೇಗೆ ಸ್ವೀಕರಿಸ್ತೇವೆ, ಒಳ್ಳೆತನಗಳನ್ನು ಸ್ವೀಕರಿಸಿದ್ರೆ ಒಳ್ಳೆತನಗಳು ಬರ್ತವೆ, ಕೆಟ್ಟತನಗಳನ್ನು ಸ್ವೀಕರಿಸಿದ್ರೆ ಕೆಟ್ಟತನಗಳು ಬರ್ತವೆ. ಹಾಗೆ ನಾನು ಅದನ್ನು ನನ್ನ ಹಲವಾರು ಹವ್ಯಾಸಗಳಿಗೆ ಉಪಯೋಗಿಸ್ಕೊಂಡು, ಸಾಮಾಜಿಕ ಜಾಲತಾಣವನ್ನು ನಾನು ನನ್ನ ಬರವಣಿಗೆ ಹವ್ಯಾಸಕ್ಕೆ ಉಪಯೋಗಿಸ್ಕೊಂಡೆ, ಆವಾಗ ಅಲ್ಲಿ ಅಲ್ಲಿ ಒಂದಿಷ್ಟು ಗುರುತುಗಳು ನನಗೆ ಸಿಗ್ತಾ ಹೋದವು. ಅಂದ್ರೆ ನಾವು ಹಳ್ಳಿ ಮೂಲೆಯಲ್ಲಿ ಇರೋ ಕಾರಣ ನಾವು ಈಗ ಪೇಪರ್ ಏನೋ

0: ನಮ್ಗೆ ಅನಿಸತ್ತೆ ಕೊಡಬೇಕು ಅಂತ ಹೇಳಿ. ಆದ್ರೆ ಏನಾಗತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು, ಎಲ್ಲಿ ಕಳಿಸೋದು, ಏನು ಗೊತ್ತಿರಲ್ಲ. ಆದ್ರೆ ಈ ಒಂದು ಈ ಸಾಮಾಜಿಕ ಫೇಸ್ಬುಕ್ನ ಮೂಲಕ ನನಗೆ ಹಲವಾರು ಆಡಿಟರ್ಗಳು ಈ ತರ ಪರಿಚಯಗಳಾಯ್ತು. ಆಯ್ತು, ನೀವು ಚೆನ್ನಾಗಿ ಬರಿತಾ ಇದ್ದೀರಿ, ನಮ್ಮ ಪೇಪರ್ಗೆ ಏನಾದ್ರು ಒಂದು ಬರೆದು ಕೊಡಿ, ಈ ತರದ ಒಂದು ಬೇಡಿಕೆಗಳ ಬಂದು ನಾನು ಬರಿತಾ ಹೋದೆ. ಆವಾಗ ಮತ್ತೆ ಇನ್ನಷ್ಟು ಹುಮ್ಮಸ್ಸು ಸಿಕ್ಕ ಹೋಯ್ತು, ಬರಿತಾ ಬರಿತಾ ಹೋದೆ. ಹಾಗೆ ನನ್ನ ಬರವಣಿಗೆಯ ಪಯಣ ಶುರುವಾಯಿತು. ಆಮೇಲೆ ಗಜಲ್ಗಳ ಒಂದು ಪುಸ್ತಕ ನನ್ನ ಪುಸ್ತಕ ಪ್ರಾಧಿಕಾರದಿಂದ ಬಿಡುಗಡೆ ಕೂಡ ಆಯ್ತು. ಇನ್ನು ಸಾಕಷ್ಟು ಕತೆಗಳು, ಲೇಖನಗಳು ಎಲ್ಲಗಳ ಬರೆದಿದ್ದೇನೆ. ಆದ್ರೆ ಇನ್ನು ಪುಸ್ತಕ ಮಾಡುವಂತಹ ಮನಸ್ಥಿತಿ ಇನ್ನು ಹೋಗಿಲ್ಲ. ಅದು ಒಂದು ಆಯ್ಕೆ ಆಯ್ತು, ಪುಸ್ತಕ ಮಾಡಿದೆ. ಯೋಚನೆಯಲ್ಲಿ ಇದ್ದೀನಿ, ಗೊತ್ತಿಲ್ಲ
1: ಹೇಗಾಗಿ.
0: ಕತೆಗಳನ್ನ ನಾನು ಬರೀಲಿಕ್ಕೆ ಶುರು ಮಾಡಿದ್ದು ಇತ್ತೀಚೆಗೆ, ಒಂದು 4-5 ವರ್ಷಗಳ ಹಿಂದಿನಿಂದ. ಅಂದ್ರೆ ನಮ್ದೊಂದು ಕತೆ ಕೂಟ ಅನ್ನುವಂತದ್ದೊಂದು ಗ್ರೂಪ್ ಇದೆ. ಅದರಲ್ಲಿ ಕತೆಗಳ ಹೇಗೆ ಬರಿಬೇಕು, ಯಾವ ರೀತಿ, ನನಗೆ ಅದು ಆಗ ಇದಕ್ಕೂ ಸಿಕ್ಕಿದ್ದು ಕೂಡ ಈ ಸಾಮಾಜಿಕ ಜಾಲತಾಣದಿಂದಲೇ. ಅದರಲ್ಲಿ ಒಳ್ಳೊಳ್ಳೆಯ ಬರಹಗಾರರಿದ್ದಾರೆ, ಗೋಪಾಲಕೃಷ್ಣ ಕುಂಟಿನಿ, ಜೋಗಿ. ನಿರ್ದೇಶನದಲ್ಲಿ ನಾವು ಪ್ರತಿಯೊಬ್ಬರಿಗೂ ಕತೆಗಳನ್ನ ಹೇಗೆ ಬರಿಬೇಕು, ಅದು ಯಾವ ರೀತಿಯಾಗಿ ನಾವು ಅದನ್ನ ಸ್ವೀಕರಿಸಬೇಕು, ಎಷ್ಟು ಶಬ್ದಗಳನ್ನು ಉಪಯೋಗಿಸಬೇಕು, ಎಷ್ಟು ವಾಚಾಳಿ ಇರಬೇಕು, ಎಷ್ಟು ಸಂಕುಚಿತತೆ ಇರಬೇಕು ಕತೆಗಳನ್ನ ಹೇಳುವಾಗ, ಈ ರೀತಿಯದೆಲ್ಲ ತಾಲೀಮು ಮಾಡ್ತಾರೆ. ಅಲ್ಲಿ ಕತೆಗಳನ್ನ ಅಲ್ಲಿ ಹಾಕಿದ ಮೇಲೆ ಇದು ಸರಿ ಇದೆಯಾ ಇಲ್ವಾ ಅಂತ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹವಿಲ್ಲದೆ ಒಂದು ಮಕ್ಕಳನ್ನ ಹೇಗೆ ತಿದ್ದಬೇಕು ಆ ರೀತಿಯಲ್ಲಿ ತಿದ್ದು ಬಿಡ್ತಾರೆ. ಹಾಗಾಗಿ ನಮಗೆ ಕತೆಗಳನ್ನ ಬರೆಯುವುದು ಹೇಗೆ ಅನ್ನುವಂಥದ್ದೊಂದು ಅರ್ಥ ಆಗ್ತಾ ಹೋಯ್ತು. ಹಾಗಾಗಿ ನನಗೆ ಒಂದು 3-4 ವರ್ಷಗಳಿಂದ ನಾನು ಆ ಕಥಾಲೋಕಕ್ಕೆ ತೆರೆದುಕೊಂಡೆ. ಅದೊಂಥರ ಬಹಳ ಖುಷಿಯ ಸಂಗತಿ. ಆ ಕಥಾಲೋಕಕ್ಕೆ ತೆರೆದುಕೊಂಡ ಮೇಲೆ ನನ್ನದು ಬಹಳಷ್ಟು ಕತೆಗಳು ಪ್ರಕಟ ಆಯಿತು, ವಿಶೇಷ ಅಂಕಗಳಲ್ಲಿ ಪ್ರಕಟ ಆಯಿತು. ಮೊಗವೀರ ಕಥಾ ಸ್ಪರ್ಧೆಯಲ್ಲಿ ನನ್ನ ಕತೆ ಬಹುಮಾನ ಬಂದಿತ್ತು. ಅದೊಂದೊಂಥರ
1: ಎನ್ಕರೇಜ್ಮೆಂಟ್ ಒಂದು ಪ್ರೋತ್ಸಾಹ ಸಿಕ್ತು.
0: ಹೌದು, ಪ್ರೋತ್ಸಾಹ ಸಿಕ್ತು.
1: ಅಲ್ಲಿ ಒಟ್ಟು ಸುಮಾರು ಒಂದು 20-25 ಮೇಲೆ ಬರೆದಿದ್ದೀರಾ?
0: ಹೌದು ಹೌದು ಹೌದು, ಸುಮಾರು ಒಂದು 20 ಕತೆಗಳನ್ನಂತೂ ಬರೆದಿದ್ದೇನೆ.
1: ಈ ಕಥಾವಸ್ತು ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ? ಅಂದ್ರೆ ಒಂದು ಅನುಭವನೋ ಅಥವಾ ಕಲ್ಪನೆನೋ, ನೋಡಿದ ಘಟನೆನೋ, ಹೀಗೆ ಒಂದೇನೋ ಬೇಕಲ್ಲ ಅದು ಕಥೆಯನ್ನ, ಕಥೆಯ ಹಂದರ ಹೆಣಿಬೇಕು ಅಂತಂದಾಗ.
0: ಹೌದು, ಅಂದ್ರೆ ನಾವು ಇವತ್ತು ಎಲ್ಲೋ ಹೊರಗಡೆ ಹೋದಾಗ ಏನೋ ಒಂದು ನಮಗೆ ಒಂದು ಸಣ್ಣ ದೃಶ್ಯ ಕಾಣುತ್ತೆ, ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು ಅನುಭವ ಆಗತ್ತೆ. ಎಲ್ಲೋ ಒಂದು ಹೋಗ್ಬೇಕಾದ್ರೆ ಒಂದು ಅಳುತ್ತಾ ಇರುವ ಮಗು, ಬೇಡ್ತಾ ಇರುವ ಮಗು, ಏನೋ ಒಂದು ಕಾಣುತ್ತೆ ನಮ್ಮ ಮನಸ್ಸಿನಲ್ಲಿ ಒಂಥರ ಬೇಸರ, ಅಥವಾ ನಮ್ಮ ಪಕ್ಕದ ಮನೆಯಲ್ಲಿ ನಡೀತಾ ಇರುವಂತಹ ಏನೋ ಒಂದು ಗಲಾಟೆಗಳು, ಅಥವಾ ನಿತ್ಯ ಜೀವನದಲ್ಲಿ ಹೆಣ್ಮಕ್ಳು ಪಡುತ್ತಿರುವಂತಹ ಕಷ್ಟಗಳು. ಆದ್ರೆ ಹೇಳ್ಕೊಳ್ಳೋದಿಲ್ಲ ಎಷ್ಟೋ ಜನ. ಕೆಲವೊಮ್ಮೆ ಏನ್ ಮಾಡ್ತಾರೆ, ನಾನು ಬರೀತೇನೆ ಅಂತ ಬರಹಗಾರತಿ ಅಂತ ಅಂದುಕೊಂಡು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ನನ್ನ ಕಷ್ಟ ಅರ್ಥ ಆಗ್ತದೆ ಅಂತ ಹೇಳ್ಕೊಂಡು ನನ್ನ ಹತ್ರ ಬಂದು ಹೇಳ್ಕೊಳ್ಳೋ ಜನಗಳು ಇದಾರೆ. ಹೀಗಿದೆ ನಮ್ಮನೇಲಿ, ಅತ್ತೆ ಹೀಗೆ, ಮನೆಯವರು ಹೀಗೆ, ಮಾವ ಹೀಗೆ, ಈ ತರದೆಲ್ಲ ಹೇಳ್ಕೊಳ್ತಾರೆ. ಅವಾಗೆಲ್ಲ ಅನ್ಸುತ್ತೆ ಪಾಪ ಅವರಿಗೆ ಒಂದು ಧ್ವನಿ ಇಲ್ಲ. ಅವಾಗ ಏನಾಗ್ತದೆ, ನನ್ನ ಕತೆಗಳ ಮುಖಾಂತರ ಅದ್ದಿ ಕೊಡೋಣ ಅನ್ನೋದು ಒಂದು ಬರ್ತದೆ ಮನಸ್ಸಿಗೆ. ಹಾಗಾಗಿ ನಾನು ಅದೇ ಅಂತಹ ಎಷ್ಟೋ ಕತೆಗಳನ್ನ ನಾನು ಅವರ ಧ್ವನಿಯಾಗಿ ಬರೆದಿದ್ದಿದೆ.
1: ಆ ತರದಲ್ಲಿ ಕಥೆಯನ್ನ ಆಯ್ಕೆ ಮಾಡ್ಕೊಳ್ತೀರಿ. ಈಗ ಸಾಕಷ್ಟು ನೀವು ಪ್ರಚಲಿತ ವಿಷಯಗಳ ಬಗ್ಗೆ ಪ್ರಬಂಧಗಳನ್ನು ಕೂಡ ಬರೆದಿದ್ದೀರಿ. ಇದು ಅಂದ್ರೆ ನೋಡ್ತಾ ಕೇಳ್ತಾ ಬರೆದಿರುವಂತಹ ಪ್ರಬಂಧಗಳ ಹೇಗೆ?
0: ಹೌದು, ಅಂದ್ರೆ ಇವತ್ತಿನಲ್ಲಿ ನಡೆಯುತ್ತಿರುವಂತಹ ವಿಧಾನಗಳನ್ನ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಕೆಲವೊಂದಿಷ್ಟು ಸಮಸ್ಯೆಗಳು ಇವತ್ತಿನ ಕಾಲಕ್ಕೆ ಇದೆ. ಮಕ್ಕಳನ್ನ ಬೆಳೆಸುವುದು, ಓದಿಸೋದು, ಮತ್ತೆ ಈ ಜನರೇಷನ್ ಗ್ಯಾಪ್ ಅಂತ ಹೇಳ್ತೀವಿ, ಆ ತರದ ಲೇಖನಗಳನ್ನು ಇತ್ತೀಚೆಗೆ ಬರೆದೆ ನಾನು. ಯಾಕೆಂದ್ರೆ ಒಂದು ನಾವು ಮನೆಯಲ್ಲಿ ಒಂದು 3 ತಲೆಮಾರು ಇದೆ ಅಂತಂದ್ರೆ 3 ತಲೆಮಾರಿಗೂ ಒಂದಿಷ್ಟು ಜನರೇಷನ್ ಗ್ಯಾಪ್. ಅದು ಎಲ್ಲದನ್ನು ಜನರೇಷನ್ ಗ್ಯಾಪ್ ಅಂತ ಹೇಳಿ ನಾವು ಹೊಂದಾಣಿಕೆಗಳೇ ಮರೆತು ಬಿಡ್ತೀವಿ. ಆ ರೀತಿಯಾದಂತಹ ಕೆಲವೊಂದು ಸಾಮಾನ್ಯವಾಗಿ ಹೆಚ್ಚು ಯೂನಿವರ್ಸಲ್ ಆದ ಸಮಸ್ಯೆಗಳು ಅಂತ ಇರುತ್ತೆ, ಆ ತರದನ್ನೆಲ್ಲ ಆಯ್ಕೆ ಮಾಡಿಕೊಂಡು ಪ್ರಬಂಧಗಳನ್ನ ಬರೀತೇನೆ. ನಾನು ಇತ್ತೀಚೆಗೆ ಒಂದು ಸಂಧಿ ಕಾಲದಲ್ಲಿ ಕೂತ ಈ ಜನರೇಷನ್ ಗ್ಯಾಪ್ ಬಗ್ಗೆ ಬರದೆ ಅದು ಬಹಳ ಮೆಚ್ಚುಗೆ ವ್ಯಕ್ತ ಆಯ್ತು ಆ ಬರಹದಲ್ಲಿ.
1: ಅಂದ್ರೆ ಅದೊಂದು ಪ್ರಚಲಿತ ವಿಷಯ ಕೂಡ. ಹೌದು
0: ಹೌದು,
1: ಮತ್ತೆ ಎಲ್ಲರ ಮನೆಯಲ್ಲೂ ಇರುವಂತಹ
0: ಸಮಸ್ಯೆ.
1: ಈಗ ಸ್ಮಿತಾ ಅವರೇ, ಈ ಸಾಹಿತ್ಯದ ಜೊತೆ ಜೊತೆಗೆ ನಿಮಗೆ ಕೃಷಿಯಲ್ಲಿ ಕೂಡ ಅಪಾರ ಆಸಕ್ತಿ. ನಿಮ್ಮದೇ ಆದ ಗದ್ದೆ ತೋಟ, ಇದರಲ್ಲಿ ಕೆಲಸ ಮಾಡೋದು, ಜೇನು ಕೃಷಿಯನ್ನ ಮಾಡೋದು, ಇದು ಒಂದ್ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಸುತ್ತೆ ಜೇನು ಕೃಷಿ.
0: ಆದ್ರೆ ನಮಗೆ ಅದು ಜೇನು ಕೃಷಿ ತಾಳ್ಮೆಯನ್ನ ಕಲಿಸುತ್ತೆ. ಯಾಕೆಂತಂದ್ರೆ ನಾವು ಎಲ್ಲ ಕೆಲಸಗಳನ್ನು ಮಾಡಿದ ಹಾಗೆ ಹೋಗಿ ಪರಪರ ಅಂತ ಏನು ಮಾಡುವ ಹಾಗಿಲ್ಲ. ತುಂಬಾ ತಾಳ್ಮೆ ಬೇಕು, ಕಾನ್ಸಂಟ್ರೇಷನ್ ಬೇಕು, ಅದನ್ನ ನಾವು ಗಮನಿಸಬೇಕು, ಕುತ್ಕೊಂಡು ನೋಡ್ಬೇಕು, ಆ ರೀತಿಯಾದಂತಹ ಒಂದು ಪೇಷನ್ಸ್ ಅನ್ನ ಬೇಡುವಂತಹ ಕೆಲಸ ಅದು. ನನಗೆ ಅದು ಯಾಕೋ ಸ್ವಲ್ಪ, ನಾವು ಮೊದಲೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಈಗ ಜೇನುಗಳನ್ನು ಸಾಕ್ಬೇಕು ಅಂತಿತ್ತು. ಅವಾಗ ಈಗ ಸುಮಾರು ಒಂದು 20 ವರ್ಷಗಳ ಹಿಂದೆ ಅದು, ನಾವು ನಮ್ಮನೆಯವರು ಹೋಗಿ ಎಲ್ಲೋ ಜೇನು ಕಟ್ಟಿದ್ದನ್ನ ಬೆಟ್ಟಕ್ಕೆ ಹೋಗಿ ಹಿಡ್ಕೊಂಡು ಬರ್ತಿದ್ವಿ. ಹಿಡ್ಕೊಂಡು ಬಂದು ಅದನ್ನ ಸಾಕೋದು ಒಂದು ಕಲ್ಪನೆ. ಆಮೇಲೆ ಅದರ ನಂತರ ಈ ತೋಟಗಾರಿಕಾ ಇಲಾಖೆಯ ಪ್ರೋತ್ಸಾಹಗಳೆಲ್ಲ ಬರ್ತಾ ಹೋದ್ವು. ಅದರ ನಂತರ ನಾನು ಜೇನುಗಳನ್ನ ಸಾಕೋಕೆ ಶುರು ಮಾಡಿದೆ. ಅದೊಂದು ಖುಷಿಯ ವಿಚಾರ. ಈಗ ಯಾವ ಜೇನಿಗೆ ಏನಾಯ್ತು ಅಥವಾ ಏನ ಯಾವ ಪೆಟ್ಟಿಗೆಯಲ್ಲಿ ಯಾವ ರಾಣಿ ಹುಳ ಆಗಿದೆ ಅಥವಾ ಗೂಡು ಕಟ್ಟಿದ್ಯಾ ಅಥವಾ ಅದಕ್ಕೆ ಇರುವೆಗೆ ಬಂದಿದ್ಯಾ ಏನೇ ಅದನ್ನೆಲ್ಲ ನೋಡಿ

0: ಕೊಡಬೇಕು ಅದನ್ನೆಲ್ಲ ಅದೊಂದಷ್ಟು ಸಮಯನ ನಮ್ಮ ಮನಸ್ಸಿನ ಒತ್ತಡಗಳನ್ನ ಕಡಿಮೆ ಮಾಡ್ತದೆ ಅದು. ಹಾಗಾಗಿ ನನಗೆ ಅದು ಜೊತೆಗೆ ಅದೊಂದು ಇನ್ಕಮ್ ಕೂಡ ಹೌದು. ಮತ್ತೆ ನಾವು ನಮ್ಮ ಇಷ್ಟರಿಗೆ ಅದನ್ನ ಪ್ರೀತಿಯಿಂದ ಕೊಡುವಂತದ್ದು ಒಂದು, ನಾವು ಬೆಳೆದಿದ್ರಲ್ಲಿ ಏನೋ ಹಂಚಿ ತಿನ್ನೋದು ಅಂತ ಹೇಳ್ತೀವಲ್ಲ, ಹಾಗೆ ಅದೊಂದು ಆಸಕ್ತಿದಾಯಕವಾಗಿ ನನಗೆ ಖುಷಿ ಕೊಡುವಂತಹ ವಿಚಾರ ಅದು.
1: ಎಷ್ಟು ಜೇನು ಪೆಟ್ಟಿಗೆಗಳನ್ನ ಇಟ್ಟಿದ್ದೀರಿ?
0: ಸುಮಾರು ಒಂದು 15 ಜೇನು ಪೆಟ್ಟಿಗೆವರೆಗೂ ಇತ್ತು. ಕೆಲವೊಂದು ಏನಾಗ್ತದೆ ಅಂದ್ರೆ ಒಂದು ವರ್ಷ ಹಾರೋಗ್ತದೆ, ಒಂದು ವರ್ಷ ಮತ್ತೆ ಅದನ್ನ ಇದು ಮಾಡಬೇಕು, ಮತ್ತೆ ರೀ ಅವರನ್ನ ಡಿವೈಡ್ ಮಾಡಿ ಮತ್ತೆ ತುಂಬಬೇಕು. ಹೀಗೆ ಕೆಲವು ಇರ್ತದೆ, ಕೆಲವು ಹೋಗ್ತದೆ, ಹೀಗಾಗ್ತಾ ಇರ್ತದೆ. ಸುಮಾರು ಆಲ್ಮೋಸ್ಟ್ ಒಂದು 10-12 ಪೆಟ್ಟಿಗೆವರೆಗಂತೂ ಸರಾಸರಿ ನಡ್ಕೊಂಡು ಹೋಗ್ತಾ ಇರ್ತದೆ.
1: ಒಂದು ಪೆಟ್ಟಿಗೆಯಿಂದ ಸುಮಾರು ಎಷ್ಟು ಜೇನುತುಪ್ಪ ಬರುತ್ತದೆ?
0: ಒಂದು ಪೆಟ್ಟಿಗೆಯಿಂದ ನಾವು ಸೀಸನ್ ಅಲ್ಲಿ ಈಗ ಸುಮಾರು ಜನವರಿಯಿಂದ ಸೀಸನ್ ಶುರುವಾಗ್ತದೆ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್, ಅವಾಗ ಒಂದು ಸಲ ನಾವು ಒಂದು ಸೂಪರ್ ಅಂತ ಹಾಕ್ತೀವಿ ಅದಕ್ಕೆ. ಅದಾದ್ಮೇಲೆ ಮೇಲೆ ಅದು ಕೆಳಗಿನ ಮನೆಯನ್ನು ಮುಟ್ಟು ಹಾಗಿಲ್ಲ, ಮೇಲೆ 2 ಮನೆಗಳು ಇರ್ತವೆ. ಅದರಿಂದ ಒಂದು ಸಲಕ್ಕೆ 3 kg ಜೇನುತುಪ್ಪ ಸಿಗ್ತದೆ ಒಂದು ಸಲ ತೆಗೆದಾಗ. ಹೀಗೆ ಆ ತರದನ್ನ ನಾವು ಒಂದು ಸೀಸನ್ ಅಲ್ಲಿ ಸುಮಾರು 5-6 ಟೈಮ್ ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ 5-6 ಸೀಸನ್ ಅಲ್ಲಿ 5-6 ಸಲ ಜೇನುತುಪ್ಪವನ್ನ ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ ಒಂದು ಸಲ ತೆಗೆದಾಗ 3 kg ಜೇನುತುಪ್ಪ ಸಿಗ್ತದೆ. ಒಳ್ಳೆಯ ಆದಾಯ ಕೂಡ ಹೌದು.
1: ಅಲ್ಲ ಸ್ಮಿತಾ, ಅಂದ್ರೆ ಈಗ ನಿಮಗೆ ಹೀಗೆ ತೆಗೆಯುವುದು ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಹೌದು.
1: ಈಗ ನಾವು ಎಷ್ಟೋ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ಳುವಾಗ ಅದರಲ್ಲಿ ಮತ್ತೆ ಕಲಬೆರಕೆ ಆಗ್ಬಿಟ್ಟಿರ್ತದೆ, ಹಂಗಾಗಿ ನಮ್ಗೆ ಪ್ಯೂರ್ ಇದೆಯೋ ಇಲ್ವೋ ಗೊತ್ತಿರುವುದಿಲ್ಲ. ಆದ್ರೆ ನೀವು ಈ ತರ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಗುಣಮಟ್ಟದ ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಅದಾದ್ರೆ ಈ ಮಾರ್ಕೆಟ್ ಅಲ್ಲಿ ಕೆಲವು ಜನರ ಮನಸ್ಥಿತಿಗಳು ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಡೈರೆಕ್ಟ್ ಆಗಿ ಕೆಲವೊಬ್ಬರಿಗೆ ಕೊಡ್ತೀವಿ ಅಂದ್ರೆ ಅವರು ಆನ್ಲೈನ್ ಮುಖಾಂತರ ನಮ್ಮ ಹತ್ರ ಖರೀದಿ ಮಾಡ್ತಾರೆ. ಆದ್ರೆ ಅವರಿಗೆ ಕೆಮಿಕಲ್ ಯುಕ್ತವಾದಂತಹ ಕಲಬೆರಕೆ ಜೇನುತುಪ್ಪವನ್ನ ತಿಂದು ನಮ್ಮ ಈ ಒರಿಜಿನಲ್ ಜೇನುತುಪ್ಪವನ್ನ ಇದು ಚೆನ್ನಾಗಿಲ್ಲ, ಇದು ಆತರ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ಒರಿಜಿನಲ್ ಯಾವ್ದು ಮತ್ತೆ ಡೂಪ್ಲಿಕೇಟ್ ಯಾವ್ದು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಇದು ಒರಿಜಿನಲ್ ಜೇನುತುಪ್ಪ ಏನಾಗುತ್ತೆ ಅಂತಂದ್ರೆ, ನಾವು ಅದರ ಟೇಸ್ಟ್ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ರುಚಿ ವಿಭಿನ್ನವಾಗಿರುತ್ತೆ, ಬಣ್ಣ ವಿಭಿನ್ನವಾಗಿರುತ್ತೆ, ಅದರ ಥಿಕ್ನೆಸ್ ಕೂಡ ವಿಭಿನ್ನವಾಗಿರುತ್ತೆ. ಯಾಕೆಂದ್ರೆ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ಅದು ಹೂವು ತರುವ ಮಕರಂದ ತರುವ ಬೇರೆ ಬೇರೆ ಹೂವುಗಳಿಂದ ತರ್ತವೆ. ಹಾಗಾಗಿ ಬೇರೆ ಬೇರೆ ಸೀಸನ್ ಅಲ್ಲಿ ಬೇರೆ ಬೇರೆ ರೀತಿಯ ತುಪ್ಪಗಳನ್ನೇ ಮಾಡ್ತವೆ. ಆದ್ರೆ ಒಂದೇ ರೀತಿಯಾದ ತುಪ್ಪಗಳು ಯಾವತ್ತೂ ಸಿಗೋದಿಲ್ಲ. ಆದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಅದನ್ನ ಒಂದಿಷ್ಟು ಏನೋ ಸಕ್ಕರೆ ಪಾಕವೋ ಏನೋ ಒಂದಿಷ್ಟು ಹಾಕಿ ಎಲ್ಲ ಒಂದು ಮಿಕ್ಸ್ ಮಾಡಿ ಒಟ್ಟೆಗೆ ಮಾಡಿ ಕಲಿ ಕೆಜಿ ಏನುತುಪ್ಪಗಳೇ ಆಲ್ಮೋಸ್ಟ್ ಸಿಗೋದು. ಹಾಗಾಗಿ ಅದು ಯಾವತ್ತಿಟ್ಟರು ಕೆಡೋದೂ ಇಲ್ಲ. ಇದು ಸ್ವಲ್ಪ ರೀತಿಯಾದಂತಹ ಒಂದು ಟೇಸ್ಟ್ ಚಿಕ್ಕದಾಗಿ ಚೇಂಜ್ ಆಗತ್ತೆ, ಆದ್ರೆ ಆರೋಗ್ಯಕ್ಕೆ ಹಾನಿಯಲ್ಲ. ಆದ್ರೆ ಜೇನುತುಪ್ಪವನ್ನು ವರ್ಷಗಳ ಕಾಲ ಇಡಬಹುದು, ಅಮೃತಕ್ಕೆ ಸಮಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದು ಹಾಳಾಗೋದಿಲ್ಲ. ಕಲಬೆರಕೆ ಜೇನುತುಪ್ಪ ಏನಿರ್ತದಲ್ಲ ಅದು ಹೇಗಿರ್ತೀನಿ, ಅದು ನೀವು 10 ಇಟ್ಟರು ಹಾಗೆ ಇರ್ತದೆ, ಏನು ಆಗುದಿಲ್ಲ. ಯಾಕೆಂತಂದ್ರೆ ಅದು
1: ಕೆಮಿಕಲ್.
0: ಹೌದು.
1: ಹಂಗಾಗಿ ಅದು ಹಾಳಾಗಲ್ಲ ಅಂತ.
0: ಹೌದು.
1: ಇದಲ್ಲದೆ ತೋಟ ಕೂಡ ಇದೆ ತಮ್ದು, ಅಂದ್ರೆ ತೋಟದಲ್ಲಿ ಏನೇನ್ ಹಾಕಿದಿರಿ?
0: ತೋಟದಲ್ಲಿ ನಮ್ದು ಕಾಳುಮೆಣಸ್ ಇದೆ, ಬಾಳೆ ಇದೆ, ಯಾಲಕ್ ಇದೆ, ವೆನಿಲಾ ಇತ್ತು, ಈಗ ಕೆಲವೊಂದಿಷ್ಟು ರೋಗ ಬಂದು ಕೆಲವೊಂದು ನಾಶ ಆಗಿದೆ, ಈಗಲೂ ಇದೆ. ಆ ತರದೆಲ್ಲ ಬೆಳೆ, ಜಾಯಿಕಾಯಿ ಈ ತರದೆಲ್ಲ ಸರ್ವ ಬೆಳೆಗಳನ್ನ ಬೆಳಿತೇವೆ ನಾವು. ಎಲ್ಲ
1: ನಿಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು
0: ಮಾಡ್ಕೊಳ್ತೇವೆ. ಅರಿಶಿನ ಹಾಕಿದ್ದೇವೆ ಒಂದು ಸ್ವಲ್ಪ, ಇದರಲ್ಲಿ ಅರಿಶಿನ ಹಾಕಿದ್ದೇವೆ. ಈ ತರದೊಂದು ಅಂದ್ರೆ ಎಲ್ಲ ನಮ್ದು ಇರೋದು ಸಣ್ಣ ತೋಟ ಅಂದ್ರೆ, ನಾವು ಅಲ್ಲಿಯಿಂದ ಮುಳುಗಡೆ ಆಗಿ ಬಂದು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಏನಾಗುತ್ತೆ, ಒಂದು ಸಣ್ಣ ಜಾಗದಲ್ಲಿ ನಾವು ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳ್ಕೊಳ್ಬೇಕು. ಹಾಗಾಗಿ ನಾವು ನಮಗೆ ಬೇಕಾಗುವಂತಹ ಎಲ್ಲಾ ರೀತಿಯ ಬೆಳೆಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳ್ಕೊಳ್ತೇವೆ. ನಾವು ಉಪಯೋಗಿಸಿ ನಮ್ಮ ಬಂಧು ಬಾಂಧವರಿಗೆ ಕೊಟ್ಟು ಹೆಚ್ಚಿದ್ದನ್ನು ನಾವು ಮಾರಾಟ ಮಾಡ್ತೇವೆ.
1: ಈಗ ಈ ಒಂದು ನಿಮ್ಮ ಜೀವನ ಅಂದ್ರೆ ಹೆಚ್ಚಾಗಿ ನಾನು ಕಂಡುಕೊಂಡ ಹಾಗೆ ಕೂಡು ಕುಟುಂಬ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ನಿಮ್ಮಡೆಗೆ.
0: ಹೌದು.
1: ತಮಗೆ ತಮ್ಮ ಕುಟುಂಬ ಹೇಗೆ?
0: ಹೌದು, ನಮ್ದು ಕುಟುಂಬ ಅತ್ತೆ ಮಾವ, ಮಾವ ಸದ್ಯ ಎಕ್ಸ್ಪೈರ್ ಆದ್ರು, ಈಗ ಅತ್ತೆ ಇದ್ದಾರೆ, ಗಂಡ, ಈ ರೀತಿಯಲ್ಲಿ ನಾವು
1: ಒಟ್ಟಿಗೆ
0: ಒಟ್ಟಿಗೆ ಜೀವನ ಮಾಡ್ತೇವೆ.
1: ಮತ್ತೆ ನಿಮ್ಮ ಅಡಿಗೆದು ಕೂಡ ಒಂದು ವಿಶಿಷ್ಟ.
0: ಹೌದು, ನಮ್ಮ ಹವ್ಯಕರ ಅಡಿಗೆಗಳೇ ವಿಶಿಷ್ಟ.
1: ಆ ಅಡಿಗೆಗೆ ಒಂದ್ ಸ್ವಲ್ಪ ಅಂದ್ರೆ, ಇದು ನಾನು ಹೇಳುದು ಒಂದು ಸೀಸನ್ ವೈಸ್. ಈಗ ಮಳೆಗಾಲ ಶುರುವಾಯ್ತು, ವಿವಿಧ ರೀತಿಯ ತಂಬುಳಿಗಳು, ಔಷಧಯುಕ್ತ ಅಂದ್ರೆ ಮನೆ ಮದ್ದಾಗಿನೂ ಆಯ್ತು, ಬಾ ರುಚಿಗೂ ಆಯ್ತು, ಸುಲಭದಲ್ಲಿ ಮಾಡುವಂತವು ಒಂದೆರಡು ಯಾವ್ದಾದ್ರು ರೆಸಿಪಿ ಹೇಳ್ಬಹುದಾ?
0: ಹೌದು, ಈಗ ಮಳೆಗಾಲ ಶುರು ಆಗ್ತಾ ಇದ್ದಂಗೆ ನಾವೇನ್ ಮಾಡ್ತೇವೆ, ಕೆಸು ಅಂತ ಬರ್ತದೆ, ಕೆಸುವಿನ ಎಲೆ, ಅದರದ್ದೊಂದು ರೀತಿಯ ರೆಸಿಪಿ ಮಾಡ್ತೇವೆ. ಆಮೇಲೆ ಈಗ ತಗಟೆ ಸೊಪ್ಪು ಅಂತ ಬರ್ತದೆ, ತಗಟೆ ಸೊಪ್ಪು ಅಂದ್ರೆ ಅದು ಬಹಳ ಅದ ಔಷಧೀಯ ಗುಣ ಇರೋದು, ವರ್ಷಕ್ಕೆ ಒಮ್ಮೆ ಆದ್ರೂ ತಿನ್ಲೇಬೇಕು, ನಮ್ಮ ಮೈಯಲ್ಲಿರುವ ವಿಷಕಾರಿಗಳನ್ನ ಅದು ಹೊರಗಾಕ್ತದೆ ಅಂತ ತಗಟೆ ಸೊಪ್ಪು ಅಂತ ಬರುತ್ತೆ. ಆಮೇಲೆ ಚೌತಿ ಕುಂಡಿಗೆ ಸೊಪ್ಪು ಅಂತ ಬರ್ತದೆ. ಆ ರೀತಿಯ ಸೊಪ್ಪುಗಳಿಂದ ನಾವು ಪಲ್ಯ ಮಾಡ್ತೇವೆ ಈ ಮಳೆಗಾಲದಲ್ಲಿ. ಅದಕ್ಕೆ ಹಲಸಿನ ಬೇಳೆಗಳನ್ನ ಹಾಕೋದು, ಅದೊಂದು ಆರೋಗ್ಯಕ್ಕೆ ಉತ್ತಮ. ಈ ಮಳೆಗಾಲದಲ್ಲಿ ಮಾಡುವಂತದ್ದು ಸ್ವಲ್ಪ ಖಾರ ಉಪ್ಪು ಮೆಣಸು ಈ ರೀತಿ ಜಾಸ್ತಿ ಬೇಕಾಗ್ತದೆ ಈ ಮಳೆಗಾಲದಲ್ಲಿ. ಹಾಗಾಗಿ ಆ ರೀತಿಯ ಅಡುಗೆಗಳನ್ನ ನಾವು ಹೆಚ್ಚಾಗಿ

0: ಮಾಡ್ತೇವೆ. ಈಗ ಸೆಕೆಗಾಲ ಬಂತು ಅಂದ್ರೆ ತಂಬಳಿಗಳು, ಒಂದೆಲಗ ತಂಬಳಿ ಮಾಡೋದು, ಇನ್ನು ವಿಟಮಿನ್ ಸೊಪ್ಪುಗಳು, ಮತ್ತೆ ಪತ್ರೆ ಕೊಡಿ, ಈ ತರದ್ದು ಬಹಳ ಬಹಳ ಅಂದ್ರೆ ಬಹಳ ಹಸಿರು ಸೊಪ್ಪುಗಳ ತಂಬಳಿಗಳೆಲ್ಲ ಮಾಡ್ತೇವೆ. ನಾನು ಹೇಳಿದ್ನ ಅರಿಶಿನ ಮತ್ತೆ ಅರಿಶಿನ ಗೊಜ್ಜು ಅಂತ ಮಾಡ್ತೀವಿ. ಅರಿಶಿನ ಗೊಜ್ಜು ಅಂದ್ರೆ ಅದು ಈಗ ಮಳೆಗಾಲಕ್ಕೆ ನಮ್ಗೆ ಕೆಮ್ಮು ನೆಗಡಿ ಎಲ್ಲ ಆಗದಂತೆ ತಡೆಯುವಂತದ್ದು. ಆಮೇಲೆ ಒಂದು ಕನ್ನೆ ಕುಡಿ ಅಂತ ಬರ್ತದೆ, ಅದರದ್ದು ಕಾಳುಮೆಣಸು ಇಂಥದ್ದೆಲ್ಲ ಹಾಕಿ ಗೊಜ್ಜು ಅಂತ ಮಾಡ್ತೀವಿ. ಅದೆಲ್ಲ ಈ ಮಳೆಗಾಲದ ಒಂದು ಆಹಾರಗಳು ನಮ್ಮ ಸಮತೋಲನದಲ್ಲಿ ಇಡ್ಲಿಕ್ಕೆ, ಥಂಡಿಗೆ ಆಗದಂತೆ, ಜ್ವರ ಬರದಂತೆ, ಫೀವರ್ ಆಗದಂತೆ, ಈ ರೀತಿಯಾದ ಒಂದಷ್ಟು
1: ಅಂದ್ರೆ ಮನೆಯ ಕಂಪೌಂಡ್ ನಲ್ಲಿ ಇರುವಂತ ಈ ಎಲೆಗಳನ್ನ ಬಳ್ಳಿಗಳನ್ನ ಬಳಸಿಕೊಂಡು ಅದಕ್ಕೊಂದು ಕಾಮನ್ ಆಗಿ ತೆಂಗಿನಕಾಯಿ ಕಾಳುಮೆಣಸು ಅಥವಾ ಹಸಿಮೆಣಸು ಸುಲಭವಾಗಿ ನೀವು ಮಾಡಿಬಿಡ್ತೀರಿ. ಅಂದ್ರೆ ಅದು ಒಂದು ಅನ್ನಕ್ಕೆ ಒಂದು ವ್ಯಂಜನನು ಆಗ್ಬಿಡುತ್ತೆ,
0: ಆರೋಗ್ಯಕ್ಕೂ ಒಳ್ಳೇದು.
1: ಹೌದು, ಎಷ್ಟೋ ಸಂದರ್ಭದಲ್ಲಿ ನಾವಂತೀವಿ ಈ ಬೇಳೆಕಾಳು ಇದನ್ನ ಬೇಳೆಕಾರು ಅದು ಇದು ಮಾಡಿ ಬೇಜಾರಾಗಿದೆ ಅನ್ನುವಾಗ ಇದು ಒಂದು ಸೈಡ್ ಡಿಶ್ ಆಗಿ ಚೆನ್ನಾಗಿರ್ತದೆ ಅಂತ. ಸ್ಮಿತಾ ಅವರೇ, ಈಗ ಮುಂದಿನ ಯೋಜನೆಗಳನ್ನ ಏನ್ ಹಾಕೊಂಡಿದ್ದೀರಿ? ಅಂದ್ರೆ ಈಗ ಇಷ್ಟೆಲ್ಲ ಕಥೆ ಬರೀತೀರಿ, ಪ್ರಬಂಧ ಬರೀತೀರಿ, ಕವನ ಬರೀತೀರಿ, ಈಗ ಸಾಕಷ್ಟು ಬರೆದಿಟ್ಟಿದ್ದೀರಿ, ಪುಸ್ತಕಗಳನ್ನ ತರೋ ಯೋಚನೆ
0: ಇದೆ? ಪುಸ್ತಕಗಳನ್ನ ಈಗ ನಾನು ಲೇಖನಗಳಂದು ನಾನು ವಿಜಯ ಕರ್ನಾಟಕದಲ್ಲಿ ನಾನು ಖಾಯಂ ಆಗಿ ಲೇಖನಗಳ ಬರೀತೇನೆ. ಈ ತರದ ಆಯಾಯ ಸಂದರ್ಭಕ್ಕೆ ತಕ್ಕಂತ ವಿದ್ಯಾರಶ್ಮಿ ಅಂತ ಒಬ್ರು ಇದಾರೆ, ಅವರು ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಒಂದಿಷ್ಟು ಲೇಖನಗಳನ್ನ ಬರೆಸ್ತಾರೆ. ಹಾಗೆ ಎಲ್ಲ ಪತ್ರಿಕೆಗಳಲ್ಲೂ ಆಲ್ಮೋಸ್ಟ್ ನಾನು ಕಥೆ, ಕವಿತೆ, ಪ್ರಬಂಧ, ಲೇಖನ ಎಲ್ಲಗಳನ್ನು ಬರೆದಿದ್ದೇನೆ. ಅದೆಲ್ಲವೂ ಸ್ಟೋರ್ ಆಗಿದೆ. ಕೆಲವೊಮ್ಮೆ ಅನ್ಸುತ್ತೆ ಇದನ್ನೆಲ್ಲ ಬುಕ್ ಮಾಡ್ಬೇಕಾ, ಮಾಡಿ ಏನ್ ಮಾಡೋದು, ಈ ತರ ಕೆಲವೊಮ್ಮೆ ಕಾಡತ್ತೆ. ಯಾರು ಓದ್ತಾರೆ ಆ ಟೈಮಿಗೆ? ಆಯ್ತು, ಮುಗೀತು, ಮತ್ತೆ ಇದನ್ನೆಲ್ಲ ಬುಕ್ ಎಲ್ಲ ಇಟ್ಕೊಂಡು ಓದುವಂತದ್ದ ಪೇಷನ್ಸ್ ಇವತ್ತಿನ ಕಾಲಕ್ಕೆ ಎಲ್ಲಿದೆ? ಬೇಡ ಅಂತ ಕೆಲವೊಮ್ಮೆ ಅನ್ಸತ್ತೆ. ಕೆಲವೊಮ್ಮೆ ಹಾ ಇರ್ಲಿ, ನಮ್ದು ಒಂದು ನಾವು ಇಷ್ಟು ಬರೆದಿದ್ದೇವೆ ಅನ್ನೋದೊಂದು ರೆಕಾರ್ಡ್ಸ್ ಇರುತ್ತೆ, ನಾವು ಒಂದು ಬುಕ್ ಮಾಡೋಣ ಅಂತ ಅನ್ಸುತ್ತೆ. ಕಥೆಗಳನ್ನು ಮಾಡಿದ್ರು ಬುಕ್ ಇದೆ, ಪ್ರಬಂಧಗಳು ಇದೆ, ಕವಿತೆಗಳದ್ದು ಇದೆ, ಅದನ್ನೆಲ್ಲ ಬುಕ್ ಮಾಡಿದ್ರೆ ಸಾಕಾಗುವಷ್ಟು ಮಿಕ್ಕೋಷ್ಟು ನನ್ನ ಹತ್ರ ಸಲಕರಣೆಗಳಿದೆ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಬೇಕಾಯ್ದು ಅಂತ ಅಂದ್ಕೊಂಡು ಇಲ್ಲಿವರೆಗೆ
1: ಹಿಂದೆ ಪುಟ್ಟ ಪುಟ್ಟಗಳನ್ನ ಬರೆದಿಡೋಕ್ಕಿಂತ ಅದೊಂದು ಪುಸ್ತಕ
0: ಮಾಡ
1: ಇರಬಹುದು, ಸಂಗ್ರಹಕ್ಕೆ ಯೋಗ್ಯ ಆಗಿರುತ್ತದೆ.
0: ಆದ್ರೆ ಈಗ ಮುಂದಿನ ವಿಷಯದಲ್ಲಿ ಆ ತರ ಒಂದು ಮನಸ್ಥಿತಿ ಇದೆ, ಮಾಡಬೇಕು ಬುಕ್, ಇಲ್ಲ ನಾನು ಇದನ್ನೆಲ್ಲ ಸಂಗ್ರಹ ಮಾಡಿರ್ಬೇಕು. ಯಾರೋ ಒಂದು ಓದ್ಕೊಳ್ಬಹುದು, ಓದ್ಲಿಲ್ಲ ಅಂದ್ರೂ ನಮ್ಮ ಒಂದು ಸ್ಟೋರ್ ಅಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ.
1: ನಿಮ್ಮ ಮೇಲೆ ಪ್ರಭಾವ ಬೀರಿದ ಲೇಖಕರು ಯಾರು? ಓದ್ತಾ ಇರ್ತೀರಿ ಸಾಕಷ್ಟು ಪುಸ್ತಕಗಳನ್ನ.
0: ಅತಿ ಹೆಚ್ಚಾಗಿ ಪ್ರಭಾವ ಬೀರಿದ ಲೇಖಕರು ರವಿ ಬೆಳಗೆರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಐದನೇ ಕ್ಲಾಸಿಂದ ಕೂಡ ನಾನು ಅವರ ಅಭಿಮಾನಿ, ಮತ್ತೆ ಅವರ ಬರಹಗಳನ್ನು ಓದ್ತಿದ್ದೆ. ಹಾಯ್ ಬೆಂಗಳೂರು ಮತ್ತೆ ಪತ್ರಿಕೆಗಳನ್ನ ಕೊಂಡು ಓದುವುದು, ಅಲ್ಲಿರುವ ಪ್ರತಿಯೊಂದು ಅಕ್ಷರಗಳನ್ನು ಬಿಡದೆ ಓದ್ತಿದ್ದೆ. ಮತ್ತೆ ಅವರ ಎಲ್ಲ ಪುಸ್ತಕಗಳನ್ನ ನಾನು ಆಲ್ಮೋಸ್ಟ್ ಓದಿದ್ದೇನೆ. ಅವರ ಆ ಬರವಣಿಗೆ ಶೈಲಿ ಏನೋ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಪರಿಣಾಮವನ್ನ ಬೀರ್ತು. ನನಗೆ ಬಹುಶಃ ಅವರ ಆ ಬರವಣಿಗೆಯ ಶೈಲಿಯಿಂದ ನನ್ನಲ್ಲಿ ಶಬ್ದ ಸಂಗ್ರಹ ಜಾಸ್ತಿ ಆಯ್ತು, ಶಬ್ದ ಭಂಡಾರಗಳು ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಹಾಗಂತ ನಾನು ಅವರನ್ನು ಇಮಿಟೇಟ್ ಮಾಡ್ತಿದ್ದೇನೆ ಅಂತಲ್ಲ, ನನ್ನ ಬರವಣಿಗೆಯ ರೀತಿಯೇ ಬೇರೆ, ಆದ್ರೆ ನನಗೆ ಅವರೊಂದು ಸ್ಫೂರ್ತಿಯಾಗಿ ನನ್ನ ಬರವಣಿಗೆಯ ಲೋಕಕ್ಕೆ ಗುರು ಅಂತ ಹೇಳ್ಬಹುದು.
1: ಅಂದ್ರೆ ಅವರು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಇದ್ದಾರೆ.
0: ಹೌದು,
1: ಆಯ್ತು. ಸಾಕಷ್ಟು ಇನ್ನು ನಿಮ್ಮ ಲೇಖನಿಯಿಂದ ಹಲವಾರು ಕಥೆಗಳು, ಪ್ರಬಂಧಗಳು ಹೊರಗೆ ಬರಲಿ, ಕವನಗಳು ಬರಲಿ, ಈಗಾಗಲೇ ಗಜಲ್ ಕುರಿತ ಹಾಗೆ ಒಂದು ಪುಸ್ತಕವನ್ನು ತಂದಿದ್ದೀರಿ, ಇನ್ನಷ್ಟು ಪುಸ್ತಕ ಬರಲಿ. ಮತ್ತೆ ಈಗಾಗಲೇ ತಾವು ಹೇಳಿದ್ರಿ ಜೇನು ಕೃಷಿ ಅಂದ್ರೆ ಒಂದು ಮನುಷ್ಯನಿಗೆ ತಾಳ್ಮೆಯನ್ನ ಕಲಿಸ್ತದೆ ಅಂತ. ಇವತ್ತಿನ ದಿನದಲ್ಲಂತೂ ನಾವು ಒತ್ತಡದಲ್ಲಿ ಬದುಕ್ತಾ ಇದ್ದೀವಿ, ನಮಗೆ ತಾಳ್ಮೆಯ ಅಗತ್ಯ ಬಹಳಷ್ಟು ಇದೆ. ಕಲ್ಲೇಶ್ವರ ಅಂತ ಸುಂದರ ಪ್ರದೇಶದಲ್ಲಿ ತಾವಿದ್ದೀರಿ, ಇನ್ನಷ್ಟು ನಿಮ್ಮ ಸಾಹಿತ್ಯ ಕೃಷಿಗೆ ಅವಕಾಶ ಇದೆ, ಇನ್ನಷ್ಟು ನಿಮ್ಮ ಲೇಖನಿಯಿಂದ ಹೊರಗೆ ಬರ ಲೇಖನಗಳು ಅಂತ ಹೇಳ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸ್ವಾಸ್ಥ್ಯ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಕೇಳುಗರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ತಜ್ಞರು, ವೈದ್ಯರಾದ ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದಿನ ವಿಷಯ ಪಿಎಂ ವಿಕಾಸ ಭಾರತ್ ಜಿರಾಮ್ಜಿ ಮಿಷನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆಯಾಗಿದೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡದ ಫಕೀರಪ್ಪ ಉಗುರುಗೋಳ್ ಮತ್ತು ಸಂಗಡಿಗರಿಂದ ಮೈಲಾರ್ಲಿಂಗನ ಪದ ಕೇಳುತ್ತೀರಿ. 1:30 ಕನ್ನಡ ಚಿತ್ರಗೀತೆಗಳು. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ನಂತರ ಹೊಸ ಹಾಡು ಪ್ರಸಾರವಾಗುವುದು. 3:00 ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ಇವಿಷ್ಟು ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
8: ಆತ್ಮೀಯ ಕೇಳುಗರೆ,

0: ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
3: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ.
4: ಡಾಕ್ಟರ್ ಗುರುಬಸವರಾಜ್ ಅವರೇ, ನಮಸ್ಕಾರ.
5: ನಮಸ್ಕಾರ ಸರ್.
4: ತಾವು ಇವತ್ತಿನ ದಿವಸ ಯೋಗವನ್ನ ಮಾನವನಿಗೆ ಬರುವಂತಹ ಕಾಯಿಲೆಗಳಲ್ಲಿ ಚಿಕಿತ್ಸೆಯಾಗಿ ಯಾವ ರೀತಿ ಬಳಕೆ ಮಾಡ್ಕೋಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಇವತ್ತು ಮನುಷ್ಯರನ್ನ ಕಾಡ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಅಂದ್ರೆ ಮಧುಮೇಹ, ಡಯಾಬಿಟಿಸ್. ಯೋಗದ ಮೂಲಕ ಯಾವ ರೀತಿ ಮಧುಮೇಹಕ್ಕೆ ಚಿಕಿತ್ಸೆಯನ್ನ ನೀಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾತನಾಡಿ ಈ ಯೋಗ ಮತ್ತೆ ಮಧುಮೇಹದ ಸಮನ್ವಯತೆ ಬಗ್ಗೆ ಮೊದಲಿಗೆ ತಿಳಿಸ್ಕೊಡಿ ಸರ್.
5: ಯೋಗ ಅನ್ನೋದು ಮೂಲತಃ ಒಂದು ಮನೋದರ್ಶನ ಶಾಸ್ತ್ರ. ಯೋಗದ ಉದ್ದೇಶ ಯಾವತ್ತೂ ಕಾಯಿಲೆಗೆ ಸಂಬಂಧಪಟ್ಟಂತ ಆಗಿರಲಿಲ್ಲ. ಅದರ ಉದ್ದೇಶವೇ ಅದು ಆಧ್ಯಾತ್ಮಿಕ ವಾಂಗ್ಮಯದಲ್ಲಿ ಯೋಗ ಒಂದು ಉನ್ನತ ಸ್ಥಾನವನ್ನು ಪಡೆದಿದೆ. ಅದಕ್ಕೆ ಕಾರಣವಾದರಿಷ್ಟೇ ಪತಂಜಲಿಯವರು ಸಾಧನಪಾದ, ಸಮಾಧಿಪಾದ, ವಿಭೂತಿಪಾದ ಮತ್ತು ಕೈವಲ್ಲ ಪಾದಗಳಲ್ಲಿ ಯೋಗದ ಸಮಗ್ರ ಚಿಂತನೆಯನ್ನು ಪ್ರಪಂಚ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆ ಬರ್ತಾ ಬರ್ತಾ ಕಾಯಿಲೆಗಳು ಆವಿಷ್ಕಾರ ಆದಾಗ ಸಾಕಷ್ಟು ಸಂಶೋಧನೆಗಳಲ್ಲಿ ಮನುಷ್ಯನಿಗೆ ಆರೋಗ್ಯದ ವ್ಯಾಖ್ಯೆಯನ್ನ ನೀಡುವಾಗ ಸಾಕಷ್ಟು ಸಂಶೋಧನೆಗಳು ಅನುಸಂಧಾನಗಳಾದವು. ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ಆಧ್ಯಾತ್ಮಿಕ ಆರೋಗ್ಯವನ್ನು ಇತ್ತೀಚೆಗೆ ಸೇರಿಸಿದೆ. ಇದಕ್ಕೆ ಮೊದಲು ಆರೋಗ್ಯದ ವ್ಯಾಖ್ಯೆಯನ್ನು ನೀಡುವಾಗ ದೈಹಿಕ, ಮಾನಸಿಕ, ಸಾಮಾಜಿಕ ಅದಕ್ಕೆ ಸೀಮಿತವಾಗಿತ್ತು. ಮನೋಶಾಸ್ತ್ರಜ್ಞರು ಸಿಗ್ಮಂಡ್ ಫ್ರಾಯ್ಡೆ ಕಾಲದಿಂದ ಕೂಡ ಮನುಷ್ಯನ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನ, ಆವಿಷ್ಕಾರಗಳನ್ನು ಹೊಂದಿದ್ರು ಕೂಡ ವೈದ್ಯಕೀಯ ಲೋಕಕ್ಕೆ ಅದರ ಪರಿಚಯ ಅಷ್ಟೇ ಆಗಿರಲಿಲ್ಲ. ಆದರೆ ನೂತನ ರೋಗಗಳು ಬಂದಂತೆ ಅವುಗಳ ಚಿಕಿತ್ಸೆಯ ಸ್ವರೂಪವು ಬದಲಾಗತೊಡಗಿತು. ಕೇವಲ ದೈಹಿಕಕ್ಕೆ ಸೀಮಿತವಾಗಿದ್ದು ಮಾನಸಿಕದ ಅಗತ್ಯತೆ ಕಂಡು ಬಂತು. ಅದನ್ನು ಮೀರಿ ಸಾಮಾಜಿಕ ಕಾರಣಗಳಿಗೆ ಕೂಡ ಕೆಲವು ರೋಗಗಳು ಬಲಿಸಿರು. ಅದು ಅದಕ್ಕೆ ಪರಿಹಾರನ ಕಂಡುಹಿಡಿಯೋದಕ್ಕೋಸ್ಕರ ಕಮ್ಯುನಿಟಿ ಮೆಡಿಸಿನ್ ಅಂತಕ್ಕಂಥದ್ದು, ಸ್ವಸ್ಥ ವೃತ್ತ ಅಂತಕ್ಕಂಥದ್ದು ಬಹಳ ದೊಡ್ಡ ಶಾಸ್ತ್ರವಾಗಿ ಬೆಳೀತು. ಇಷ್ಟಾದರೂ ಸಹ ಸಾಕಷ್ಟು ರೋಗಗಳಿಗೆ ಪರಿಹಾರ ಸಮಗ್ರ ಚಿಂತನೆಗಳಿಂದ ಆಗಲಿ ಇರತಕ್ಕಂತಹ 12 ಹೆಚ್ಚು ವೈದ್ಯಕೀಯ ಪದ್ಧತಿ ಕೂಡ ಸಮಗ್ರ ಪರಿಹಾರ ಕಂಡಿಡಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಸಾಕಷ್ಟು ಹುಡುಕಾಟಗಳು ನಡೀತಾ ಬಂತು. ಇದಕ್ಕೆ ಸರಿಯಾಗಿ 71 ವರ್ಷಗಳ ಹಿಂದೆ ಡಾಕ್ಟರ್ ಕರ್ಣ ಸಿಂಗ್ ಅಂತ ಆರೋಗ್ಯ ಮಂತ್ರಿಗಳಿದ್ರು. ಅವರ ನಾಯಕತ್ವದಲ್ಲಿ ಯೋಗ ಮನುಷ್ಯ ಮತ್ತು ಯೋಗ ಮತ್ತು ದರ್ಶನ, ಯೋಗ ಮತ್ತು ಆರೋಗ್ಯ ಅದರ ಬಗ್ಗೆ 3 ಅಭೂತಪೂರ್ವವಾಗಿರ್ತಕ್ಕಂಥ ಅದರಲ್ಲಿ ಹೃದ್ರೋಗ ತಜ್ಞರು, ವೈದ್ಯರು, ಸೋಷಿಯಲ್ ಇಂಜಿನಿಯರ್ಸು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ನಡೀತು. ಅದು ಎಷ್ಟು ಒಂದು ಪರಿಣಾಮವನ್ನು ಬಿಡ್ತಂದ್ರೆ ಆ ಸಂದರ್ಭದಲ್ಲಿ ಧೀರಂಧ ಬ್ರಹ್ಮಚಾರಿಯವರು ಯೋಗದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಅದಕ್ಕೆ ಮುಂಚೆ ಸಾಕಷ್ಟು ಯೋಗದ ಸಂಧಾನವನ್ನು ಮಾಡತಕ್ಕಂಥ ಕೇಂದ್ರಗಳು ದೇಶದಲ್ಲಿದ್ದವು. ವಿಶೇಷವಾಗಿ ಬಾಂಬೆ ಸಾಂತಾಕ್ರೂಜ್ನ ಯೋಗ ಕೇಂದ್ರ ಮತ್ತು ಮದ್ರಾಸ್ನ ಟಿ ಟಿ ಕೃಷ್ಣಮಾಚಾರ್ಯ ಯೋಗ ಕೇಂದ್ರ, ಮಹಾರಾಷ್ಟ್ರದ ಕೈವಲ್ಯಧಾಮ, ಬಿಆರ್ ಸ್ಕೂಲ್ ಆಫ್ ಯೋಗ, ಹೀಗಾಗಿ ಸಾಕಷ್ಟು ಸಂಸ್ಥೆಗಳು 100 ಮುಂಚೆ ಕೆಲಸ ಮಾಡ್ತಿದ್ರು ಕೂಡ ಅದಕ್ಕೆ ಒಂದು ವೈದ್ಯಕೀಯ ಸ್ವರೂಪದ, ಆರೋಗ್ಯ ಸ್ವರೂಪದ, ಚಿಕಿತ್ಸೆಗಾಗಿ ಬಳಸಬಹುದಾದಂಥ ಒಂದು ವಿಷಯ ಅವತ್ತು ಹೊರಹೊಮ್ಮಿತು. ಅದಕ್ಕೆ ಕಾರಣ ಅವತ್ತು ಭಾಗವಹಿಸಿದವರು ಎಲ್ಲರೂ ಕೂಡ ಈ ಶರೀರ ಕ್ರಿಯಾಶಾಸ್ತ್ರವನ್ನು ನಡ್ತವರು, ಶರೀರ ರಚನಾ ಶಾಸ್ತ್ರವನ್ನು ನಡ್ತವರು, ರೋಗಶಾಸ್ತ್ರವನ್ನು ನಡ್ತವರು, ವೈದ್ಯಶಾಸ್ತ್ರವನ್ನು ನಡ್ತವರು ಮತ್ತು ವಿಶೇಷವಾಗಿ ಎಂಡೋಕ್ರಾನಜಿಸ್ಟು ಇವರೆಲ್ಲ ಮತ್ತು ಹೃದಯ ಭಾಗವಹಿಸಿದ್ರಿಂದ ಅದರ ಒಂದು ಹುಡುಕಾಟ ಶುರುವಾಯಿತು ಸರ್. ಅದರ ನಂತರ ಯೋಗವನ್ನು ಚಿಕಿತ್ಸೆಗೆ ಬಳಸುವುದಕ್ಕೆ ಕಾರಣಗಳನ್ನು ಹುಡುಕಾಟ ಮಾಡೋ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನು ಒಂದು ಆರೋಗ್ಯದ ಪರಿಧಿಯಲ್ಲಿ ತರತಕ್ಕಂಥ

0: ಆರೋಗ್ಯದ ಪರಿಧಿಯನ್ನು ಕ್ಷಿತಿಜವನ್ನು ವಿಸ್ತಾರ ಮಾಡಿಕೊಂಡು ಹೇಳುವಾಗ ಆಧ್ಯಾತ್ಮಿಕ ಆರೋಗ್ಯದ ಪರಿಕಲ್ಪನೆ ಅನಿವಾರ್ಯ ಅಂತಕ್ಕಂಥದ್ದು. ಅದು ಪೌರಾತ್ಯ ರಾಷ್ಟ್ರಗಳ ಪರಿಕಲ್ಪನೆ ಆಧ್ಯಾತ್ಮಿಕ ಆರೋಗ್ಯ. ಭಾರತ ದೇಶ ಇರ್ಬೋದು, ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಥವಾ ಜಪಾನ್ ದೇಶ ಇರ್ಬೋದು, ಇವುಗಳೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ದೇಹದಲ್ಲಿ ಆರೋಗ್ಯವನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ತನ್ನಾಗೇ ಇರತಕ್ಕಂಥ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ಒಳಗೊಂಡ ಮೆಟಾಫಿಸಿಕಲ್ ಅಂತ ಅಭೌತಿಕವಾದ ಅಂಶಗಳನ್ನು ಹೊಂದಿದ್ದಂಥ ರಾಷ್ಟ್ರಗಳಾಗಿದ್ದು, ಅದು ಕಂಡ ನಂತರ ಅದರ ಬಗ್ಗೆ ಹುಡುಕಾಟಗಳು ಪ್ರಾರಂಭವಾದವು. ಆ ದಿಶೆಯಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡತಕ್ಕಂಥ ಡಾಕ್ಟರ್ ಕೆ ಎನ್ ನುಡುಪ ಅಂತ ಅವರು ಕರ್ನಾಟಕದವ್ರನ್ನೇ, ಬನಾರಸ್ ವೈದ್ಯಕೀಯ ವಿಶ್ವವಿದ್ಯಾಲಯ ನಿರ್ದೇಶಕರಾಗಿದ್ದರು. ಅವರು ಸ್ಟ್ರೆಸ್ ಅಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಥ್ರೂ ಯೋಗ ಅಂತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಒಂದು ಚಿಂತನೆ ಸ್ವರೂಪವನ್ನು ಕೊಟ್ಟರು.
1: ಈ ಮಧುಮೇಹ ಕಾಯಿಲೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
0: ಮಧುಮೇಹ ಅಂತಕ್ಕಂಥದ್ದು ಈ ಭಾರತೀಯ ವೈದ್ಯಕೀಯ ಶಾಸ್ತ್ರವಾಗಿರ್ತಕ್ಕಂಥ ಆಯುರ್ವೇದದಲ್ಲಿ ಶುಶ್ರುತನ ಚರಕ ಕಾಲದಲ್ಲಿ ಹೇಳಲ್ಪಟ್ಟು, ಮಧು ಅಂದ್ರೆ ಸಿಹಿ, ಮೇಹ ಅಂತ ಹರಿತಕ್ಕಂಥದ್ದು. ಇದನ್ನ ಹೆಂಗ್ ಕಂಡು ಹಿಡಿದ್ರು ಅಂದ್ರೆ, ಯಾವ ರೋಗಿಗೆ ಅತಿ ಮೂತ್ರತೆ ಇರತಕ್ಕಂಥದ್ದು ಮತ್ತೆ ಮೂತ್ರದ ನಿಯಂತ್ರಣ ಇಲ್ದಿರ್ತಕ್ಕಂಥದ್ದು, ಮೂತ್ರದ ಸಾಂದ್ರತೆಯಲ್ಲಿ ಹೆಚ್ಚಿರ್ತಕ್ಕಂಥ ಇರ್ತಕ್ಕಂಥ ಮೂತ್ರ ಮಾಡಿದಾಗ ಇರುವೆಗಳು ಬಂದು ಅದು ಸುತ್ತು ನಿಲ್ತದೆ. ಇದಕ್ಕೆ ಪಿಪೀಲಿಕ ಪರೀಕ್ಷಾ ಅಂತ. ಆಗ ಯಾವುದು ಪರೀಕ್ಷಾ ಸೌಲಭ್ಯಗಳು ಇರಲಿಲ್ಲ ಅಷ್ಟು ವರ್ಷದ ಮುಂಚೆ, ಹಾಗಾಗಿ ಅದಕ್ಕೆ ಮಧುಮೇಹ ಅಂತ ಹೆಸರಿಟ್ಟರು. ಅದು ನೇರವಾಗಿ ಮೊದಲನೇದಾಗಿ ಪ್ರಮೇಹ ಅನ್ನೋ ಪರಿಸ್ಥಿತಿಯಿಂದ ಕಲ್ಲಿಪಡ್ತಾ ಇತ್ತು. ಅದರಲ್ಲಿ ಅತಿಯಾಗಿ ಮೂತ್ರ ಆಗೋದು ಮತ್ತೆ ಸಾಂದ್ರ ಮೂತ್ರ ಆಗೋದು, ಬಾಯಾರಿಕೆ, ಇವತ್ತೇನು ಪಾಲಿಡಿಪ್ಸಿಯಾ ಪಾಲಿಪೇಜಿಯಾ ಅಂತ ಏನು ಹೇಳ್ತೀವೋ ಆ ಲಕ್ಷಣಗಳನ್ನು ಸಮಗ್ರವಾಗಿ ಹಾಗೆ ಹೇಳತಕ್ಕಂಥದ್ದು ಮಧುಮೇಹದ ಪರಿಕಲ್ಪನೆಯನ್ನ ಶುಶ್ರುತ ಚರಕಾಚಾರ್ಯರು ಪ್ರಸ್ತಾಪ ಮಾಡಿದ್ದಾರೆ ಸರ್.
1: ಇದಕ್ಕೆ ಪರೀಕ್ಷೆಗಳನ್ನ ಏನೇನು ಮಾಡಲಾಗುತ್ತೆ?
0: ಪರೀಕ್ಷೆಗಳಂದ್ರೆ ಅದು 1920 ನಂತರ ಇನ್ಸುಲಿನ್ ಕಂಡುಹಿಡಿದ ನಂತರ ಇದರ ಪರೀಕ್ಷೆಗಳಲ್ಲಿ ಸಾಕಷ್ಟು ಬದಲಾವಣೆ. ಅದು ಅದನ್ನ ಮಧುಮೇಹ ಬಹಳ ಮುಂಚೆ ಉಪದ್ರವಗಳು ಬಂದಾಗ ಗೊತ್ತಾಗ್ತಾ ಇತ್ತು. ಅದಕ್ಕೆ ಮುಂಚೆ ಪರೀಕ್ಷೆ ಮಾಡುವ ಮೊದಲು ಕಾಲು ಉರಿ ಬರ್ತಕ್ಕಂಥದ್ದು ಬಹಳ ವರ್ಷ. ಇದಕ್ಕೆ ಕಾರಣ ಏನಂದ್ರೆ ಆಯುರ್ವೇದದಲ್ಲಿ ಮಧುಮೇಹದ ಉಪದ್ರವಾಗಿರ್ತಕ್ಕಂಥ ಏನಿವತ್ತು ಡಯಾಬಿಟಿಕ್ ನ್ಯೂರೋಪತಿ ಅಂತೀವೋ ಅದನ್ನ ಪೂರ್ವರೂಪದಲ್ಲಿ ಹೇಳಿದ್ದಾರೆ. ಅಂದ್ರೆ ರೋಗ ಬರೋದಕ್ಕಿಂತ ಮುಂಚೆ ಅದನ್ನ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಈಗ ಹಿಂದಿನ ಕಾಲದಲ್ಲಿ ರೋಗಗಳ ಪತ್ತೆ ಲೇಟ್ ಅದು ಪೂರ್ವ ರೂಪದಲ್ಲಿ ಬರ್ತೋ ಕಾಂಪ್ಲಿಕೇಶನ್ ಬರ್ತದ. ತಾವು ಪ್ರಶ್ನೆ ಮಾಡಿದಾಗೆ ಪರೀಕ್ಷೆಗಳು ರಕ್ತ ಮತ್ತು ಮೂತ್ರದ ಪರೀಕ್ಷೆಗಳು ನೂತನ ಒಂದು ಆವಿಷ್ಕಾರವನ್ನೇ ತಂದುಕೊಟ್ಟಿವೆ. ವಿಶೇಷವಾಗಿ ಈಗ ಸಾಮಾನ್ಯ ಮಾಡ್ತಕ್ಕಂಥ ಖಾಲಿ ಹೋಟೆಲ್ ಫಾಸ್ಟಿಂಗ್ ಬ್ಲಡ್ ಶುಗರ್, ಊಟದ 2 ಗಂಟೆ ನಂತರ ಪೋಸ್ಟ್ ಬ್ಲಡ್ ಶುಗರ್, ಊಟ ಮತ್ತು ಸಮಯ ಕಾಲ ಯಾವುದರ ಒಂದು ಮಿತಿಗೆ ಒಳಪಡದೆ ಮಾಡ್ತಕ್ಕಂಥ ರ್ಯಾಂಡಮ್ ಬ್ಲಡ್ ಶುಗರ್ ಇರ್ಬೋದು, ಇಷ್ಟಲ್ಲದೆ 3 ತಿಂಗಳ ಸರಾಸರಿಯನ್ನು ತಿಳಿಸ್ತಕ್ಕಂಥ HbA1c ಲಾಂಗ್ ಟರ್ಮ್ ರಿಫ್ಲೆಕ್ಷನ್ ಪರೀಕ್ಷೆಗಳು, ಇವು ರೋಗಿಯ ಇರ್ತಕ್ಕಂಥ ಮಧುಮೇಹ ನಿಯಂತ್ರಣದ ಇದೆಯೋ ಇಲ್ಲೋ ಅನ್ನೋ ತಿಳೋದಕ್ಕೆ ಬಹಳ ಸಹಕವಾಗ್ತದೆ. ಇದ್ರ ಜೊತೆಯಲ್ಲಿ ಕೂಡ ಇನ್ನ ಪರೀಕ್ಷೆಗಳು ಯಾವಂತಂದ್ರೆ, ರೋಗ ಬಂದ ಮೇಲೆ ರೋಗದ ನಿಯಂತ್ರಣ ಇಲ್ಲದೆ ಇದ್ರೆ, ರೋಗ ನಿಯಂತ್ರಣ ಇದ್ರೂ ಕೂಡ ಆಸ್ ಎ ಪಾರ್ಟ್ ಆಫ್ ಡಿಸೀಸ್ ರೋಗ ಮುಂದುವರೆದಾಗ ರೋಗದ ಕ್ರಾನ್ಸಿಟಿ ಅಥವಾ ನಾವು ರೋಗದ ಹಳೆಯದಾದಷ್ಟು ಕೂಡ ಕೆಲವು ಸಮಸ್ಯೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು, ಈ ಟಾರ್ಗೆಟ್ ಆರ್ಗನ್ಸ್ ಎಂಡ್ ಆರ್ಗನ್ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲವು ರೋಗಗಳನ್ನು ಕಂಡಿಡಿದ್ರಿಂದ ಅದಕ್ಕೆ ಬೇಕಾದಂತಹ ಕಿಡ್ನಿ ಫಂಕ್ಷನ್ ಟೆಸ್ಟ್ ಪರೀಕ್ಷೆಗಳಿರ್ಬೋದು, ಬ್ಲಡ್ ಯೂರಿಯಾ, ಸೀರಿಯಂ ಕ್ರಿಯಾಟಿನ್, ಸೋಡಿಯಂ ಪೊಟಾಸಿಯಂ ಕ್ಲೋರೈಡ್, ಈ ಪರೀಕ್ಷೆಗಳಿರ್ಬೋದು, ಮತ್ತೆ ನರಕ ಸಂಬಂಧಪಟ್ಟಂತಹ CKMB ಸಂಬಂಧಪಟ್ಟಂತ ಇರ್ಬೋದು, CRP, ಈಗ ಹಲವು ಒಂದು ಸಾಲಿಡ್ ಫಿಸಿಕ್ಸ್ ಅಥವಾ ಅಲ್ಟ್ರಾ ಮಾಡರ್ನ್ ಫಿಸಿಕ್ಸ್ ಬಂದಾದ ಮೇಲೆ ಡಯಾಗ್ನೋಸ್ಟಿಕ್ ವೇನಲ್ಲಿ ಪರೀಕ್ಷೆಗಳು ಹೆಚ್ಚಾದ ಸರ್.
1: ಏನೇನು ಉಪದ್ರವಗಳು ಉಂಟು ಮಾಡ್ತವೆ ಮಧುಮೇಹ?
0: ಬಹಳ ಸರ್ವೇ ಸಾಮಾನ್ಯ ಉಂಟಾಗ್ತಕ್ಕಂಥದ್ದು ಕಾಲು ಪಾದಗಳಲ್ಲಿ ಉರಿ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ, ವಿಶೇಷವಾಗಿ ಅದನ್ನ ಡಯಾಬಿಟಿಕ್ ಪೆರಿಫೆರಲ್ ನ್ಯೂರಿ ಅಂತ. ಅದು ಸರ್ವೇ ಸಾಮಾನ್ಯವಾಗಿ ಮಧುಮೇಹ ನಿಯಂತ್ರಣದಲ್ಲಿ ಇರದೇ ಇರಲಿ 10 ವರ್ಷಗಳ ಕಾಲದಲ್ಲಿ ಕಾಣುತ್ತೆ. ಮಧುಮೇಹ ಸಂಪೂರ್ಣ ನಿಯಂತ್ರಣದಲ್ಲಿ ಇದ್ರೆ ಕೆಲಸ ತಡ ಆಗ್ಬೋದು. ಸರ್ವೇ ಸಾಮಾನ್ಯವಾಗಿ ಜೀವಕ್ಕೆ ಅಪಾಯವಿಲ್ಲದಿದ್ರು ಕೂಡ ಹಿಂಸೆ ಕೊಡ್ತಕ್ಕಂಥದ್ದು ಪೆರಿಫೆರಲ್ ನ್ಯೂರೋಪತಿ ಅಥವಾ ಕಾಲಿನ ನರಕ ಸಂಬಂಧಪಟ್ಟಂತು. ಎರಡನೇದು ಬಂದು ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ಇಲ್ದಿರುವಾಗ ಕಿಡ್ನಿ ಮೇಲೆ ಮೂತ್ರಜನಕಾಂಗದ ಮೇಲೆ ಒಂದು ಒತ್ತಡ ಹೆಚ್ಚಾಗಿ ಕಿಡ್ನಿಗೆ ಸಂಬಂಧಪಟ್ಟಂತ ನೆಫ್ರೋಪತಿ ಅಂತ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ನಿಯಂತ್ರಣಕ್ಕೆ ಬರ್ತಾ ಇದ್ರೆ ಮತ್ತೆ ಡಯಾಲಿಸಿಸ್ ಮತ್ತೆ ಟ್ರಾನ್ಸ್ಪ್ಲಾಂಟೇಶನ್ಗೂ ಬೇಕಾಗುತ್ತೆ ಸರ್. ಆಮೇಲೆ ಇನ್ನು ವಿಶೇಷವಾಗಿ ಕಣ್ಣಿಗೆ ತೊಂದರೆ, ಕಣ್ಣಿಗೆ ರೆಟಿನೋಪತಿ ಅಂತ ಬರ್ತಕ್ಕಂಥದ್ದು, ಅದು ಕೂಡ ಇವತ್ತು ಆವಿಷ್ಕಾರಗಳಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ, ಅದು ಸ್ವಲ್ಪ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಸಂದರ್ಭ ಇದೆ ಸರ್.
1: ಈಗ ಮಧುಮೇಹಕ್ಕೆ ಇರುವಂತಹ ಔಷಧಿ ಉಪಚಾರಗಳು ಏನೇನಿದ್ದಾವೆ?
0: ಮಧುಮೇಹಕ್ಕೆ ನಿಖರವಾದ ಚಿಕಿತ್ಸೆ ಅಂತಂದ್ರೆ ಇನ್ಸುಲಿನ್, ಅದ್ರ ಜೊತೆನಲ್ಲಿ ಇನ್ಸುಲಿನ್ ಜೊತೆನಲ್ಲಿ ಈಗ ಸಾಕಷ್ಟು ಓರಲ್ ಹೈಪರ್ಗ್ಲೈಸೆಮಿಕ್ ಏಜೆಂಟ್ಸ್ ಮಾತ್ರೆಗಳ ರೂಪದಲ್ಲಿ ಕೊಡತಕ್ಕಂಥ ಔಷಧಿಗಳು ಆಧುನಿಕ ವಿದ್ಯಾ ಪದ್ಧತಿಯಲ್ಲಿವೆ. ಆಯುರ್ವೇದದಲ್ಲೂ ಕೂಡ ಸಸ್ಯಜನಿತವಾದ ಔಷಧಿಗಳು, ಓನ್ಲಿ ಹರ್ಬಲ್ ಮೆಡಿಸಿನ್ಸ್ ಇರ್ತಕ್ಕಂಥದ್ದು, ಆಮೇಲೆ ಹರ್ಬಲ್ ಅಂಡ್ ಮಿನರಲ್ ಸಸ್ಯಸಮ್ಮತ ಖನಿಜ ವಸ್ತುಗಳಿಂದ ಇರ್ತಕ್ಕಂಥದ್ದು, ಬರೀ ಮಿನರಲ್ ವಿಶೇಷಗಳ ಶಿಲಾಜಿತ್ತು ಇರ್ತಕ್ಕಂಥದ್ದು, ಅಥವಾ ಬರೀ ಹರ್ಬಲ್ ಹೇಳ್ಬೇಕಂತಂದ್ರೆ ಸಾಕಷ್ಟು ಔಷಧಿಗಳಿವೆ. ಒಂದು ನೂಲ್ ಕೋಸ್ನಿಂದ ಮಾಡ್ತಕ್ಕಂಥ ಹೇಳುದು ಬಹಳ ಮುಖ್ಯವಾಗಿ ಹೆಚ್ಚು ಫೈಬರ್ ಇರ್ತಕ್ಕಂಥ ಅಂಶಗಳನ್ನು, ಅವು ದೇಹದಿಂದ ಸಕ್ಕರೆಯನ್ನು ಹೆಚ್ಚು ಮಾಡತಕ್ಕಂಥ ಪ್ರಮಾಣವನ್ನು ನಿಯಂತ್ರಣದಲ್ಲಿಡ್ತಾರೆ ಸರ್.
1: ಮಧುಮೇಹದ ನಿಯಂತ್ರಣದಲ್ಲಿ ಯೋಗದ ಒಂದು ಪಾತ್ರ ಏನು?
0: ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರೊಫೆಸರ್ ಇದು. ಪ್ರಾರಂಭದಲ್ಲೇ ನಾವಿಬ್ರು ಪ್ರಸ್ತಾಪ ಮಾಡಿದಾಗೆ ಮಧುಮೇಹ ಒಂದು ಮನೋದರ್ಶನ ಭಾಷೆ ಅರ್ಥ ಆಗಿರ್ತಕ್ಕಂಥದ್ದು. ಆಮೇಲೆ

0: ಮಧುಮೇಹಕ್ಕೆ ಒಂದು ಚಿಕಿತ್ಸೆಯನ್ನ ನೀಡುವಲ್ಲಿ ಆವಿಷ್ಕಾರಗಳು ಸಾಕಷ್ಟಾಗಿವೆ. ಇವತ್ತು ಮಧುಮೇಹದ ಬಗ್ಗೆ ಇಂಥ ವಿಷಯ ಗೊತ್ತಿಲ್ಲ ಅಂತಲ್ಲ, ಎಲ್ಲಾ ಸಮಗ್ರ ವಿಷಯಗಳು ಗೊತ್ತಿದೆ. ಆದ್ರೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಿಂಡ್ರೋಮ್ ಅಥವಾ ಮೆಟಾಬಲಿಕ್ ಸಿಂಡ್ರೋಮ್ ಅಂತ ಬರ್ತಾ ಇದೆ. ಇದಕ್ಕೆ ಇನ್ಸುಲಿನ್ ಮತ್ತೆ ಓರಲ್ ಹೈಪರ್ಗ್ಲಿಸಿಮಿಕ್ ಏಜೆಂಟ್ಸ್ ಮತ್ತೆ ಆಯುರ್ವೇದಿಕ ಔಷಧಿಗಳು ಮತ್ತು ಜೀವನ ಶೈಲಿ ಇವನ್ನೆಲ್ಲ ಮಾಡಿದ್ರು ಕೂಡ ರೋಗ ನಿಯಂತ್ರಣದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಬೇರೆ ಇನ್ಯಾವ್ದಾದ್ರು ಪದ್ಧತಿ ಬೇಕು, ಇನ್ಯಾವ್ದಾದ್ರು ಬೇಕು ಅನ್ನೋದು ಕಂಡಾಗ ಸಾಕಷ್ಟು ಕೆಲಸಗಳು ನಡೆದು ಮಧುಮೇಹ ಮತ್ತು ಯೋಗ ಅನ್ನೋದ್ರ ಬಗ್ಗೆ ಫಂಡರ್ಬರ್ಗ್ ಅಂತಕ್ಕಂಥವ್ರು ಇಂಗ್ಲೆಂಡ್ ನಲ್ಲಿ ಮತ್ತೆ ಹಾರ್ವರ್ಡ್ ಸ್ಕೂಲ್ ಆಫ್ ಮೆಡಿಸಿನ್ ನಲ್ಲಿ ಸಾಕಷ್ಟು ಕಡೆಗೆ, ಆಮೇಲೆ ಡೀನ್ ಲಾರ್ನಿಸ್ ತಕ್ಕಂಥವ್ರು ರಿವರ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ತಂದರೆ ಅವರು ಯಾವುದೇ ಕಾಯಿಲೆಯನ್ನ ರಿವರ್ಸ್ ಆಫ್ ದಿ ಹಾರ್ಟ್ ಡಿಸೀಸ್ ಬೈ ಲೈಫ್ ಸ್ಟೈಲ್ ಮಾಡಿ ಕೇವಲ ಜೀವನ ಶೈಲಿಯಿಂದನೇ ಹೃದ್ರೋಗಗಳನ್ನ ರಿವರ್ಸ್ ಮಾಡತಕ್ಕಂಥ, ಹೀಗಾಗಿ ಅದೊಂದು ಚಿಂತನೆ ಮೂಡ್ತು. ಮಧುಮೇಹ ಅಂತಕ್ಕಂಥದ್ದು ಒಂದು ಮೆಟಾಬಲಿಕ್ ಡಿಸಾರ್ಡರ್ಸ್, ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ಜೀವನ ಶೈಲಿ ಮತ್ತು ಆರೋಗ್ಯಕರ ಆಹಾರ ವಿಧಾನಗಳನ್ನ ಪರಿಣಾಮಕಾರವಾಗಿ ಬಳಸಿಕೊಳ್ಳಿಕ್ಕೆ ಸಾಧ್ಯವಾಗದ್ರಿಂದ ಇವೆಲ್ಲವೂ ಸಮಗ್ರವಾಗಿ ಯೋಗದಿಂದ ಕಲಿಕ್ಕೆ ಸಾಧ್ಯ. ಯೋಗದಲ್ಲಿ ವಿಶೇಷವಾಗಿ ಇರತಕ್ಕಂಥ ಎಲ್ಲ ವಿಚಾರಗಳು ಕೂಡ ಮನುಷ್ಯನ ಜೀವನ ಪದ್ಧತಿಗೆ ಸಂಬಂಧಪಟ್ಟದಿಂದ, ಮಧುಮೇಹ ಮೂಲತಃ ಒಂದು ಜೀವನ ಶೈಲಿಯಿಂದ ಬಂದಿರತಕ್ಕಂಥ ರೋಗ ಅಂತ ಆಗಲೇ ಹೇಳಿದೆ. ಆಮೇಲೆ ವಿಶೇಷವಾಗಿ ಯೋಗಾಸನದಲ್ಲಿ ಸಮಗ್ರವಾಗಿ ಆಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಮುದ್ರಾಗಳಿರ್ಬೋದು, ಷಟ್ ಕ್ರಿಯೆಗಳಿರ್ಬೋದು, ಇವೆಲ್ಲವೂ ಕೂಡ ಸಮಗ್ರವಾಗಿ ಬಂಧಗಳಿರ್ಬೋದು, ಇವನ್ನೆಲ್ಲ ಮಾಡೋದ್ರಿಂದ ನಿಯಂತ್ರಣ. ಇದಕ್ಕೆ ಕಾರಣ ಏನಂದ್ರೆ ವಿಶೇಷವಾಗಿ ಆಸನಗಳಿವೆ. ಆಸನಗಳನ್ನು ಮಾಡುವಾಗ ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ, ಪ್ಯಾಂಕ್ರಿಯಾಟಿಕ್ಗೆ ಸ್ಟಿಮುಲೇಷನ್ ಮಾಡ್ತಕ್ಕಂಥ ಆಸನಗಳು ಐಡೆಂಟಿಫೈ. ಇದ್ರ ಬಗ್ಗೆ ಸಾಕಷ್ಟು ಸಂಧಾನಗಳು ಕೂಡ ಹೆಚ್.ಆರ್. ನಾಗೇಂದ್ರ ಸರ್ ಕೇಳಿರ್ಬೋದು ಅವರು, ಮತ್ತೆ ನಾಗರತ್ನ ಮೇಡಮ್ ಅವರು, ಇವರೆಲ್ಲ ಇದು ಯೋಗ ಮತ್ತು ಮಧುಮೇಹ ಅಂತಕ್ಕಂಥ ಬಗ್ಗೆ ಪ್ರೌಢ ಪ್ರಬಂಧಗಳನ್ನು ಬರೆಸಿದ್ದಾರೆ ಮತ್ತು ಕೈವಲ ಒಂದೇ ಒಂದು ಸಾವಿರಕ್ಕೂ ಹೆಚ್ಚು ಪ್ರಬಂಧಗಳು ಮಂಡಿದ್ದಾರೆ.
1: ಯಾವ ಆಸನಗಳು ಉಪಕಾರಿ?
0: ಮಂಡುಕಾಸನ, ಶಶಾಂಕಾಸನ, ಮಯೂರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಇವು ನಾಲ್ಕು ಆಸನಗಳು ಅಂತ ಎಸ್ಟಾಬ್ಲಿಷ್ ಆಗಿವೆ. ಅದೇ ತರ ಪ್ರಾಣಾಯಾಮದಲ್ಲಿ ಶೀತಲಿ ಪ್ರಾಣಾಯಾಮ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಮುದ್ರಾ ಆಗಲಿ ಷಣ್ಮುಖಿ ಮುದ್ರಾ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲದರಲ್ಲೂ ಕೂಡ ನಾವು ಯೋಗಕ್ಕೆ ಚಿಕಿತ್ಸೆ ರೂಪದಲ್ಲಿ ನೋಡುವಾಗ ಆಸನ, ಪ್ರಾಣಾಯಾಮ, ಅದಕ್ಕಿಂತ ಮುಖ್ಯವಾಗಿ ಯಮನಿಯಮಗಳನ್ನ, ಜೀವನ ಶೈಲಿಗಳನ್ನ. ಆಸನ ಅಂತ ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಬೇಕು ಅಂತೇನಿಲ್ಲ. ಯೋಗ ವಾಂಗ್ಮಯದಲ್ಲಿ ಗೇರಂಡ ಸಂಹಿತ, ಹಠಯೋಗ ಪ್ರದೀಪಕ, ಪತಂಜಲಿ ಯೋಗ ಶಿವ ಸಂಹಿತೆಗಳಲ್ಲಿ ಯೋಗ ಆಸನ ಅಂತಂದ್ರೆ ಸ್ಥಿರ ಸುಖಮ ಆಸನ ಅಂತ ಹೇಳಿರ್ತಕ್ಕಂಥದ್ದು. ಯಾವುದರಲ್ಲಿ ನಾವು ಸ್ಥಿರವಾಗಿ ಸುಖವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯವೋ ಅದನ್ನು ಆಸನ. ಹಾಗಾಗಿ ಪ್ರತಿಯೊಬ್ಬರು ಮಧುಮೇಹ ರೋಗಿಯು ಆಸನಗಳನ್ನ ಅವರ ಅನುಕೂಲ ಸ್ಥಿತಿಯಲ್ಲಿ ಕೂಳಿತು ಹೆಚ್ಚು ಕಾಲ ಮಾಡೋದ್ರಿಂದ ಪರಿಣಾಮ ಬೀರುತ್ತೆ. ಅದೇ ರೀತಿ ಪ್ರಾಣಾಯಾಮ ಹೇಳಿದಾಗಲೇ ಪ್ರಸ್ತಾಪ ಮಾಡದೆ, ಧ್ಯಾನ ಧಾರಣದ ಮೇಲೆ, ಇವೆಲ್ಲವೂ ಸಮಗ್ರವಾಗಿ ಮೆದುಳಿನ ಮೇಲೆ ಪ್ರಭಾವ ಬೀರೋದ್ರಿಂದ, ಆಮೇಲೆ ಆಸನಗಳು ನಮ್ಮ ದೇಹ ರಚನೆಗೆ ಮತ್ತು ಕ್ರಿಯೆಗೆ ಅನುಗುಣವಾಗಿಯೇ ರೂಪಿಸಲ್ಪಟ್ಟಿರೋದ್ರಿಂದ ಅವು ಒಂದು ನಿಜವಾಗಿರ್ತಕ್ಕಂಥ ಆಕ್ಟಿವಿಟಿ ಮಾಡುತ್ತೆ. ಕ್ರಿಯೆಯ ಪರಿಣಾಮಗಳು ಹೆಚ್ಚು ಕಾಲ ದೇಹದಲ್ಲಿರ್ತವೆ. ಆಮೇಲೆ ಅದನ್ನು ನಿರಂತರ ಮಾಡೋದ್ರಿಂದ ಅಡಾಪ್ಟಬಿಲಿಟಿ ಬರುತ್ತೆ. ಅಡಾಪ್ಟಬಿಲಿಟಿ ಬಂದ ಮೇಲೆ ಅವು ಚಿಕಿತ್ಸೆಗೆ ಪೂರಕವಾಗ್ತವೆ. ಸರ್,
1: ಯೋಗವನ್ನ ಚಿಕಿತ್ಸೆಗೆ ಬಳಸ್ಕೋಬಹುದು, ಕಾಯಿಲೆಗಳಿಗೆ ಚಿಕಿತ್ಸೆಯಾಗಿ ಯೋಗ ಮಾಡಬಹುದು ಅನ್ನೋ ಪರಿಕಲ್ಪನೆ ಯಾವಾಗ್ಲಿಂದ ಬಂದದ್ದು?
0: ಪರಿಕಲ್ಪನೆ ಒಂದು ಶತಮಾನಕ್ಕಿಂತ ಹೆಚ್ಚು ಕಾಲದಿಂದಲೂ ಇತ್ತು ಸರ್, ಅದನ್ನ ಬಳಸ್ಕೊಳ್ಬೇಕಂತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಯೋಗ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಇದನ್ನ ಚಿಕಿತ್ಸೆಗೆ ಅನ್ನೋ ಪದ ಬಳಸಿದ್ರು ಕೂಡ ರೋಗನಾಶ ಅನ್ನೋ ಒಂದು ಪದ ಬಳಸಿದ್ದಾರೆ. ಗೇರಂಡ ಸಂಹಿತನಲ್ಲಿ, ಹಠಯೋಗ ಪ್ರದೀಪಿಕನಲ್ಲಿ, ಆಮೇಲೆ ಪತಂಜಲಿ ಯೋಗ ಸೂತ್ರಗಳಲ್ಲೂ ಕೂಡ ಯೋಗವನ್ನ ಪ್ರಾಕ್ಟೀಸ್ ಮಾಡುವಾಗ, ಸಾಧನ ಪಾದದಲ್ಲಿ ಹೇಳುವಾಗ, ಇದು ಮಾಡೋದ್ರಿಂದ ಆರೋಗ್ಯ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಪ್ರಸ್ತಾಪ ಮಾಡಿದರೆ ಆರೋಗ್ಯಕ್ಕೆ ಪೂರಕವಾಗಬಲ್ಲದು ಅನ್ನೋ ಅಂಶವನ್ನು ಮನಗಂಡಂತ ವೈದ್ಯ ಸಮೂಹ, ಅಥವಾ ಆಗಾಗಲೇ ನಾನು ಪ್ರಾರಂಭದಲ್ಲಿ ಪ್ರಸ್ತಾಪ ಮಾಡಿದಾಗ 1971 ನಡೆದ ಮಾನವ ಮತ್ತು ಯೋಗ, ಮಾನವ ಮತ್ತು ದರ್ಶನ, ಈ ಒಂದು ಸಂಪೂರ್ಣವಾಗಿರ್ತಕ್ಕಂತ ಆಶಯವನ್ನು ತಂದುಕೊಡ್ತೇವೆ ಸರ್.
1: ಈಗಾಗಲೇ ಒಂದಷ್ಟು ಗ್ರಂಥಗಳನ್ನು ಹೇಳಿದಿರಿ, ಮಧುಮೇಹದ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿರುವಂತಹ ಯೋಗ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಹೇಳಲಾಗಿದೆಯಾ?
0: ಯೋಗ ಗ್ರಂಥ ಹಳೆ ಗ್ರಂಥಗಳಲ್ಲಿ ಪ್ರಸ್ತಾಪ ಇಲ್ಲ ಸರ್. ಇವು ಮಧುಮೇಹದ ಬಗ್ಗೆ ಹೆಚ್ಚು ಪ್ರಸ್ತಾವಾಗಿರ್ತಕ್ಕಂಥ ಪುರಾಣ ಗ್ರಂಥಗಳಿವೆ, ವಿಶೇಷವಾಗಿ ಚರಕ ಮತ್ತು ಶುಷ್ಕದಲ್ಲಿ ಅದು ಮಧುಮೇಹದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ, ಉಪದ್ರವಗಳಿಂದ ಹಿಡಿದು ಚಿಕಿತ್ಸೆಯಿಂದ ಹಿಡಿದು ಇರತಕ್ಕಂಥದ್ದು. ಯೋಗಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳನ್ನ ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಮತ್ತು ಡಾಕ್ಟರ್ ನಾಗರತ್ನ ಮೇಡಮ್ ಅವರು ಬರೆದಿರತಕ್ಕಂಥ ಟೆಕ್ಸ್ಟ್ ಬುಕ್ ಆಫ್ ಯೋಗ ಅಂಡ್ ಡಯಾಬಿಟಿಸ್ ಮೆಲಿಟಿಸ್, ಆಮೇಲೆ ಡಾಕ್ಟರ್ ಗರೇಟ್, ಆಮೇಲೆ ಕೈವಲ್ಯ ಧಾಮದಿಂದ ಪುಸ್ತಕ ಪ್ರಕಾಶನವಾಗಿವೆ, ಆಮೇಲೆ ಡಾಕ್ಟರ್ ಕೆ ಎನ್ ಉಡುಪ ಸರ್ ಬರೆದಿರ್ತಕ್ಕಂಥ ಸ್ಟ್ರೆಸ್ ಅಂಡ್ ಡಿಸ್ಮ್ಯಾನೇಜ್ ತ್ರೀ ಯೋಗದಲ್ಲಿ ಅದರಲ್ಲಿ ಸಿಸ್ಟಮೆಟಿಕ್ ಆಗಿ ಹೇಗೆ ದೇಹದಲ್ಲಿ ಇರತಕ್ಕಂಥ ನ್ಯೂರೋಹಿಮಲ್ ಟ್ರಾನ್ಸ್ಮಿಷನ್ ಮೂಲಕ ತುಂಬಾ ಒಂದು ಅದು ತುಂಬಾ ಸಂಕೀರ್ಣವಾಗಿರ್ತಕ್ಕಂಥ ವಿಷಯ, ಅಂತ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಒಂದು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಆಮೇಲೆ ಒತ್ತಡ ನಿರ್ವಹಣೆ ರಾಘವೇಂದ್ರ ಉಡುಪ ಅವರು ಕೂಡ ಒತ್ತಡ ನಿರ್ವಹಣೆ ಮತ್ತು ಕನ್ನಡದಲ್ಲಿ ಪುಸ್ತಕಗಳು ಇವೆ ಸರ್.
1: ಯೋಗ ಅನುಸಂಧಾನ ಕೇಂದ್ರಗಳ ಬಗ್ಗೆ ತಿಳಿಸಿ.
0: ಯೋಗ ಅನುಸಂಧಾನ ಕೇಂದ್ರಗಳಲ್ಲಿ ಪ್ರಪ್ರಥಮವಾದದ್ದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಲೋನಾವಲದಲ್ಲಿರ್ತಕ್ಕಂಥ ಕೈವಲ್ಯ ಧಾಮ ಫಸ್ಟ್. ಅದರ ನಂತರ ಹೇಳಬೇಕು ಅಂದ್ರೆ ಟಿ ಟಿ ಕೃಷ್ಣಮಾಚಾರ್ಯರು ಚೆನ್ನೈನಲ್ಲಿ ಇರ್ತಕ್ಕಂಥ, ಅದು ಅವರು 112 ವರ್ಷಗಳ ಕಾಲ ಬದುಕಿದ್ದು. ಯೋಗ ಪರಂಪರೆಯಲ್ಲಿ ಟಿ ಟಿ ಕೃಷ್ಣಮಾಚಾರ್ ಪರಂಪರೆ ಅಂತಾನೆ ತುಂಬಾ ದೊಡ್ಡ ಪರಂಪರೆ ಸರ್. ಮತ್ತೆ ಬಿಹಾರ್ ಸ್ಕೂಲ್ ಆಫ್ ಯೋಗದಲ್ಲಿರ್ತಕ್ಕಂಥದ್ದು, ಋಷಿಕೇಶದಲ್ಲಿ ಸ್ವಾಮಿ ಸರಸ್ವತಾನಂದಿ ಅವರು

0: ವೈದ್ಯರ ಸಮೂಲತ ಅಲ್ಲಿ ಮಾಡತಕ್ಕಂಥದ್ದು. ಆಮೇಲೆ ಮುರಾರ್ಜಿ ದೇಸಾಯಿ ಸ್ಕೂಲ್ ಆಫ್ ಯೋಗದಲ್ಲಿ ಅಲ್ಲೂ ಕೂಡ ಅನುಸಂಧಾನಕ್ಕೆ ಸಂಬಂಧಪಟ್ಟ ಕೇಂದ್ರಗಳಿವೆ. ಇದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಸ್ವಾಮಿ ವಿವೇಕಾನಂದ ವಿಶ್ವವಿದ್ಯಾಲಯದಿಂದ ಎಚ್ ಆರ್ ನಾಗೇಂದ್ರ ಅವರು ಡಾಕ್ಟರ್ ನಾಗರತ್ನ ನಡೆಸತಕ್ಕಂಥದ್ದು ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲಿ ಕೂಡ ಅನುಸಂಧಾನ ಕೇಂದ್ರಗಳಿವೆ ಸರ್.
1: ಈಗ ಯೋಗವನ್ನ ಚಿಕಿತ್ಸೆಯಾಗಿ ನಾವು ಬಳಸುವಂತಹ ಪ್ರಕ್ರಿಯೆ ಏನಾದ್ರು ಇದ್ರೆ ಅದರ ಅನುಷ್ಠಾನದಲ್ಲಿ ಏನೆಲ್ಲ ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ ಅಂತೀರಿ?
0: ಬಹಳ ಒಂದು ಉತ್ತಮವಾದ ಪ್ರಶ್ನೆ ಸರ್ ಇದು. ಯಾಕಂದ್ರೆ ಯೋಗದಲ್ಲಿ ಈ ಚಿಕಿತ್ಸೆಯ ದೃಷ್ಟಿಯಿಂದ ಮಾಡುವಾಗ ಸಮಗ್ರವಾಗಿ ಯೋಚನೆ ಮಾಡಬೇಕಾಗತ್ತೆ. ನಾವಾಗಲೇ ಪ್ರಾರಂಭದಲ್ಲಿ ವಿನಯ ಮಾಡಿಕೊಂಡಾಗೆ ಯೋಗ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಪರಿಧಿಯಲ್ಲಿ ಬರ್ತಕ್ಕಂಥದ್ದು. ಆಧ್ಯಾತ್ಮಿಕ ಪರಿಧಿಯಲ್ಲಿ ಮಾಡ್ತಕ್ಕಂಥ ಯೋಗ ಪ್ರಕ್ರಿಯೆಗಳೇನಿವೆ ಅದು ಒಂದು ಜೀವನ ಶೈಲಿಗೆ ಬಹಳ ಪ್ರಮುಖವಾಗಿ ಆಧಾರವಾಗುತ್ತೆ ಸರ್. ಯಮ ನಿಯಮಗಳಿಂದ ಮೂಲಕ ಅದರ ನಂತರ ಆಸನಗಳನ್ನು, ಇದರಲ್ಲಿ ವಿಶೇಷವಾಗಿ ಆಹಾರ ಸೇವನೆಯಲ್ಲಿ ಒಂದು ಸಂಯಮವನ್ನು ಹೇಳ್ತಾರೆ. ಯೋಗವನ್ನು ಯಾವ ಪ್ರಾಕ್ಟೀಸ್ ಮಾಡಬೇಕು, ಎಷ್ಟು ಆಹಾರ ಸೇವನೆ ಮಾಡಬೇಕು, ಹೇಳಬೇಕಂದ್ರೆ ಕ್ಷುತ ಬುಕ್ ಅಷ್ಟಾಗಿ ಊಟ ಮಾಡಬೇಕು, ಋತು ಬುಕ್ ಋತು ಅನುಸಾರ ಊಟ ಮಾಡಬೇಕು, ಮಿತ ಬುಕ್ ಮಿತವಾಗಿ ಊಟ ಮಾಡಬೇಕು, ಈ ತರ ಒಂದು ಪ್ರಸ್ತಾಪಗಳು ಇರೋದ್ರಿಂದ ಆಹಾರ ಸೇವನೆಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥದ್ದು. ಆಹಾರದ ಪ್ರಮಾಣ ಹೆಚ್ಚಾಗೋದ್ರಿಂದ ಆಹಾರ ಸರಿಯಾಗಿ ದೇಹಕ್ಕೆ ಒಗ್ದೇ ಇರೋದ್ರಿಂದ ಖಂಡಿಜು ಹಿತವಲ್ಲದ ಆಹಾರವನ್ನು ಸೇವನೆ ಮಾಡೋದು. ಹೀಗೆ ಯೋಗ ನಿಖರವಾಗಿ ಆಹಾರವನ್ನು ಸೇವನೆಯಲ್ಲಿ ವಿಧಾನಗಳನ್ನು ಹೇಳುತ್ತೆ ಸರ್. ಹಾಗಾಗಿ ಆಹಾರ ವಿಧಾನದಲ್ಲಿ ಆಮೇಲೆ ಆಹಾರ ಪಚನ ಪರಿಣಾಮವಾಗಲು ಕೂಡ ಕೆಲವು ಯೋಗ ಆಸನಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಪ್ರತಿನಿತ್ಯ ಅಂತರ್ಗತವಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಇವತ್ತಿನ ದಿವಸ ಏನು ಒಂದು ನಾವು ಸ್ಟ್ರೆಸ್ ಕಾಸ್ ಅಂತೀವಲ್ಲ, ಸ್ಟ್ರೆಸ್ ರಿಲೇಟೆಡ್ ಎಕ್ಸ್ಪೆಕ್ಟ್ ಇಲ್ಲ, ಅದಕ್ಕೆ ಧ್ಯಾನ ಧಾರಣೆಗಳಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಅವು ಯೋಗದಲ್ಲಿ ಏನಾಗುತ್ತೆ ಪ್ರಸ್ತಾಪ ಮಾಡೋದು ಎಷ್ಟು ಸರಿಯೋ ತಪ್ಪೋ, ಮಿಸ್ಟಿಕ್ ಪವರ್ಸ್ ಅತೀಂದ್ರಿಯವಾಗಿರ್ತಕ್ಕಂಥ ಪ್ರಯೋಜನಗಳು ಬರುತ್ತೆ ಅಂತೇಳಿ ಯೋಗದ ನನ್ನ ಪ್ರಾರಂಭದಲ್ಲಿ ಈ ಪದ ಯಾತಕ್ಕೆ ಹೇಳಿದೆ ಅಂದ್ರೆ ಇದು ದರ್ಶನವಾದ್ರಿಂದ, ಜೀವನ ದರ್ಶನ ಮನೋದರ್ಶನ ಮತ್ತು ಜೀವನ ದರ್ಶನವಾದ್ರಿಂದ ಅವುಗಳ ಪರಿಣಾಮ ದೇಹ ಮತ್ತು ಮನಸ್ಸು ಇಂದ್ರಿಯಗಳ ಮೇಲೆ ಆಗೋದ್ರಿಂದ ಅದು ಚಿಕಿತ್ಸೆಗೆ ಅನುಕೂಲವಾಗುತ್ತೆ ಸರ್.
1: ಚಿಕಿತ್ಸೆಯಾಗಿ ಯೋಗವನ್ನ ಬಳಸಬೇಕು ಅಂದಾಗ ಒಬ್ಬ ಉತ್ತಮವಾದ ಶಿಕ್ಷಕನ ಮೂಲಕನೇ ಯೋಗ ಕಲಿಬೇಕು ಅಂತ ಹೇಳಲಾಗುತ್ತೆ. ಈ ಯೋಗ ಶಿಕ್ಷಣ ಮತ್ತೆ ಯೋಗವನ್ನ ಚಿಕಿತ್ಸೆಯಾಗಿ ಬಳಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಎಲ್ಲಿ ಸಿಗಬಹುದು ಮತ್ತೆ ಹೇಗೆ ಅದ್ರ ಬಗ್ಗೆ ಹೇಳಿ ಡಾಕ್ಟರ್.
0: ಸರಿ, ಯೋಗ ಶಿಕ್ಷಣ ಅಂತಕ್ಕಂಥದ್ದು ಒಂದು 5 ವರ್ಷದ ಡಿಗ್ರಿ ಕೋರ್ಸ್ಗಳಿದೆ ಸರ್. ನ್ಯಾಚುರೋಪತಿ ಅಂಡ್ ಯೋಗ ಅಂತಕ್ಕಂಥದ್ದು, ಮೊರಾರ್ಜಿ ಸ್ಕೂಲ್ ಆಫ್ ದೇಶ ಯೋಗ ಅಂತಕ್ಕಂಥದ್ದು. ಯೋಗದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತೆ PhD ಕೂಡ ಇವತ್ತು ಇದೆ ಸರ್. ಕರ್ನಾಟಕ ಸೀಮಿತವಾದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅದರಿಂದ PhD ಕೂಡ ಪಡೆದವರಿದ್ದಾರೆ ಯೋಗ ನ್ಯಾಚುರೋಪತಿಯಿಂದ. ಆಮೇಲೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಪ್ರಪಂಚದ ಅತಿ ದೊಡ್ಡ ಆರೋಗ್ಯ ವಿಶ್ವವಿದ್ಯಾಲಯ, ಅದರಲ್ಲಿ 1,040+ ವೈದ್ಯಕೀಯ ಸಂಸ್ಥೆಗಳೇ ಅಲ್ಲಿ ಯೋಗ ಶಿಕ್ಷಣ ಮತ್ತು ಯೋಗ ಅನುಷ್ಠಾನ ಮಾಡ್ತಕ್ಕಂಥದ್ದು, ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅಭ್ಯಾಸ ಮಾಡ್ತಕ್ಕಂಥದ್ದು ಕೂಡ ಕಡ್ಡಾಯ ಮಾಡಿದ್ದಾರೆ. ಇದು ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಕೇವಲ ಕೆಲವು ಸ್ಕೂಲ್ಗಳಲ್ಲಿ BR ಸ್ಕೂಲ್ ಆಫ್ ಯೋಗ, ಆಮೇಲೆ TT ಕೃಷ್ಣಮಾಚಾರ್ ಸ್ಕೂಲು, BKS ಅಯ್ಯಂಗಾರ್, ಹೀಗೆ ನಮ್ಮ ಮೈಸೂರಿನ ಜೋಯಿಸರು, ಹೀಗೆ ಸೀಮಿತವಾಗಿರ್ತಕ್ಕಂಥದ್ದನ್ನ ಕಳಿಸ್ತಾ ಇದ್ರು. ಈಗ ಪತಂಜಲಿ ಯೋಗ ದರ್ಶನವನ್ನ ಸಂಪೂರ್ಣವಾಗಿ ಹೇಳ್ಕೊಳ್ಳೋದ್ರ ಜೊತೆಗೆ ಯೋಗವನ್ನ ಥೆರಪಿಟಿಕ್ ಅಪ್ಲಿಕೇಶನ್ ಕೂಡ ಶಿಕ್ಷಣದಲ್ಲಿ 5 ವರ್ಷದ ಕೋರ್ಸು ಮತ್ತೆ PhD ಈಗ ಸಾಕಷ್ಟು ಪ್ರೌಢ ಸಂಶೋಧನೆಗಳಾಗಿವೆ, ಪ್ರೌಢ ಶಿಕ್ಷಣವೂ ಲಭ್ಯವಾಗುತ್ತೆ ಸರ್. ಯೋಗದ ಪ್ರಾಥಮಿಕ ಜ್ಞಾನದ ಜೊತೆಗೆ ಯೋಗದ ಪ್ರೌಢ ಶಿಕ್ಷಣವೂ ಲಭ್ಯವಿದೆ ಸರ್. ಈಗ
1: ನಾವೀಗ ಯೋಗ ಮತ್ತೆ ಮಧುಮೇಹದ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೇವೆ, ಮನುಷ್ಯನ ಸಾಮಾನ್ಯವಾದ ಯಾವ್ಯಾವ ಕಾಯಿಲೆಗಳಿಗೆ ಯೋಗವನ್ನ ಮದ್ದಾಗಿ ನಾವು ಬಳಕೆ ಮಾಡ್ಕೋಬಹುದು ಅಂತೀರಿ ಡಾಕ್ಟ್ರೆ?
0: ಬಹಳ ಮುಖ್ಯವಾಗಿ ಸರ್ ಹೆಚ್ಚು ಅನುಕೂಲ ಆಗತಕ್ಕಂಥದ್ದು ನಾವು ತಮಕ ಶ್ವಾಸ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತೀವಿ, ಅದರಲ್ಲಿ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು. ಅದರಲ್ಲಿ ನಿಖರವಾಗಿರ್ತಕ್ಕಂಥ ಆಸನಗಳನ್ನು ನಮ್ಮ ಪವನಮುಕ್ತ ಆಸನ ಮಾಡೋದ್ರಿಂದ ಮೊದಲನೇದಾಗಿ, ಆಮೇಲೆ ಎರಡನೇದಾಗಿ ಇವತ್ತು ಕಂಟ್ರೋಲ್ಗೆ ಸಿಗದಿರ್ತಕ್ಕಂಥ ಎಂಡೋಕ್ರೈನ್ ಡಿಸಾರ್ಡ್ಸ್ ಏನಂತೀವಿ, ಥೈರಾಯ್ಡ್ ಡಿಸಾರ್ಡ್ಸ್ ಅಲ್ಲಿ ವಿಶೇಷವಾಗಿ ಅಷ್ಟೊಂದು ಅಭಿವೃದ್ಧಿ ಆಗಿದ್ರು ಕೂಡ ನಾಲೆಡ್ಜ್ ಸಿಕ್ಕಿದ್ರು ಕೂಡ ಥೈರಾಯ್ಡ್ ಸಂಬಂಧಪಟ್ಟಂತಹ ಡಿಸೀಸ್ಗಳಲ್ಲಿ ವಿಶೇಷವಾಗಿ ಹೃದಯದ ಬಡತ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶವಾಸನದ ಮೂಲಕ ಕೆಲವು ಕ್ರಿಯೆಗಳ ಮೂಲಕ ಚಿಕಿತ್ಸೆ ಮಾಡಲಿಕ್ಕಾಗುತ್ತೆ. ಆಮೇಲೆ ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಮೆಂಟ್ ಅಂತ ಹೇಳ್ತೀವಿ, ಅದು ಬಹಳ 40-50 ವರ್ಷದ ನಂತರ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ಆಗ್ತಿದೆ. ಬದ್ಧಕೋನಾಸವನ್ನು ನಿರಂತರವಾಗಿ ಮಾಡೋದ್ರಿಂದ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ತಡಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕಂಡಿದೆ. ಆಮೇಲೆ ಬಹಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಕೀಲು ನೋವು ಏನಂತೀವೋ ಅದನ್ನು ಕೂಡ ಪ್ರತಿನಿತ್ಯ ಪ್ರತಿಯೊಂದು ಕಾಯಿಲೆಗೂ ನಿಖರವಾಗಿರ್ತಕ್ಕಂಥ ಆಸನಗಳಿವೆ. ಉದಾಹರಣೆಗೆ ಯಾವುದೇ ಕಾಯಿಲೆ ತಗೊಂಡ್ರು ಕೂಡ ಇದು ಅಸ್ತಮಾಗಿ ಹೇಳಿದೆ, ಪವನಮುಕ್ತ ಆಸನ ಅಂತ ಹೇಳಿದೆ, ಆಮೇಲೆ ಮಧುಮೇಹ ಮಯೂರಾಸನ ಅಂತ ಹೇಳಿದೆ, ಅದ್ರ ಜೊತೆನಲ್ಲಿ ಬೆನ್ನು ಹೇಳಿದೆ, ಲಂಬಾರ್ಸ್ ಮಾಡಿ ಅದಕ್ಕೂಡ ಕಟ್ಟಿಚಕ್ರಾಸನ ಮಾಡ್ತಕ್ಕಂಥದ್ದು, ಆಮೇಲೆ ಶಲಭಾಸನ ಮಾಡ್ತಕ್ಕಂಥದ್ದು, ಸರ್ವಾಂಗಾಸನ ಮಾಡ್ತಕ್ಕಂಥವು, ಇವು ಆಸನ ಒಂದು ಪ್ರಾಥಮಿಕ ಪ್ರಯತ್ನ. ಅದ್ರ ಜೊತೆನಲ್ಲಿ ಇನ್ನು ಮಿಕ್ಕಿರತಕ್ಕಂಥ ಪ್ರಕ್ರಿಯೆಗಳನ್ನು ಷಟ್ಕರ್ಮಗಳಿರ್ಬೋದು ಅಥವಾ ಮುದ್ರಗಳಿರ್ಬೋದು ಇವುಗಳನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಸರ್.
1: ಬಹಳಷ್ಟು ಜನರಿಗೆ ಆಸನ ಮಾಡುವಂತ ಪರಿಸ್ಥಿತಿನೆಲ್ಲ ಇರೋದಿಲ್ಲಪ್ಪ ಡಾಕ್ಟರ್ ಅಂದ್ರೆ ಏನೋ ನಾನಾ ಕಾರಣಗಳು ಅಂಥವ್ರಿಗೆ ಯಾವ ರೀತಿಯ ಚಿಕಿತ್ಸೆ

0: ಚಿಕಿತ್ಸೆಯನ್ನ ಯೋಗದ ಮೂಲಕ ಹೇಳಲಾಗುತ್ತೆ.
1: ಯೋಗದ ಆಸನ ಮಾಡಲಿಕ್ಕೆ ಇಂಥದೇ ಆಸನವನ್ನ ಹೇಳುವಾಗ್ಲೇನೆ ಪ್ರಾಥಮಿಕ ಆಸನಗಳು, ಮಾಧ್ಯಮಿಕ ಆಸನಗಳು, ಪ್ರೌಢಾಸನಗಳು ಅಂತ ಅದನ್ನ ಅಭ್ಯಾಸ ದೃಷ್ಟಿಯಿಂದ ಹೇಳಿದ್ದಾರೆ. ಚಿಕಿತ್ಸೆ ದೃಷ್ಟಿಯಿಂದ ಹೋದಾಗ್ಲ ಸರ್ ಸ್ಥಿರ ಸುಖಮ ಆಸನ, ಯಾವುದೋ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವೋ ಅದನ್ನ ಆಸನವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ತುಂಬಾ ಸುಲಭವಾಗಿ ಮನಸ್ಸಿನ ಮೇಲೆ ಹೆಚ್ಚು ಪ್ರಯೋಜನ ಮಾಡ್ತಕ್ಕಂಥ ಆಸನಗಳಾಗಿರ್ತಕ್ಕಂಥ ಶವಾಸನ ಇರ್ಬೋದು, ಯೋಗ ನಿದ್ರಾ ಇರ್ಬೋದು, ಇವುಗಳನ್ನ ಯೋಗವನ್ನ ಮಾಡಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆದವರು ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಇದ್ರ ಜೊತೆಗೆ ಪ್ರಾಣಾಯಾಮವನ್ನು ಕೂಡ ಅನುಸರಿಸಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಸರ್.
0: 12ನೇ

0: ಜಗತ್ತಿನಲ್ಲಿ. ನರೇಂದ್ರ ಮೋದಿ ಅವರು ಆಗಿನ ಪ್ರಧಾನಿಗಳು 27 ಸೆಪ್ಟೆಂಬರ್ನಂದು ಅದಕ್ಕೆ ಪ್ರಸ್ತಾವನೆ ಇಟ್ಟರು, ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನ. ವಿಶ್ವಸಂಸ್ಥೆಯ ಒಂದು ಇತಿಹಾಸದಲ್ಲೇನೆ ಬಹಳಷ್ಟು ರಾಷ್ಟ್ರಗಳು 127 ದೇಶಗಳು ಆ ಪ್ರಸ್ತಾವನೆಯನ್ನು ಅಂಗೀಕರಿಸಿದವು. ಆಮೇಲೆ ಕೇವಲ 60 ದಿನಗಳಲ್ಲಿ ಅದು ಅಂಗೀಕಾರವಾಯಿತು ಸರ್. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಜಗತ್ತು ಒಂದು ವಸುದೈವ ಕುಟುಂಬಕ್ಕನ್ನು ಒಂದು ಜಗತ್ತನ್ನು ಒಂದುಗೂಡಿಸಿದ ಒಂದು ಸಂಕೇತವಾಗಿದೆ ಸರ್ ಅದು ಯೋಗ. ಹಾಗಾಗಿ ಪ್ರತಿ ವರ್ಷ ಯೋಗ ಒಂದೊಂದೇ ಒಂದು ಘೋಷಿತ ವಾಕ್ಯಗಳನ್ನು ಥೀಮ್ಗಳನ್ನ ಇಟ್ಕೊಂಡು ಬರ್ತವೆ. ನಾವು ಇಷ್ಟೊತ್ತು ಪ್ರಸ್ತಾಪ ಮಾಡಿದ ಮಧುಮೇಹ ಮತ್ತು ಯೋಗದ ವಿಚಾರನ 2017 ಆರೋಗ್ಯ ಮತ್ತು ಯೋಗ ಅಂತ ಮಾಡಿ ಅದರಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟ ಯೋಗದ ಎಲ್ಲ ಅನುಸಂಧಾನಗಳ ಕಮಳತ್ತು. ಅದೇ 2019 ಕೋವಿಡ್ ಮತ್ತು ಯೋಗ ಅಂತ ಹೋಮ್ ಕ್ಯಾಂಪೇನ್ ಮಾಡಿಬಿಟ್ಟು ಅದು ಲಕ್ಷಾಂತರ ಜನಕ್ಕೆ ತಲುಪುವಂತಹದ್ದಾಯ್ತು ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ಮನುಷ್ಯನ ಒಂದು ಆರೋಗ್ಯಕ್ಕೆ ನಾವು ಪೂರಕವಾಗಿ ಮಾತಾಡುವಾಗ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆನೂ ನಾವು ಮಾತಾಡುತ್ತೇವೆ. ಹಾಗಾಗಿ ಯೋಗ ಆಧ್ಯಾತ್ಮ ಇದರ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು, ಈ ಆಧ್ಯಾತ್ಮಿಕ ಆರೋಗ್ಯದ ಮೂಲಕ ಮನುಷ್ಯ ತನ್ನ ದೈಹಿಕ ಆರೋಗ್ಯವನ್ನ ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯವೇ?
0: ಸಾಧ್ಯ ಸರ್, ಸಾಧ್ಯ.
1: ತಮ್ಮ ಚಿಂತನೆಗಳು
0: ಸಾಧ್ಯ ಸರ್. ಯಾಕಂದ್ರೆ ಶರೀರದ ಕಲ್ಪನೆಯನ್ನು ಹೇಳುವಾಗ ಶರೀರ, ಆತ್ಮ, ಇಂದ್ರಿಯ, ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು ಮತ್ತೆ ಆತ್ಮ ಅಂದ್ರೆ ಸ್ವಂತ ಇಂಟ್ರಾಸೆಪ್ಷನ್ ಅಷ್ಟೇ. ಆತ್ಮ ಅಂದ್ರೆ ಆ ಭೌತಿಕವಾದ ನಮಗೆ ನಿಲುಕ್ತಾ ಇರತಕ್ಕಂಥದ್ದಲ್ಲ. ಹಾಗಾಗಿ ನಮ್ಮ ಬಗ್ಗೆ ಇಂಟ್ರಾಸ್ಪೆಕ್ಷನ್ ಅಥವಾ ನಮ್ಮಲ್ಲೇ ಸತ್ಯದರ್ಶನ ಮಾಡತಕ್ಕಂಥದ್ದು ಇರೋದ್ರಿಂದ ಚಿಂತನೆ ಮತ್ತು ಚಿಂತೆಯ ಸ್ವರೂಪವನ್ನು ಬದಲಾಯಿಸೋದ್ರಿಂದ ಆಧ್ಯಾತ್ಮ. ಆಧ್ಯಾತ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನಲ್ಲೇ ಪೊಟೆನ್ಷಿಯಲ್ ಅಂದ್ರೆ ಪ್ರಚಿನ್ನವಾಗಿರ್ತಕ್ಕಂಥ ಶಕ್ತಿ. ಆಧ್ಯಾತ್ಮಿಕದ ಸಂಪರ್ಕ ಬಂದಾಗ, ಆಧ್ಯಾತ್ಮಿಕದ ಒಂದು ಮೂಸೆಯಲ್ಲಿ ಬಂದಾಗ ಅದು ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಸರ್.
1: ಡಾಕ್ಟರ್ ಗುರುಬಸವರಾಜ್ ಅವರೇ, ತಾವು ಚಿಕಿತ್ಸೆಯನ್ನ ನೀಡುವಂತಹ ಆಯುರ್ವೇದ ತಜ್ಞ ವೈದ್ಯರು ಅಲ್ವೇ? ಈಗ ಆಯುರ್ವೇದದಲ್ಲಿ ತಾವು ಔಷಧಿಯ ಬಳಕೆಯನ್ನು ಮಾಡ್ತೀರಿ, ಮತ್ತೆ ಬಹಳಷ್ಟು ಉಪಚಾರದ ವಿಧಾನಗಳು ಇದ್ದಾವೆ. ಈಗ ಒಬ್ಬ ವ್ಯಕ್ತಿಗೆ ಒಂದು ಸಮಗ್ರ ಚಿಕಿತ್ಸೆಯನ್ನ ತಾವು ಪ್ಲಾನ್ ಮಾಡುವಾಗ ಯೋಗವನ್ನ ಎಲ್ಲಿ ಇನ್ಕ್ಲೂಡ್ ಮಾಡ್ಕತ್ತೀರಿ ಸರ್?
0: ಸೊ ಯೋಗವನ್ನ ನಾವು ಕಾಯಿಲೆ ನಿರ್ಣಯ ಆದ್ಕೊಳ್ಳೇ ಶುರು ಮಾಡಬೇಕಾಗತ್ತೆ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ಆಯುರ್ವೇದ ತೊಂದರೆ ಇರಲಿ, ಆಯುರ್ವೇದದಲ್ಲಿ ಚಿಕಿತ್ಸೆಗೆ ಬರ್ತಕ್ಕಂಥವ್ರಿರ್ಲಿ ಅಥವಾ ಯೋಗ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತಿರ್ಲಿ, ಅವರು ಸಾಮಾನ್ಯವಾಗಿ ರೋಗಗಳು ಹಳೆದಾದ್ಮೇಲೆ ದೇ ಕಮ್ ಓನ್ಲಿ ಆಫ್ಟರ್ ಕ್ರಾನಿಸಿಟಿ ಆವಾಗ ಬಂದಿರೋದ್ರಿಂದ ಯೋಗವನ್ನ ಪ್ರಾರಂಭದಲ್ಲೇ ಶುರು ಮಾಡೋದ್ರಿಂದ ಯೋಗದ ಪ್ರಯೋಜನ ಹೆಚ್ಚಾಗುತ್ತೆ. ಯೋಗದಲ್ಲಿ ನಿಯಮಗಳಿವೆ, ಸತತವಾಗಿ ಮಾಡಬೇಕು, ತಪ್ಪದೇ ಮಾಡಬೇಕು, ಆಹಾರಕ್ಕೆ ಸಂಬಂಧಪಟ್ಟ ನಿಯಮಗಳನ್ನ, ಆಮೇಲೆ ಮತ್ತೆ ನಿದ್ರೆಗೆ ಸಂಬಂಧಪಟ್ಟ ನಿಯಮಗಳನ್ನ, ಮತ್ತೆ ದೇಹದ ಚಲನೆಗೆ ಸಂಬಂಧಪಟ್ಟ ನಿಯಮಗಳನ್ನ, ಇವುಗಳನ್ನ ಆಹಾರ ವಿಹಾರಗಳನ್ನ ತುಂಬಾ ನಿರ್ದಿಷ್ಟವಾಗಿ ಹೇಳೋದ್ರಿಂದ ಅವು ಚಿಕಿತ್ಸೆಯ ಮೇಲೆ ಅನುಕೂಲ ಪ್ರಾರಂಭದಲ್ಲೇ ಶುರು ಮಾಡಬೇಕಾಗುತ್ತೆ.
1: ಓಕೆ, ಅಂದ್ರೆ ಈಗ ಆತನಿಗೆ ದೈಹಿಕವಾಗಿ ಏನೇ ಸಮಸ್ಯೆ ಇದ್ರು ಆತ ಏನು ಔಷಧಗಳನ್ನು ತೆಗೆದುಕೊಳ್ಳೋದರ ಜೊತೆಗೆ ಯೋಗವನ್ನು ಕೂಡ ಮಾಡೋದ್ರಿಂದ ಪರಿಣಾಮ ಜಾಸ್ತಿ
0: ಆಗುತ್ತೆ, ಸಮಗ್ರ ಚಿಕಿತ್ಸೆಗೆ ಅನುಕೂಲ ಆಗುತ್ತೆ.
1: ಕೇವಲ ಯೋಗ ಮಾತ್ರದಿಂದಲೇನೆ ಕಾಯಿಲೆಗಳನ್ನು ಹುಷಾರು ಮಾಡ್ಕೊಳ್ಳೋಕಾಗಲ್ವಾ?
0: ಸಾಕಷ್ಟು ರೋಗಗಳಿಗೆ ಸಾಧ್ಯ ಇದೆ ಸರ್, ವಿಶೇಷವಾಗಿ ಮಾನಸಿಕ ಸಂಬಂಧ. ನಾವು ಆಂಗ್ಸೈಟಿ, ಚಿತ್ತ ವ್ಯಾಕುಲತೆ ಅಂತ ಕರೀತೀವಿ, ಚಿತ್ತ ವ್ಯಾಕುಲತೆ ಅದನ್ನ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಯೋಗದಿಂದನೇ, ಯಾವ ಔಷಧಿಯ ಸಂದರ್ಭನೂ ಇಲ್ಲದೆ. ಇವಾಗ ನ್ಯಾಚುರೋಪತಿ ಅಂಡ್ ಯೋಗ ಅಂತ ಬರುತ್ತೆ, ಎಲ್ಲರೂ ಕೂಡ ಅದ್ರವ್ಯಭೂತ ಚಿಕಿತ್ಸೆ, ಎಲ್ಲರಲ್ಲೂ ಔಷಧಿ ರಹಿತವಾಗಿರ್ತಕ್ಕಂಥ ಚಿತೆ. ಯೋಗದಿಂದ ಯಾತಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ, ಯೋಗದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಿಂದ, ನಾವು ಮಾಡ್ತಕ್ಕಂಥ ವಿಹಾರಗಳಿಂದ ಪರಿವರ್ತನೆ ಆಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಪ್ರಾರಂಭದಲ್ಲಿ ಹೇಳಿದೆ, ಮನಸ್ಸಿಗೆ ಚಿತ್ತದ ವ್ಯಾಕುಲತೆ ಬರ್ತಕ್ಕಂಥದ್ದು ಜನರಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದಕ್ಕೆ ಔಷಧಿಗಿಂತನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಯೋಗ ನಿದ್ರಾಸನ, ಶವಾಸನ, ಆಮೇಲೆ ಪದ್ಮಾಸನ, ಇವುಗಳಿಂದ ಸಾಕಷ್ಟು ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ಸಾಧ್ಯ. ವಿಶೇಷವಾಗಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಹೇಳಿದೆ, ಅದಕ್ಕೆ ಯಾವುದೇ ಔಷಧಿ ಇಲ್ಲದೆ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಾರಂಭದಿಂದ ರೂಢಿ ಮಾಡಿದ್ರೆ. ಹಾಗಾಗಿ ಸರ್
1: ಒಳ್ಳೆಯದು. ಡಾಕ್ಟರ್ ಗುರುಬಸವರಾಜ್ ಅವರೇ, ಇದುವರೆಗೂ ಯೋಗ ಮತ್ತು ಮಧುಮೇಹ ಚಿಕಿತ್ಸೆಯಾಗಿ ಯೋಗದ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಯೋಗ ಹಾಗೂ ಮಧುಮೇಹ ನಿಯಂತ್ರಣ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜೈ ರಾಮ್ಜಿ ಮಿಷನ್, ಈ ಬಗ್ಗೆ ಮಾತನಾಡುತ್ತಾರೆ ಯುವ ಪತ್ರಕರ್ತ ನಿತೀಶ್ ಡಂಬಳ್.
2: ಕಳೆದ ಸುಮಾರು 2 ದಶಕಗಳಿಂದ ಗ್ರಾಮೀಣ ಉದ್ಯೋಗವು ಭಾರತದ ಸಾಮಾಜಿಕ ರಕ್ಷಣಾ ಚೌಕಟ್ಟಿನ ಮೂಲಾಧಾರವಾಗಿದೆ. 2005 ಜಾರಿಗೆ ಬಂದಾಗಿನಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯು ಕೂಲಿ ಉದ್ಯೋಗವನ್ನು ಒದಗಿಸುವಲ್ಲಿ, ಗ್ರಾಮೀಣ ಆದಾಯವನ್ನು ಸ್ಥಿರಗೊಳಿಸುವಲ್ಲಿ ಮತ್ತು ಮೂಲಸೌಕರ್ಯಗಳನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಆದಾಗ್ಯೂ ಕಾಲಾನಂತರದಲ್ಲಿ ಗ್ರಾಮೀಣ ಭಾರತದ ರಚನೆ ಮತ್ತು ಉದ್ದೇಶಗಳು ಗಣನೀಯವಾಗಿ ವಿಕಸನಗೊಂಡಿವೆ. ಹೆಚ್ಚುತ್ತಿರುವ ಆದಾಯ, ವಿಸ್ತರಿಸಿದ ಸಂಪರ್ಕ ಸೇವೆಗಳು, ವ್ಯಾಪಕವಾದ ಡಿಜಿಟಲ್ ಸೌಲಭ್ಯ ಮತ್ತು ವೈವಿಧ್ಯಮಯ ಜೀವನೋಪಾಯಗಳು ಗ್ರಾಮೀಣ ಉದ್ಯೋಗದ ಅಗತ್ಯತೆಗಳ ಸ್ವರೂಪವನ್ನು ಬದಲಿಸಿವೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಯೋಜನೆಯನ್ನು ಪರಿಚಯಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ರೂಪುಗೊಂಡ ಈ ಮಸೂದೆಯನ್ನು 2025 ಡಿಸೆಂಬರ್ನಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಪರಿಚಯಿಸಿ ಸಂಸತ್ತಿನಲ್ಲಿ ಅನುಮೋದನೆಗೊಂಡ ನಂತರ ಇದನ್ನು ಕಾಯ್ದೆಯಾಗಿ ಪರಿವರ್ತಿಸಲಾಗಿದೆ. ಇದು ಹೊಣೆಗಾರಿಕೆ, ಮೂಲಸೌಕರ್ಯ, ಆದಾಯದ ಭದ್ರತೆಯನ್ನು ಬಲಪಡಿಸುವ ಜೊತೆಗೆ ಗ್ರಾಮೀಣ ಉದ್ಯೋಗವನ್ನು ವಿಕಸಿತ ಭಾರತ 2047 ದೀರ್ಘಕಾಲೀನ ದೃಷ್ಟಿಕೋನದೊಂದಿಗೆ ಸಂಯೋಜಿಸುತ್ತದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ಪ್ರಮುಖ ಲಕ್ಷಣಗಳೆಂದರೆ, ಈ ಮಸೂದೆಯು ಕೌಶಲ್ಯರಹಿತ ದೈಹಿಕ ಕೆಲಸ ಮಾಡಲು ಗ್ರಾಮೀಣ ಜನರಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗದ ಖಾತ್ರಿಯನ್ನು ನೀಡುತ್ತದೆ. ಇದು ಈ ಹಿಂದಿನ 100 ದಿನಗಳ ಹಕ್ಕಿಗಿಂತ ಹೆಚ್ಚಿನ ಆದಾಯದ ಭದ್ರತೆ ಒದಗಿಸುತ್ತದೆ. ಬಿತ್ತನೆ ಮತ್ತು ಕೊಯ್ಲಿನ ಪ್ರಮುಖ ಅವಧಿಗಳಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ವರ್ಷದಲ್ಲಿ ಒಟ್ಟು 60 ದಿನಗಳ ವಿರಾಮದ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಕಾರ್ಮಿಕರು ಉಳಿದ 305 ದಿನಗಳಲ್ಲಿ ತಮ್ಮ 125 ದಿನಗಳ ಉದ್ಯೋಗ ಪಡೆಯುತ್ತಾರೆ. ಇದು ರೈತರು ಮತ್ತು ಕಾರ್ಮಿಕರಿಬ್ಬರಿಗೂ ಪ್ರಯೋಜನಕಾರಿಯಾಗಿದೆ. ದೈನಂದಿನ ಕೂಲಿಯನ್ನು ವಾರಕ್ಕೊಮ್ಮೆ ಅಥವಾ ಕೆಲಸ ಮುಗಿದ ದಿನಾಂಕದಿಂದ ಗರಿಷ್ಠ 15 ದಿನಗಳ ಒಳಗಾಗಿ ಪಾವತಿಸಲಾಗುವುದು. ಉದ್ಯೋಗ ಸೃಷ್ಟಿಯನ್ನು 4 ಆದ್ಯತೆಯ ವಲಯಗಳ ಮೂಲಕ ಮೂಲಸೌಕರ್ಯ ಅಭಿವೃದ್ಧಿಯೊಂದಿಗೆ ಸಂಯೋಜಿಸಲಾಗಿದೆ. ಮೊದಲನೆಯದ್ದು ಜಲಭದ್ರತೆ ಒದಗಿಸುವ ನೀರಿಗೆ ಸಂಬಂಧಿಸಿದ ಕಾಮಗಾರಿಗಳು, ಎರಡನೆಯದ್ದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದ್ದು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ, ಹಾಗೂ ನಾಲ್ಕನೆಯದ್ದು ತೀವ್ರ ಹವಾಮಾನ ವೈಪರೀತ್ಯಗಳ ಪರಿಣಾಮ ತಗ್ಗಿಸಲು ವಿಶೇಷ ಕಾಮಗಾರಿಗಳು. ಈ ಆದ್ಯತೆಯ ಮೇರೆಗೆ ಸೃಷ್ಟಿಸಲಾದ ಎಲ್ಲಾ ಆಸ್ತಿಗಳನ್ನು ವಿಕಸಿತ ಭಾರತ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯದಡಿ ಕ್ರೋಢೀಕರಿಸಲಾಗುತ್ತದೆ. ಇದು ಏಕೀಕೃತ ಮತ್ತು ಸಂಯೋಜಿತ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯತಂತ್ರವನ್ನು ಖಚಿತಪಡಿಸುತ್ತದೆ. ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಯೋಜನಾ ಪ್ರಕ್ರಿಯೆಯನ್ನು ವಿಕೇಂದ್ರೀಕರಿಸಲಾಗಿದೆ. ಇವುಗಳನ್ನು ಸ್ಥಳೀಯವಾಗಿ ಸಿದ್ಧಪಡಿಸಲಾಗುತ್ತದೆ ಮತ್ತು ಪಿಎಂ ಗತಿಶಕ್ತಿಯಂತಹ ರಾಷ್ಟ್ರೀಯ ವ್ಯವಸ್ಥೆಗಳೊಂದಿಗೆ ಪ್ರಾದೇಶಿಕವಾಗಿ ಸಂಯೋಜಿಸಲಾಗುತ್ತದೆ. ಈ ಕಾಯ್ದೆಯ ಹಣಕಾಸಿನ ರಚನೆ, ಕೂಲಿ ಸಾಮಗ್ರಿ ಮತ್ತು ಆಡಳಿತಾತ್ಮಕ ಘಟಕಗಳ ಮೇಲಿನ ಒಟ್ಟು ಅಂದಾಜು ವಾರ್ಷಿಕ ನಿಧಿಯ ಅವಶ್ಯಕತೆಯು ರಾಜ್ಯದ ಪಾಲನ್ನು ಒಳಗೊಂಡಂತೆ 151,282 ಕೋಟಿ ರೂಪಾಯಿ ಆಗಿದೆ. ಇದರಲ್ಲಿ ಕೇಂದ್ರದ ಅಂದಾಜು ಪಾಲು 95,692 ಕೋಟಿ ರೂಪಾಯಿ. ಧನ ಸಹಾಯದ ರಚನೆಯನ್ನು ರಾಜ್ಯದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಪನಾಂಕ ಮಾಡಲಾಗಿದ್ದು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ಪ್ರಮಾಣಿತ ವೆಚ್ಚ ಹಂಚಿಕೆ ಅನುಪಾತವನ್ನು ನಿಗದಿಪಡಿಸಲಾಗಿದೆ. ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ 90-10, ಹೆಚ್ಚಿನ ಬೆಂಬಲ ಮತ್ತು ಶಾಸನ ಸಭೆಗಳಿಲ್ಲದ ಕೇಂದ್ರಾಡಳಿತ ಪ್ರದೇಶಗಳಿಗೆ 100% ಕೇಂದ್ರದ ಧನ ಸಹಾಯವನ್ನು ನೀಡಲಾಗುತ್ತದೆ. ಹಿಂದಿನ ಚೌಕಟ್ಟಿನ ಅಡಿಯಲ್ಲಿ ರಾಜ್ಯಗಳು ಈಗಾಗಲೇ ಸಾಮಗ್ರಿ ಮತ್ತು ಆಡಳಿತಾತ್ಮಕ ವೆಚ್ಚಗಳ ಪಾಲನ್ನು ಭರಿಸುತ್ತಿದ್ದವು. ಆದರೆ ಈಗಿನ ಮಾನದಂಡ ಆಧಾರಿತ ಹಂಚಿಕೆಯು ಉತ್ತಮ ಬಜೆಟ್ ನಿರ್ವಹಣೆಗೆ ಅನುಕೂಲಕರವಾಗಲಿದೆ. ಪ್ರಕೃತಿ ವಿಕೋಪ ಮತ್ತಿತರ ವಿಪತ್ತಿನ ಸಮಯದಲ್ಲಿ ರಾಜ್ಯಗಳಿಗೆ ಹೆಚ್ಚುವರಿ ನೆರವು ನೀಡುವ ನಿಬಂಧನೆಗಳು ಮತ್ತು ಮೇಲ್ವಿಚಾರಣಾ ಕಾರ್ಯವಿಧಾನಗಳು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ನಷ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇದು ಹೊಣೆಗಾರಿಕೆಯೊಂದಿಗೆ ಆರ್ಥಿಕ ಸುಸ್ಥಿರತೆಯನ್ನು ಬಲಪಡಿಸುತ್ತದೆ. ವಿಕಸಿತ ಭಾರತ ಜಿ

0: ಜಿ ಮಸೂದೆಯ ಪ್ರಯೋಜನಗಳು. ಈ ಮಸೂದೆಯು ಉದ್ಯೋಗ ಸೃಷ್ಟಿಯನ್ನು ಉತ್ಪಾದಕ ಆಸ್ತಿಗಳ ಸೃಜನೆಯೊಂದಿಗೆ ಸಂಯೋಜಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಇದು ಹೆಚ್ಚಿನ ಕುಟುಂಬದ ಆದಾಯಕ್ಕೆ ಕಾರಣವಾಗುತ್ತದೆ. ಕೃಷಿ ಮತ್ತು ಅಂತರ್ಜಲ ಮರುಪೂರಣಕ್ಕೆ ಬೆಂಬಲ ನೀಡುವ ನೀರಿಗೆ ಸಂಬಂಧಿಸಿದ ಕಾಮಗಾರಿಗಳು ಇಲ್ಲಿ ಆದ್ಯತೆ ಪಡೆದುಕೊಂಡಿವೆ. ರಸ್ತೆಗಳು ಮತ್ತು ಸಂಪರ್ಕದಂತಹ ಪ್ರಮುಖ ಗ್ರಾಮೀಣ ಮೂಲಸೌಕರ್ಯಗಳಲ್ಲಿನ ಹೂಡಿಕೆಯು ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುತ್ತದೆ. ಹಾಗೆಯೇ ಸಂಗ್ರಹಣೆ, ಮಾರುಕಟ್ಟೆಗಳು ಮತ್ತು ಉತ್ಪಾದನಾ ಆಸ್ತಿಗಳನ್ನು ಒಳಗೊಂಡ ಜೀವನೋಪಾಯದ ಮೂಲಸೌಕರ್ಯಗಳು ಆದಾಯದ ವೈವಿಧ್ಯೀಕರಣಕ್ಕೆ ನೆರವಾಗುತ್ತವೆ. ಹವಾಮಾನ ವೈಪರೀತ್ಯದ ಸಂರಕ್ಷಣೆಗಾಗಿ ಮಳೆ ನೀರು ಕೊಯ್ಲು, ಪ್ರವಾಹದ ನೀರು ಹರಿಸುವಿಕೆ ಮತ್ತು ಮಣ್ಣಿನ ಸಂರಕ್ಷಣೆಯ ಕೆಲಸಗಳಿಗೆ ಒತ್ತು ನೀಡಲಾಗುತ್ತದೆ. 125 ದಿನಗಳ ಉದ್ಯೋಗ ಖಾತರಿಯು ಕುಟುಂಬದ ಗಳಿಕೆಯನ್ನು ಹೆಚ್ಚಿಸುವುದಲ್ಲದೆ ಸಂಕಷ್ಟದ ಕಾರಣದಿಂದ ಉಂಟಾಗುವ ವಲಸೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇವೆಲ್ಲವೂ ಡಿಜಿಟಲ್ ಹಾಜರಾತಿ, ಕೂಲಿ ಪಾವತಿ ಮತ್ತು ದತ್ತಾಂಶ ಆಧಾರಿತ ಯೋಜನೆಯ ಬೆಂಬಲದೊಂದಿಗೆ ನಡೆಯುತ್ತದೆ ಎಂಬುದು ಗಮನಾರ್ಹ. ಯಾವುದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸದಿದ್ದಲ್ಲಿ 15 ದಿನಗಳ ನಂತರ ದೈನಂದಿನ ನಿರುದ್ಯೋಗ ಭತ್ಯೆಯನ್ನು ಒದಗಿಸಲಾಗುತ್ತದೆ ಮತ್ತು ಇದರ ಹೊಣೆಗಾರಿಕೆಯು ರಾಜ್ಯಗಳ ಮೇಲಿರುತ್ತದೆ. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಸಕಾಲದಲ್ಲಿ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಈ ಭತ್ಯೆಯ ದರಗಳು ಮತ್ತು ಷರತ್ತುಗಳನ್ನು ನಿಯಮಗಳ ಮೂಲಕ ರೂಪಿಸಲಾಗುತ್ತದೆ. ರಾಷ್ಟ್ರೀಯ, ರಾಜ್ಯ, ಜಿಲ್ಲೆ, ಬ್ಲಾಕ್ ಮತ್ತು ಗ್ರಾಮ ಮಟ್ಟಗಳಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆಯ ಪಾರದರ್ಶಕ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಈ ಮಸೂದೆಯು ಸ್ಪಷ್ಟವಾದ ಸಾಂಸ್ಥಿಕ ಚೌಕಟ್ಟನ್ನು ಸ್ಥಾಪಿಸುತ್ತದೆ. ಕೇಂದ್ರ ಮತ್ತು ರಾಜ್ಯ ಗ್ರಾಮೀಣ ಉದ್ಯೋಗ ಖಾತರಿ ಮಂಡಳಿಗಳು ನೀತಿ ಮಾರ್ಗದರ್ಶನ ನೀಡುತ್ತವೆ, ಅನುಷ್ಠಾನವನ್ನು ಪರಾಮರ್ಶಿಸುತ್ತವೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ. ನಿಯಮಗಳ ಪಾಲನೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸಾರ್ವಜನಿಕ ಹಣವನ್ನು ರಕ್ಷಿಸಲು ಈ ಮಸೂದೆಯು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದ ಜಾರಿ ಅಧಿಕಾರಿಗಳನ್ನು ನೀಡುತ್ತದೆ. ಅನುಷ್ಠಾನಕ್ಕೆ ಸಂಬಂಧಿಸಿದ ದೂರುಗಳನ್ನು ತನಿಖೆ ಮಾಡಲು, ಗಂಭೀರ ಅಕ್ರಮಗಳು ಕಂಡುಬಂದಲ್ಲಿ ನಿಧಿ ಬಿಡುಗಡೆಯನ್ನು ಅಮಾನತುಗೊಳಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಕ್ರಮಗಳನ್ನು ಸೂಚಿಸಲು ಇದು ಕೇಂದ್ರಕ್ಕೆ ಅಧಿಕಾರ ನೀಡುತ್ತದೆ. ಈ ನಿಬಂಧನೆಗಳು ವ್ಯವಸ್ಥೆಯಾದ್ಯಂತ ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ, ಹಣಕಾಸಿನ ಶಿಸ್ತನ್ನು ಕಾಪಾಡುತ್ತವೆ ಮತ್ತು ದುರುಪಯೋಗವನ್ನು ತಡೆಗಟ್ಟುತ್ತವೆ. ವಿಬಿಜಿ ರಾಮ್ಜಿ ಕಾಯ್ದೆಯು ಭಾರತದ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ನಾವೀನ್ಯತೆ ತರಲಿದ್ದು ದೇಶದ ಆರ್ಥಿಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಪೂರಕವಾಗಿದೆ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್, ಈ ಬಗ್ಗೆ ಮಾತನಾಡಿದವರು ಯುವ ಪತ್ರಕರ್ತ ನಿತೀಶ್ ಡಂಬರ್ಡ್. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ, ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ವಾರ್ತೆಗಳ ವಿವರ: ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು, ಮೊದಲ ದಿನವೇ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿರೋಧ ಪಕ್ಷಗಳು ನಡೆಸಿದ ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪವನ್ನು ಮುಂದೂಡಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ನಾದೆಂಡ್ಲ ಭಾಸ್ಕರ್ ರಾವ್, ಓಂವತಿ ದೇವಿ, ಶುಭಾಂಶು ಶೀಲ್, ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ, ಕೆಪಿ ಧನಪಾಲನ್ ಮತ್ತು ಪ್ಯಾರೇಲಾಲ್ ಸಂಖ್ವಾಲ್ ಸೇರಿದಂತೆ 6 ಮಂದಿ ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಇದರ ಜೊತೆಗೆ ಸದನ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫ್ ಅಲ್ತಾನಿ ಅವರಿಗೂ ಸಂತಾಪ ಸೂಚಿಸಿದರು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರಾದರೂ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಪ್ರಸ್ತಾಪಿಸಿ ಆಕ್ಷೇಪ ವ್ಯಕ್ತಪಡಿಸಿದರು. ಗದ್ದಲದ ಬೆನ್ನಲ್ಲೇ ಕಲಾಪವನ್ನು ಮುಂದೂಡಲಾಯಿತು. ಇತ್ತ ರಾಜ್ಯಸಭೆಯಲ್ಲಿ ನೂತನವಾಗಿ ಹಾಗೂ ಮರು ಆಯ್ಕೆಯಾದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು. ಬಳಿಕ ಇತ್ತೀಚೆಗೆ ನಿಧನರಾದ ಮಾಜಿ ಸದಸ್ಯರುಗಳಿಗೆ ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೀಟ್ ಪರೀಕ್ಷೆಯ ಅಕ್ರಮದ ಕುರಿತು ವಿಷಯ ಪ್ರಸ್ತಾಪಿಸಲು ಮುಂದಾದಾಗ ಗದ್ದಲ ನಡೆದ ಬೆನ್ನಲ್ಲೇ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮುಂದೂಡಿದರು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮಹತ್ವದ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಲೋಕಸಭೆಯಲ್ಲಿಂದು ಮಂಡಿಸಿದರು. ಸುಪ್ರೀಂಕೋರ್ಟ್ನಲ್ಲಿ ಸದ್ಯ ಇರುವ ನ್ಯಾಯಾಧೀಶರ ಸಂಖ್ಯೆಯನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ 33-37 ಹೆಚ್ಚಿಸುವುದು ಈ ತಿದ್ದುಪಡಿ ವಿಧೇಯಕದ ಪ್ರಮುಖ ಉದ್ದೇಶವಾಗಿದೆ. ಇದೇ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33-37 ಹೆಚ್ಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಜ್ಞಾನಭಾರತಂ ಯೋಜನೆಯಡಿ ದೇಶದ 8 ಕೋಟಿಗೂ ಅಧಿಕ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು ದೇಶದ ಅಮೂಲ್ಯ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು, ಡಿಜಿಟಲೀಕರಣಗೊಳಿಸಲು ಹಾಗೂ ಅವುಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಶೋಧಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಜ್ಞಾನಭಾರತಂ ಯೋಜನೆ ಪ್ರಾರಂಭಿಸಿದೆ ಎಂದರು. ಈ ಯೋಜನೆಯಡಿ ದೇಶಾದ್ಯಂತ ಈಗಾಗಲೇ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳ ಸಮೀಕ್ಷೆ ನಡೆಸಲಾಗಿದೆ. ಇವುಗಳ ಪೈಕಿ 374,000 ಹೆಚ್ಚು ಹಸ್ತಪ್ರತಿಗಳನ್ನು ಈಗಾಗಲೇ ಅಧಿಕೃತ ಜಾಲತಾಣಕ್ಕೆ ಅಪ್ಲೋಡ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂಗಾರು ಮಳೆ ಮತ್ತು ಸಂಸತ್ತಿನ ಅಧಿವೇಶನ ಎರಡೂ ಸಕ್ರಿಯ ಹಾಗೂ ಉತ್ಪಾದಕವಾಗಿದ್ದರೆ ಅದು ರಾಷ್ಟದ ಕಲ್ಯಾಣಕ್ಕೆ ದಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯ ವ್ಯಕ್ತಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಆರಂಭಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆ ನಿರಂತರವಾಗಿ ಹೆಚ್ಚುತ್ತಿದ್ದು, ಕಳೆದ 1 ತಿಂಗಳಲ್ಲೇ ದೇಶವು ರಾಷ್ಟೀಯ, ಅಂತಾರಾಷ್ಟೀಯ ಹಾಗೂ ಬಾಹ್ಯಾಕಾಶ ರಂಗದಲ್ಲಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ಸಾಧಿಸಿದೆ ಎಂದು ಅವರು ಹೆಮ್ಮೆಯಿಂದ ತಿಳಿಸಿದರು. ಜಾಗತಿಕ ಯುದ್ದದ ಭೀತಿ ಮತ್ತು ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಂದಾಗಿ ಇಂಧನ ಹಾಗೂ ರಸಗೊಬ್ಬರಗಳ ಪೂರೈಕೆಯಲ್ಲಿ ಭಾರೀ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ಶೇಕಡ 7.7% ಆರ್ಥಿಕ ಪ್ರಗತಿ ದರವನ್ನು ಕಾಯ್ದುಕೊಳ್ಳುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಈ ಮುಂಗಾರು ಅಧಿವೇಶನವು

0: ದೇಶದ ಪ್ರಗತಿಯ ವೇಗಕ್ಕೆ ಹೊಸ ಶಕ್ತಿಯನ್ನು ತುಂಬಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಅವರು ಇತ್ತೀಚೆಗಷ್ಟೇ ದೇಶಕ್ಕೆ ಸಮರ್ಪಿಸಲಾದ ರಾಜಸ್ಥಾನದ ಬೃಹತ್ ತೈಲ ಸಂಸ್ಕರಣಾಗಾರ, ಮೂರನೇ ಸೆಮಿಕಂಡಕ್ಟರ್ ಸ್ಥಾವರ ಹಾಗೂ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಹಸಿರು ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಮುಖವಾಗಿ ಉಲ್ಲೇಖಿಸಿದರು. ಈ ಎಲ್ಲಾ ಸಾಧನೆಗಳು ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೂ ಉದ್ಯಮಿಗಳ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿಯವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಮೂರು ರಾಷ್ಟಗಳ ಪ್ರವಾಸದ ಭಾಗವಾಗಿ ಇಂದು ಮಾಲ್ಡೋವಾ ಅಧ್ಯಕ್ಷರಾದ ಮಯಾ ಸಂಧು ಅವರೊಂದಿಗೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಭೇಟಿಯ ವೇಳೆ ರಾಷ್ಟಪತಿ ಅಲ್ಲಿನ ಸಂಸತ್ತಿನ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದು ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಾಲ್ಡೋವಾ ಪ್ರವಾಸದ ನಂತರ ರಾಷ್ಟಪತಿ ಎರಡನೇ ಚರಣದಲ್ಲಿ ನಾಳೆ ಉತ್ತರ ಮಸಿಡೋನಿಯಾಗೆ ತೆರಳಲಿದ್ದಾರೆ. ಇಲ್ಲಿಗೂ ಭಾರತದ ರಾಷ್ಟಪತಿಯೊಬ್ಬರು ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು ಅಲ್ಲಿ ಅವರು ಅಧ್ಯಕ್ಷ ಗೋರ್ಡಾನಾ ಸಿಲ್ಜೋನೋಸ್ಕಾ ಡಾಕೋವಾ ಮತ್ತು ಪ್ರಧಾನಿ ರಿಸ್ಟಿಂಜನ್ ಮಿಕೋಸ್ಕಿ ಅವರನ್ನು ಭೇಟಿಯಾಗಲಿದ್ದಾರೆ. ಶಾಸನಸಭೆಯನ್ನುದ್ದೇಶಿಸಿ ಮಾತನಾಡಲಿರುವ ರಾಷ್ಟಪತಿಯವರು ಭಾರತ ಉತ್ತರ ಮೆಸಿಡೋನಿಯಾ ಉದ್ಯಮ ವೇದಿಕೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತಿಮ ಚರಣದಲ್ಲಿ ರಾಷ್ಟಪತಿ ರೊಮೇನಿಯಾಗೆ ತೆರಳಲಿದ್ದು ಅಲ್ಲಿನ ನಾಯಕರೊಂದಿಗೆ ರಾಜತಾಂತ್ರಿಕ ಬಾಂಧವ್ಯ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಅಯೋಧ್ಯೆಯ ರಾಮಮಂದಿರದ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನ್ನ ತನಿಖಾ ಸ್ಥಿತಿ ವರದಿಯನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳ ಪೀಠದ ಎದುರು ಈ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದ ವಿಚಾರವನ್ನು ಸುಪ್ರೀಂಕೋರ್ಟ್ ಇಂದು ಕೈಗೆತ್ತಿಕೊಳ್ಳಲಿದ್ದು ತನಿಖೆಯ ಮುಂದಿನ ಹಂತಗಳ ಕುರಿತು ಕುತೂಹಲ ಮೂಡಿಸಿದೆ. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣ cag.gov.in ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಹೊರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಉಲ್ಬಣಿಸುತ್ತಿದ್ದು ಸತತ 9ನೇ ದಿನವೂ ಉಭಯ ರಾಷ್ಟಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇರಾನ್ನ ಹೊರ್ಮುಜ್ ಪಟ್ಟಣವನ್ನು ಗುರಿಯಾಗಿಸಿ ಅಮೆರಿಕ ಪಡೆಗಳು ದಾಳಿ ನಡೆಸಿವೆ. ಈ ನಡುವೆ ಜೋರ್ಡಾನ್, ಕುವೈತ್ ಮತ್ತು ಬಹರೇನ್ ದೇಶಗಳ ಮೇಲೆಯೂ ಇರಾನ್ ಹೊಸದಾಗಿ ದಾಳಿ ನಡೆಸಿದ್ದು ಈ ಸಂಘರ್ಷ ಈಗ ನೆರೆಯ ರಾಷ್ಟಗಳಿಗೂ ವ್ಯಾಪಿಸಿದೆ. ಇರಾನ್ನಿಂದ ಜೋರ್ಡಾನ್ ದೇಶದತ್ತ ಉಡಾಯಿಸಲಾಗಿದ್ದ ಮೂರು ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆ ಯಶಸ್ವಿಯಾಗಿ ಒಡೆದುರುಳಿಸಿದೆ ಎಂದು ಜೋರ್ಡಾನ್ ಸರ್ಕಾರಿ ವಾಹಿನಿ ತಿಳಿಸಿದೆ. ಆದರೆ ನಾಲ್ಕನೇ ಕ್ಷಿಪಣಿ ಜೋರ್ಡಾನ್ ದಕ್ಷಿಣದ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ದು ಯಾವುದೇ ಹಾನಿ ವರದಿಯಾಗಿಲ್ಲ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದರ್ ಯಾದವ್ ಇಂದು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ವೈಪರೀತ್ಯದ ಚೌಕಟ್ಟಿನ ಸಮಾವೇಶ UNFCCC ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು ಪರಿಸರ ಪೂರಕ ತಂತ್ರಜ್ಞಾನ ವರ್ಗಾವಣೆ, ಹವಾಮಾನ ನಿಧಿ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಜಾರಿಯ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ. ಉಭಯ ಸದನಗಳ ಕಲಾಪ ಮುಂದೂಡಿಕೆ.

0: ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ಹಾಗೂ ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ, ಇದೀಗ ಜನಪದ ಸಂಗೀತ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಧಾರವಾಡದ ಫಕೀರವ್ವ ಉಗುರುಗಳು ಮತ್ತು ಸಂಗಡಿಗರಿಂದ ಮೈಲಾರ ಲಿಂಗನ ಪದಗಳನ್ನು ಇಂದು ಕೇಳೋಣಂತ.

ಇದುವರೆಗೆ ಧಾರವಾಡದ ಫಕೀರವ್ವ ಉಗುರುಗೋಳ್ ಮತ್ತು ಸಂಗಡಿಗರಿಂದ ಮೈಲಾರ್ಲಿಂಗನ ಪದ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳು.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿನ ಆಗೋಗಿದೆ.
3: ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೆ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವ.
4: ಆಕಾಶ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಆಕಸ್ಮಿಕ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಸಮಯ ಹೊಂದಿಸಿಕೊಳ್ಳಿ. ಈಗ ಸರಿಯಾಗಿ 1:59:26 ಇನ್ನು ಮುಂದೆ ಸರಿಯಾಗಿ 2 ಗಂಟೆಗೆ ವಾರ್ತಾ ಸಂಚಿಕೆಯನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ.

0: ವಾಣಿಜ್ಯ ಆರ್ಥಿಕ ಸಹಕಾರ ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ. ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ ಆರ್ಥಿಕ ಸಹಕಾರ ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವಾಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿಯವರು ಉಭಯ ದೇಶಗಳ ಬಲಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಸ್ಟಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರಿ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವ ಲಕ್ಸಂಬರ್ಗ್ನ ಗೌರವ ಕಾನ್ಸುಲ್ ಸುರೇಶ್ ವಾಸ್ವಾನಿಯವರು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ನ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಹಾಗೂ ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲೇರಿ ಮ್ಯಾಕ್ಗಿಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚಿಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಿಸಿದಂತೆ ಎರಡು ಪ್ರಮುಖ ಉಪಕ್ರಮಗಳಿಗೆ ಮುಂದಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅವರ ಮನೆ ಬಾಗಿಲಿನಲ್ಲೇ ಜಾತಿ ಪ್ರಮಾಣ ಪತ್ರ ನೀಡಲಾಗುವುದು ಮತ್ತು ಉಪತಹಸೀಲ್ದಾರರು ಶಾಶ್ವತ ನಿವಾಸ ಪತ್ರ ನೀಡುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಇದು ಜನರ ಅಸ್ಮಿತೆಯನ್ನು ರಕ್ಷಿಸುವ ಹಾಗೂ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮವಾಗಿದೆ. ಸಾರ್ವಜನಿಕರು ತಮ್ಮ ಅಗತ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಜನರ ಮನೆ ಬಾಗಿಲಿಗೆ ಸೇವೆ ಒದಗಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಇದುವರೆಗೆ 4,85,00,000 ಡಿಜಿಟಲ್ ಜಾತಿ ಪ್ರಮಾಣ ಪತ್ರಗಳನ್ನು ಜಿಲ್ಲೆ, ತಾಲೂಕು ಮತ್ತು ಗ್ರಾಮವಾರು ಪಿಡಿಎಫ್ ಮಾದರಿಯಲ್ಲಿ ಹಂಚಿಕೊಂಡಿದೆ. ಜಿಲ್ಲಾಡಳಿತ ಇವುಗಳನ್ನು ಮುದ್ರಿಸಿ ನೇರವಾಗಿ ಫಲಾನುಭವಿಗಳಿಗೆ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಫಲಾನುಭವಿಗಳ ದಾಖಲೆಗಳನ್ನು ರೂಪಿಸಲು ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ದಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 57,00,000 ಜಾತಿ ಪ್ರಮಾಣ ಪತ್ರಗಳನ್ನು ಈಗಾಗಲೇ ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿದೆ. ಈ ಮೂಲಕ ಫಲಾನುಭವಿಗಳ ದಾಖಲೆಗಳು ಯಾವುದೇ ವೆಚ್ಚವಿಲ್ಲದೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಉಪಕ್ರಮವಾಗಿ ಕಂದಾಯ ಇಲಾಖೆಯ ಉಪತಹಸೀಲ್ದಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನು ನೀಡುವ ಅಧಿಕಾರವನ್ನು ಕೂಡ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿದ್ದರು. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ದಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಆಸ್ಟ್ರೋನ್ಯಾವ್ ಘಟಕದ ಯೋಜನಾ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ಮತ್ತು ಕರ್ನಾಟಕದ ಮೂಲದವರಾದ ಡಾ ಸ್ವಾತಿ ಮೋಹನ್ ಇಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ನೀಡಿದ್ದರು. ತಾರಾಲಯದ ಪ್ರದರ್ಶನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅಭಿರುಚಿ ಹುಟ್ಟಿಸಲು ತೆಗೆದುಕೊಳ್ಳಲಾಗಿರುವ ಕಾರ್ಯಚಟುವಟಿಕೆಗಳ ಮಾಹಿತಿಯನ್ನು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಾ ಸ್ವಾತಿ ಮೋಹನ್, ತಾವು ಪರ್ಸವರೆನ್ಸ್ ಮಂಗಳಯಾನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹಂಚಿಕೊಂಡರು. ಉಪಗ್ರಹವು ಮಾರ್ಸ್ ಅನ್ವೇಷಣೆ ನಡೆಸಲು ಅಗತ್ಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು 8 ವರ್ಷಗಳ ಸತತ ಪರಿಶ್ರಮದ ಕುರಿತು ಅವರು ತಮ್ಮ ಅನುಭವ ಹಂಚಿಕೊಂಡರು. ಉಪಗ್ರಹವು ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಪಡುವ ಅಂತಿಮ 7 ನಿಮಿಷಗಳ ಆತಂಕದ ಕ್ಷಣಗಳನ್ನು ಅವರು ಬಿಚ್ಚಿಟ್ಟರು. ಉಪಗ್ರಹದ ಪ್ಯಾರಚೂಟ್ ತೆಗೆದುಕೊಳ್ಳುವವರೆಗೂ ತಮಗೆ ತೋಚದ ಸ್ಥಿತಿ ಉಂಟಾಗಿತ್ತು. ಆದರೆ ಉಪಗ್ರಹ ತನ್ನ ವೇಗವನ್ನು ಕ್ಷೀಣಿಸಿದ ಸಂಕೇತ ದೊರೆತ ನಂತರ ಯಶಸ್ಸಿನ ವಿಶ್ವಾಸ ಮೂಡಿತು ಎಂದು ಅವರು ತಿಳಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಭರದಿಂದ ಸಾಗುತ್ತಿದೆ. 8,77,003 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. ಇದಲ್ಲದೆ 5,527 ಮತದಾರರು ಆನ್ಲೈನ್ ಮೂಲಕವೇ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ 1,67,614 ನಮೂನೆಗಳು ಡಿಜಿಟಲೀಕರಣಗೊಂಡಿವೆ. ಇದರ ಬೆನ್ನಲ್ಲೇ ಮುಳಬಾಗಿಲು ಕ್ಷೇತ್ರದಲ್ಲಿ 1,64,627 ಹಾಗೂ ಶ್ರೀನಿವಾಸಪುರದಲ್ಲಿ 1,54,415 ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದಂತೆ ಬಂಗಾರಪೇಟೆ ಕ್ಷೇತ್ರದಲ್ಲಿ 1,40,466, ಮಾಲೂರು ಕ್ಷೇತ್ರದಲ್ಲಿ 1,30,820 ಮತ್ತು ಕೋಲಾರ ಚಿನ್ನದ ಗಣಿ ಕ್ಷೇತ್ರದಲ್ಲಿ 1,19,169 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ವಿತರಿಸಲಾದ ಬಾಕಿ ನಮೂನೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ತೀವ್ರ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬಿತ್ತನೆ ಪ್ರಮಾಣ 17.83% ಸೀಮಿತಗೊಂಡಿರುವ ಕಾರಣ ರೈತರು ಪರ್ಯಾಯ ಬೆಳೆಯತ್ತ ಗಮನ ಹರಿಸಬೇಕೆಂದು ಕೃಷಿ ಇಲಾಖೆ ಸಲಹೆ ನೀಡಿದೆ. ಜೂನ್ 1 ಜುಲೈ 15 ಅವಧಿಯಲ್ಲಿ ಜಿಲ್ಲೆಯಲ್ಲಿ 127.7 mm ವಾಡಿಕೆ ಮಳೆಗೆ ಹೋಲಿಸಿದರೆ ಕೇವಲ 65.6 mm ಮಳೆಯಾಗಿದ್ದು 49% ಕೊರತೆ ದಾಖಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 215,238 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಮಳೆಯ ಕೊರತೆ ಪರಿಣಾಮ ಜುಲೈ 15 ಕೇವಲ 38,374 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೊನ್ನಾಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಅಂದರೆ 59% ಮಳೆಯ ಅಭಾವ ಕಂಡುಬಂದಿದೆ. ನ್ಯಾಮತಿಯಲ್ಲಿ 57%, ಚನ್ನಗಿರಿಯಲ್ಲಿ 56%, ದಾವಣಗೆರೆಯಲ್ಲಿ 48% ಹಾಗೂ ಜಗಳೂರು ಮತ್ತು ಹರಿಹರ ತಾಲೂಕುಗಳಲ್ಲಿ ತಲಾ 38% ಮಳೆ ಕೊರತೆ ಎದುರಾಗಲಿದೆ ಎಂದು ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಮಾಹಿತಿ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಎಚ್ಡಿ ರೇವಣ್ಣ ಅವರ ನಿವಾಸದ ಆವರಣದಲ್ಲಿ ಇಂದು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಕೇಂದ್ರದ ವಿವಿಧ ಖಾತೆಗಳ ಸಚಿವರು ಹಾಗೂ ರಾಜ್ಯದ ಶಾಸಕರು ಹಾಗೂ ಸಚಿವರು ಸೇರಿದಂತೆ ಹಲವು ಗಣ್ಯರು, ವಿವಿಧ ಮಠಾಧೀಶರು ಸೇರಿದಂತೆ ಹಲವರು ಚೆನ್ನಮ್ಮ ಅವರ ಅಂತಿಮ ದರ್ಶನದಲ್ಲಿ ಭಾಗವಹಿಸಲಿದ್ದು ಜಿಲ್ಲಾಡಳಿತದಿಂದ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
4: आकाशवाणी धारवाड़ा. मने मने यल्ली वारद कौटुंबिक चर्चे भागवहिसिद्दारे ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
5: ಮಂಜುಳಾ, ಈ ಮಂಜುಳಾ.
6: ಓಹೋಹೋ ಮಾಯಕ್ಕ, ಏನ್ ಹೊರಗ ನಿಂತ್ ಕರೀಲಿಕತ್ತಿ ಬಾಲ ಒಳಗ?
5: ಅಯ್ಯಯ್ಯ, ನೀನ ಹೇಳಿದ್ದಿಲ್ಲ ಇವತ್ ಶರಣಪ್ಪನ ಮನಿಗೆ ಹೋಗೋಣ ಅಂತ.
6: ಅಯ್ಯೋ ಹೌದಲ್ಲ, ನಾ ಮರ್ತ ಬಿಟ್ಟಿನಿ ನೋಡ.
5: ಮತ್ತ ಅದಕ್ಕ ನಾನು ವಿಚಾರ ಮಾಡ್ಲಿಕತ್ತೀನಿ, ಏಕೆ ಯಾವುದೋ ವಿಚಾರದಾಗ ಕೂತಾಳ ಮಂಜಕ್ಕ ಶರಣಪ್ಪನ ಮನಿಗೆ ಹೋಗೋದ್ ಮರ್ತ ಬಿಟ್ಟಾಳ ಅಂತೇಳಿ ಮತ್ತ ನಿನಗ ಹಿಂಗ ತಟ್ಟಿ ತಟ್ಟಿ ಎಬ್ಬಿಸ್ಬೇಕು ನೋಡ.
6: ನೋಡ್ ತಡಿ ತಡಿ, ಇನ್ ಲೇಟ್ ಮಾಡೋದ್ ಬೇಡ, ಬಂದ ಬಿಟ್ಟೆ ನೋಡ, ನಡಿ ಹೊಂಟ ಬಿಡು.
5: ತಯಾರಾಗ್ ತಯಾರಾಗ್ ಹೋಗೋಣ ಅಂತ.
6: ಶರಣಪ್ಪ, ಶರಣಪ್ಪ.
7: ಮಂಜಕ್ಕ, ಓ ಅಕ್ಕ ತಂಗಿ ಇಬ್ರು ಬಂದ ಬಿಟ್ರಲ್ಲ ಮಾಯಾ.
6: ಅಲ್ಲ ಶರಣಪ್ಪ, ಇವತ್ತ ಬರುವುದ ನಿನ್ ಮನೀಗಂತ ನಿರ್ಧಾರ ಮಾಡಿದ್ವಿ.
7: ನೋಡಿಲ್ಲ, ನೀವು ಬರ್ತೀರಿ ಅಂತಕೊಂಡ ನಾನು ಸ್ಪೆಷಲ್ ಡಿಶ್ ತಯಾರು ಮಾಡ್ಲಿಕ್ಕೆ. ಪ್ರತಿ ಸಾರಿ ಚಹಾ ಏನ್ ಕುಡ್ದು ಎಸಿಡಿಟಿ ಅಂತ ತಿಳ್ಕೊಂಡು ಬೇಡ ಬೇಡ, ಈ ಸರಿ ಒಂದು ಚಲೋದ ಒಂದು ವ್ಯವಸ್ಥೆ ಮಾಡೋಣ ಅಂತ ತಿಳ್ಕೊಂಡು ನೋಡ. ನೋಡಿಲ್ಲ,
5: ಕಣ್ಣಿಗೆ ಚಂದ್ ಚಂದ್ ಚಂದ್ ಚಂದ್ ಅಂತೂ ಕಾಣ್ಲಿಕ್ಕತ್ತಾವ. ಹೊಟ್ಟಿಗೆ ಎಷ್ಟು ಚಂದ ಇರ್ತದ ಅಂತ ಆದಷ್ಟು ಹೇಳೇ ಬಿಡ ಶರಣಪ್ಪ.
6: ಅಲ್ಲ ಮಾಯಕ್ಕ, ಅದ್ ನೋಡ್ದ ಅಷ್ಟು ದೊಡ್ಡ ತಾಟ. ಅಲ್ಲಿ ನೋಡ, ಮೆಂತೆ ಪಲ್ಯ ಹಾಕೊಂಡ, ಮೊಳಕೆ ಕಾಳು ಇಟ್ಕೊಂಡ, ಲಿಂಬೆ ಹಣ್ಣು, ಉಳ್ಳಾಗಡ್ಡಿ, ಗಜ್ರಿ, ಅಬ್ಬಾಬಾಬಾ, ಬಾಕಿ ನೋಡು
5: ಅಷ್ಟೇ.
7: ಮೊಳಕೆ ಬರಕ್ ಎರಡು ದಿವಸ ಬೇಕಾತು. ಆಮೇಲೆ ಮತ್ತೆ ಎಷ್ಟು ಅಂದ್ರೆ ಬಹಳ ಜತನದಿಂದ ಈ ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ ಹೆಂಗ ನಮ್ಗ ಜೀವನದೊಳಗ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಏನ್ ಊಟ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಜಾಸ್ತಿ ಕಲ್ಪನೆ ಇಲ್ಲ. ನಮ್ಗೆ ಎಷ್ಟು ಪೋಷಕಾಂಶಗಳು ಬೇಕು, ಆದಷ್ಟು ಹಸಿ ತರಕಾರಿ ಒಳಗ ಇದ್ದೇ ಇರ್ತಾವು. ಮತ್ತೆ ಮೊಳಕೆ ಕಾಳಿನೊಳಗಂತೂ ಯಥೇಚ್ಛವಾಗಿ ನಮಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಇರ್ತಾವು. ಈಗ ಅವನ್ನೆಲ್ಲ ಬಿಟ್ಟಿವಿ, ಕುರು ಕುರು ಕುರು ಕುರು ತಿಂತೀವಿ, ಆಮೇಲೆ ನೋಡಿದ್ರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಅಂತಕೊಂಡು ನಳ್ತೀವಿ.
5: ಅಲ್ಲ ಶರಣಪ್ಪ, ಈಗ ಅದನ್ನ ಊಟದಾಗ ಬಡಿಸ್ಕೊಂಡು ತಿನ್ಬೇಕು ಅಂತನೂ ಏನಿಲ್ಲ. ಆ ಮೊಳಕೆ ಕಾಳು ಪಲ್ಯ ಮಾಡಿನ ಬೇಯಿಸಿ ತಿನ್ಬೇಕಂತನೂ ಇಲ್ಲ. ಈ ಕುರುಕುರು ಅಂದಿಲ್ಲ ಹಂಗನ, ಆ ಮೊಳಕೆ ಕಾಳಿಗೆ ಒಂಚೂರು ಉಪ್ಪು, ಒಂಚೂರು ಖಾರಪುಡಿ ಹಂಗತ್ ಹಾಕಿ ಅದನ್ನ ಕಲಸಿ ತಿಂದು ಬಿಟ್ರೆ ಆಹಾ ಏನ್ ಹೇಳಿ.
6: ನೀ ಏನೋ ತಿಂತಿ ಬಾಯಾಗ ಆಹಾ ಊಹು ಅಂತಿದ್ದಿ, ಆದ್ರ ಇವತ್ತಿನ ಮಕ್ಳು ಏನ್ ತಿಂತಾರ? ಮಕ್ಕಳಂತಾವ್ ಬ್ಯಾಡ್ ಅಂತಾವ. ಈಗ ಏನ್ ಕೇಳ್ತಿ, ಪಿಜ್ಜಾ, ಬರ್ಗರು, ಆಮೇಲೆ ಸೇವ್ ಪುರಿ, ಪಾಣಿಪುರಿ ಇಂತದಕ್ ಹೊಂದ್ಕೊಂಡ್ಬಿಟ್ಟಾವ ಮಕ್ಳಿಗೆ.
7: ಸೇವ್ ಪುರಿ ಅಂಗಡಿ ಮುಂದ ಹನುಮಂತನ ಬಾಲ ಕ್ಯೂ ಹೆಂಗಿರ್ತೈತಿ ಅಂದ್ರೆ ಆ ಪರಿ ಕರೆನ. ಈ ಹಸಿ ತರಕಾರಿ ಇದೆಲ್ಲ ನಾನು ನೋಡ್ಲಿಕ್ಕೆ ಹತ್ತಾಗ ಇದು ಎಷ್ಟು ಉಪಯೋಗ ಅಂದ್ರೆ, ಈಗ ನಮ್ಮ ಭಾರತದೊಳಗ ಡಯಾಬಿಟಿಸ್ ಅಂತೂ ಕಾಮನ್ ಆಗಿಬಿಟ್ಟು. ಈ ಸಕ್ಕರೆ ರೋಗ ಅನ್ನೋದು ಯಾರಿಗಿಲ್ಲ ಅಂದ್ರೆ ನಾವು ಮತ್ತೆ ಬೆಳ್ಳೆಣ್ಣೆ ನೋಡ್ಬೇಕಾಯ್ತು. ಈಗ ಸಕ್ಕರೆ ರೋಗ ಇದ್ದವ್ರಿಗೆ ಈಗ ಅನ್ನ ಊಟ ಮಾಡ್ಬೇಕು ಅಂತ ತಿಳ್ಕೊರಿ, ರೊಟ್ಟಿ ತಿನ್ಬೇಕು ಅಥವಾ ಚಪಾತಿ ತಿನ್ಬೇಕಂದ್ರೆ ಅದ್ರ ಕೂಡ ಮೊದಲು ಸೌತೆಕಾಯಿ, ಗಜ್ರಿ, ಆಮೇಲೆ ಮೊಳಕೆ ಕಾಳು ಇವನ್ನೆಲ್ಲ ತಿಂದ್ರೆ ಅಂದ್ರೆ ಹೊಟ್ಟೆ ತುಂಬುತ್ತದ, ಆಮೇಲೆ ಸಕ್ಕರೆ ಪ್ರಮಾಣ ಜಾಸ್ತಿ ಹೋಗುದಲ್ಲ. ಆಮೇಲೆ ಈ ತರಕಾರಿಗಳು ಇರೋದ್ರಿಂದ ಎಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಇದ್ರು ಅದು

0: ಕರಗ್ಲಿಕ್ಕೆ ಸಹಾಯ ಆಗ್ತದೆ.
1: ಅಷ್ಟೇ ಅಲ್ಲ ಶರಣಪ್ಪ, ನೀ ಭಾರತ ದೇಶ ಡಯಾಬಿಟಿಸ್ ಅಂತ ಇಷ್ಟ ಅಂದಿ, ಇತ್ತೀಚೆಗಂತೂ ನಮ್ಮ ದೇಶ ಬಹಳಷ್ಟು ರೋಗಗಳ ಆಗರ ಆಗ್ಲಿಕ್ಕೆ, ಕ್ಯಾನ್ಸರ್ ಆತು. ಮತ್ತ ನೀ ಗ್ರಾಮೀಣ ಪ್ರದೇಶದಾಗ ಹೋಗಿ ನೋಡು, ಎಷ್ಟು ಹೆಣ್ಮಕ್ಳು ಮಕ್ಕಳು ಮಾಲ್ ನ್ಯೂಟ್ರಿಷನ್ ನಿಂದ ಬಳಲಿಕತ್ತಾರ. ಅಂದ್ರ ರಕ್ತಹೀನತೆ ಅನ್ನೋದು ಬಹಳ ಸಾಮಾನ್ಯ
2: ಅಲ್ಲ. ಅದಕ್ಕೆಲ್ಲಾ ಕಾರಣ ನಮ್ಮೆಲ್ಲರ ಆಹಾರ ಕ್ರಮ. ನಾವ್ ಏನ್ ತಿಂತೀನಿ ಏನ್ ತಿಂತೀವಿ ಅನ್ನೋದ ಎಲ್ಲಾ ಕಡೆ ಮುಖ್ಯ ಆಗ್ಬಿಡ್ತದೆ.
1: ಈಗ ನೋಡು, ನೀನು ಡಾಕ್ಟರ್ ಕಡೆ ಹೋಗಿ ನೋಡ, ಅವರೆಲ್ಲ ಅದನ್ನ ಹೇಳ್ತಾರ, ಈ ಕಾರ್ಬೋಹೈಡ್ರೇಟ್ ಏನದಲ್ಲ ಅದನ್ನ ಕಡಿಮೆ ಪ್ರಮಾಣದೊಳಗೆ ತಗೋರಿ, ಹೆಚ್ಚು ಸೊಪ್ಪು ತರಕಾರಿ ಇವನ್ನ ತಗೊಳ್ರಿ, ಹಣ್ಣನ್ನ ತಗೊಳ್ರಿ ಅಂತ ಹೇಳ್ತಾರ. ಯಾಕ್ಷಣಪ್ಪ,
0: ನಾವೇನ್
1: ಮಾಡ್ತೀವಿ, ಕಂಟ ಮಠ ಅನ್ನ ನುಂಗ್ತೀವಿ, ಇಲ್ಲ ರೊಟ್ಟಿ ತಿಂತೀವಿ, ತರಕಾರಿಗಳನ್ನ ಬಹಳ ಗೌಣ ಮಾಡ್ತೀವಿ. ಹೌದಿಲ್ಲ?
0: ಅವ್ರ ಇನ್ನೊಂದ್ ಏನಾಗಿದೆ ಗೊತ್ತನು ಮಂಜಕ್ಕ, ಈಗ ನಾವು ಅನ್ನ ತಿಂತೀವಲ್ಲ, ಅನ್ನದ ಹೆಂಗ ಬೆಳೆದಿರ್ತೀವಿ ಗೊತ್ತಾನ, ಈಗ ಎಷ್ಟು ಗೊಬ್ಬರ ಹಾಕ್ತಾರ, ಯೂರಿಯಾ ಹಾಕ್ತಾರ, ಅಂದ್ರೆ ಸಾವಯವ ಅಂಶನ ನಮ್ಮ ಭೂಮಿಯೊಳಗಿಲ್ಲ. ರೈತರು ಇವತ್ತ ರಾಸಾಯನಿಕಗಳನ್ನ ಹಾಕಿ ಅದು ಮಣ್ಣಿಗೆಲ್ಲ ವಿಷ ತುಂಬಲಿಕ್ಕೆ ಹತ್ತಾರ. ಹೀಗಾಗಿ ಈ ಗಂಗಾವತಿ ಅಂತ ಊರೊಳಗೆ ಕ್ಯಾನ್ಸರ್ ಹಾಸ್ಪಿಟಲ್ ಯಾಕೆ ಬಂದೈತೆ ಹೇಳ್ವಾ, ಅಂದ್ರೆ ಅಲ್ಲಿ ಆಹಾರದೊಳಗ ನಮ್ಮ ವಿಷ ಸಾಕಷ್ಟು ಸೇರ್ಕೊಂಡು,
2: ಅಂದ್ರೆ ಈ ರಾಸಾಯನಿಕಗಳನ್ನ ಬಳಸಿ ಬಳಸಿ ಆ ವಿಷ ಅನ್ನೋದು ಮಣ್ಣಿಗೂ ಸೇರಿದ, ನಮ್ಮ
0: ದೇಹಕ್ಕೂ ಸೇರಿಬಿಟ್ಟ,
2: ಹಿಂಗಾಗಿ ರೋಗಗಳು ಯಥೇಚ್ಛವಾಗಿ ಬರ್ಲಿಕ್ಕೆ.
1: ಅಲ್ಲ ಶರಣಪ್ಪ, ಇದಕ್ಕೆ ಏನ್ ಕಾರಣ ಗೊತ್ತೇನು, ನಮಗ ಒಂದು ತಾಳ್ಮೆ ಇಲ್ಲ, ವ್ಯವಧಾನ ಇಲ್ಲ. ಏನಂದ್ರ ಇವತ್ ಹಾಕ್ತಿವಿ ಬೀಜ, ಲಘೂನ ಬರ್ಬೇಕು, ಆಮೇಲೆ ಈಡಾಗಿ ಬರ್ಬೇಕು, ಹೌದಿಲ್ಲ, ಅಂದ್ರೆ ರೊಕ್ಕ ಗಳಿಸ್ಕೋಬೇಕು ಅನ್ನೋ ಈ ಮನುಷ್ಯನ ದುರಾಸೆನ ಇದಕ್ಕೆ ಕಾರಣ ನೋಡ್. ಈಗ ಏನಾಗ್ತದ, ನಿನ್ ಹೊಲ್ದಾಗ ನೋಡು, ನೀ ಸಾವಯವ ಮಾಡ್ತೀಲ್ಪ.
0: ಈಗ ನೋಡ, ನಾನು ಹೆಂಗ್ ಮಾಡ್ತೀನಿ ಗೊತ್ತ ಮಂಜಕ್ಕ, ಈಗ ನಾವು ಬೀಜಗಳನ್ನು ಸಹಿತ ಬೀಜೋಪಚಾರ ಮಾಡ್ತೀವಿ, ಅವು ಸಾವಯವ ಅಂಶ ಇರುವಂತಹ ಕೆಲವೊಂದು ರೈಸೋಬೇಮ್ ಅಂತವೆಲ್ಲ ಉಪ ಮಾಡಿ ಅವನ್ನೆಲ್ಲ ಹಾಕೋದ್ರಿಂದ ಏನಾಕತಿ, ಸದೃಢವಾಗಿ ಸಸಿ ಬರ್ತಾವೆ, ಮತ್ತೆ ರೋಗ ನಿರೋಧಕತೆ ಬೆಳೀತದೆ, ಮತ್ತೆ ಯಾವ್ದೇ ಇದಾದ್ರೂ ಕೀಟಗಳು ಬಂದು ತಿಂದು ಹೋಗ್ಲಿ, ಅದ್ರ ಜೊತೆ ಮತ್ತೆ ಏನಾರು ಬೇರೆ ಒಂದು ಹಾಕಿರ್ತೀನಿ ನಾನು. ಹಿಂಗಾಗಿ ಆ ಒಂದು ನೋಡ ಒಂದು ಆಕರ್ಷಣೆ ಆಗಿ ನನ್ನ ಮುಖ್ಯ ಏನು ಬೆಳೆ ಇರ್ತಿತ್ತಲ್ಲ ಅದಕ್ಕೇನು ತೊಂದರೆ ಆಗುದಿಲ್ಲ, ಇದು ಅಂಶ ಇರ್ಬೇಕು ನಮ್ಗೆ ಗೊತ್ತಿರ್ಬೇಕು.
2: ಆಮೇಲೆ ಶರಣಪ್ಪ ಏನ್ ಮಾಡ್ತಾನ ಗೊತ್ತೇನ, ಈ ಸಾವಯವ ಸಾವಯವ ಅನ್ಕೋತ ಈ ಕಡೆ ಎಮ್ಮಿ ಆಕಳ ಇವನ್ನೆಲ್ಲ ಸಾಕಿರೋದ್ರಿಂದ ಆ ಗೊಬ್ಬರ ಎರಿಹುಳಿ ಗೊಬ್ಬರ ಅಂತೂ ಇದ್ದೇ ಇರ್ತದ, ಅದ್ರ ಜೊತೆಗೆ ಜೀವಾಮೃತ ಅಂತಾರಲ್ವಾ ಈ ಸಗಣಿ ಗೊಬ್ಬರ, ಇದರಿಂದ ಆ ರಾಸಾಯನಿಕಗಳನ್ನ ಬದಿಗಿಟ್ಟು ಆ ಜೀವಾಮೃತವನ್ನು ಉಪಯೋಗಿಸಿ ಸಾವಯವ ಕೃಷಿಯತ್ತ ಅವನ್ ಮುಖ ಮಾಡಿಬಿಟ್ಟ.
1: ಅಲ್ಲ ಮಾಯಕ್ಕ, ನಿಂಗ್ ನೆನಪದನ ಇಲ್ಲ, ಅವ ಹೊಲ್ದಾಗ ಹೋಗಿದ್ದಾಗ ಈ ಕಾಯಿಪಲ್ಯ ವಟಾಣಿ ಕಾಳು ಅವನ್ನೆಲ್ಲ ಹಾಕಿರ್ತಾನ ನೋಡ್, ಅವನ್ ತೋಮನ್ ಕೊಡ್ತಾನಲ್ಲ ನಮಗ, ನೀ ನೋಡ ಈ ಪ್ಯಾಟಾಗಿನ್ ತಂದದ್ ಪಲ್ಯ ಮಾಡಿ ತಿನ್ನ, ಆ ನಮ್ ಶರಣಪ್ಪನ ಹೊಲ್ದಾಗಿನ ಪಲ್ಯ ತಿನ್,
2: ಅಂದ್ರೆ
1: ರುಚಿ
2: ರುಚಿಗ್ ರುಚಿನೂ ಹೆಚ್ಚಿರ್ತದ, ಅದ್ರ ಜೊತೆಗೆ ಪೋಷಕಾಂಶಗಳು ಹೆಚ್ಚಿರ್ತಾವ, ಮತ್ತೆ ರಾಸಾಯನಿಕಗಳು ಇರದೇ ಇದ್ದದ್ರಿಂದ ವಿಷಯುಕ್ತ ಆಹಾರನೂ ಅದಲ್ಲ.
0: ಕರಣ ಎಷ್ಟು ತಿಳ್ಕೊಂಡು ಅಮ್ಮಯ್ಯ ನೀನು ಬಹಳ ಖುಷಿಯಾತ್ವ. ಆದ್ರೆ ಏನಿದೆ ಅಲ್ಲ, ಈಗ ಆರ್ಗ್ಯಾನಿಕ್ ಅಂತೀವಲ್ಲ, ಯಾಕೆ ಆರ್ಗ್ಯಾನಿಕ್ ಜಾಸ್ತಿ ಆಗ್ಯವು? ನಾನು ಮೊದಲು ವಿಚಾರ ಮಾಡ್ತಿದ್ದೆ, ನಾನು ಎಲ್ಲರಂಗ ಬೆಳೀತಿದ್ದೆ, ನಾನು ನೋಡಿದ್ನಲ್ಲ ಮಾಯ, ಇವತ್ತ ನಮ್ಗ ಊಟದೊಳಗ ಸಾಕಷ್ಟು ತೊಂದರೆ ಆಗ್ಯದ ಅಂತ ಗೊತ್ತಾತು. ನನ್ನ ದೋಸ್ತ ಒಬ್ಬವ ಆರ್ಗ್ಯಾನಿಕ್ ಬೆಳೀತಿದ್ದ, ಅದ್ರ ರುಚಿನ ಬೇರೆ. ಮೊದಲು ಹೆಂಗ ನಾವು ಸಣ್ಣರದೇ ತಿಂತಿದ್ವಿ, ಆ ಒಂದು ಆ ಮಡಿಕೆ ಕಾಳಾಗ್ಲಿ ಹೆಸರು ಕಾಳು ಅಷ್ಟು ರುಚಿ ರುಚಿ ಆಗಿರು, ಏನದು ಅಂತ ಕಾರಣ ಕೇಳಿದಾಗ ಮಾಯನ ಹೇಳಿದಲ್ಲ, ಈ ಸಮಗ್ರ ಕೃಷಿ ಮಾಡ್ಲಿಕ್ಕೆ ಜೀವಾಮೃತ, ಆಕಳ ಸಾಕ್ತೀನಿ, ಎಮ್ಮೆ ಸಾಕ್ತೀನಿ, ಮತ್ತೆ ಆಕಳ ನಮ್ಗೆ ಎತ್ತದವು ಅವು ಗಳೆ ಹೊಡಿತೀನಿ, ಅವೆಲ್ಲ ಮಾಡೋದ್ರಿಂದ ನನಗೆ ಸಹಾಯ ಆಗ್ಯದ ಅಂದ ಅದನ್ನ ಮಾಡಕ್ ಶುರು ಮಾಡಿದೆ. ನನಗೆ ಖರೆ ಅವಾಗ ಏನ್ ಅನಿಸ್ತದೆ ಗೊತ್ತಾನ ಮಂಜಕ್ಕ, ಈ ಎಲ್ಲ ನಮ್ಗೆ ಪರಿಪೂರ್ಣವಾದ ಆರೋಗ್ಯ ಬೇಕಂದ್ರೇನು, ನಮ್ಗೆ ಎಕ್ಸಸೈಸ್ ನಾವು ಮಾಡ್ತೀವಿ, ಆಮೇಲೆ ಸರಿಯಾದ ನಿದ್ದೆ ಬೇಕು, ರೆಸ್ಟ್ ಮಾಡ್ತೀವಿ, ಆಮೇಲೆ ಮುಖ್ಯವಾಗಿ ಒಳ್ಳೆ ವಿಚಾರಗಳು ಮಾಡಕ್ಕೆ ಬರ್ತದೆ, ಯಾಕಂದ್ರೆ ನಮ್ಗೆ ಏನು ಬೇಕಂದ ಅಷ್ಟೇ ವಿಚಾರ ಮಾಡೋಣ. ಒಂದು ಬಹಳ ಮುಖ್ಯವಾಗಿದ್ದಂದ್ರೆ ಊಟ,
2: ಆಹಾರ
0: ನಮ್ಮ ಕೈಗಿಲ್ಲದು, ಅದು ನನಗೆ ಗೊತ್ತಾದ್ಮೇಲೆ ಮಾಡಕತ್ತೀನಿ ನಿಮ್ಮಂತವ್ರು ನೆನಸ್ತೀನಿ, ನನಗೆ ಬಹಳ ಖುಷಿ ನೋಡು.
2: ಅಷ್ಟೇ ಅಲ್ಲ ಶರಣಪ್ಪ ಏನ್ ಹೇಳಿಗತ್ತಾನಲ್ಲ, ಅವಾಗೇನು ಹೊಲ ಅದವ, ಹೊಲದಾಗ ಎಲ್ಲಾ ಕಾಯಿಪಲ್ಯ ಬೆಳ್ಕೋತಾನ, ಉಳಿದ ಬೆಳಿ ಜೊತೆಗೆ ನಡೀತದೆ. ಆದ್ರೆ ನಮ್ಮಂತ ಮನೆಯಾಗಿದ್ದವ್ರು ಏನ್ ಮಾಡ್ಬೇಕಂತೀಯ,
1: ಧಾರಾಳತನದಿಂದ ಶರಣಪ್ಪ ಕೊಡಂಗಿಲ್ಲ ನಿಂಗ.
2: ಅಲ್ಲ ಅದ್ರ ಜೊತೆ
0: ಸಿಕ್ಕೋದು ನಾ ಕೊಡ್ತೀನಿ, ಇನ್ನೊಂದಿಷ್ಟ ಆರ್ಗ್ಯಾನಿಕ್ ಅಂಗಡಿ ಅದವಲ್ಲ.
2: ಹೌದು, ಕೈತೋಟದ ಬಗ್ಗೆನೂ ನಾವು ವಿಚಾರ ಮಾಡ್ಬೇಕು ಅಂತ
0: ಮಾಡಬಾರ್ದು. ಹಿಂದೆ ಜಗ ಐತಲ್ಲ
1: ಅವನ ಶರಣಪ್ಪ, ನಮ್ ಈಗ ಕೆಳಗ್ ಜಗ ಇಲ್ಲಂದ್ರ ಈ ತಾರಸಿ ತೋಟ
0: ಮಾಡ್ತಾರೆ.
1: ತಾರಸಿ ತೋಟದಾಗೂ ದಿನಕ್ ಬೇಕಾಗುವಷ್ಟು ಸೊಪ್ಪು, ಕಾಯಿಪಲ್ಯ, ಕೊತ್ತಂಬರಿ, ಮೆಂತೆ ಇವನ್ನೆಲ್ಲ ಬೆಳ್ಕೋತಾರ.
0: ಮುಂಜಿ ಮೇಡಮ್ ಮನೆಗೆ ಹೋಗಿದ್ದೆ.
1: ಹೌದು
0: ಚಂದ ಅವರು ಮೇಲೆ ತಾರಸಿ ಗಾರ್ಡನ್ ಮಾಡ್ಯಾರ. ಬಹಳ ಅಂದ್ರೆ ನೋಡಕ್ಕ ನಮಗೆ ಎರಡು ಕಣ್ಣು ಸಾಲುದಿಲ್ಲ.
2: ಔಷಧೀಯ ಸಸ್ಯಗಳನ್ನ ಬೆಳೆಸ್ತಾರ ಈ ಕಡೆ. ಕಾಯಿಪಲ್ಯ

0: ಕಾಯಿಪಲ್ಯ ಅಂತಂದ್ರೆ ಏನು, ಬಹಳ ದೂರ ಹೋಗ್ಬೇಡ ಮಂಜಕ್ಕ, ಒಂದ್ ಟೊಮ್ಯಾಟೊ, ಒಂದಿಷ್ಟು ಮೆಣಸಿನ್ಕಾಯಿ, ಒಂದಿಷ್ಟು ಕೊತ್ತಂಬರಿ, ಕರಿಬೇವು, ಅಲ್ಲ ನಿನಗೆ ಈಗ ಏನಿಲ್ಲ ಮನ್ಯಾಗ ಅಂದ್ರ ತಕ್ಷಣ ಹೋಗಿ ತೋಟದಾಗ ಹರ್ಕೊಂಡು ಬಂದ್ ಮಾಡಬಹುದ.
1: ಆ ಖುಷಿನ ಬೇರೆ ಶರಣಪ್ಪ. ಮತ್ ಇನ್ನೊಂದೇನ್ ಗೊತ್ತೇನ್ ಶರಣಪ್ಪ, ನೀ ಮಾಡುದ್ ನನ್ ಬಹಳ ಖುಷಿ ಅನ್ಸಿತ್ತಂದ್ರ, ಈ ಹೈನುಗಾರಿಕೆ ಏನ್ ಮನ್ಯಾಗ ಶುರು ಮಾಡಿಯಲ್ಲ ನೀನು, ನಿನಗ ಯಥೇಚ್ಛ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಅದು ನಮ್ ದೇಹಕ್ ಬೇಕು. ಕ್ಯಾಲ್ಸಿಯಂ ಬೇಕು ಅಂದ್ರ ಅದು ಬೇಕು. ನಿನಗೆ ಈಡಾಗಿ ಅದು ಸಿಕ್ತದಪ್ಪ ಮನೆಯೊಳಗ
0: ಅಲ್ವಾ. ಅಷ್ಟಲ್ದನ ಕಾಮಧೇನು ಕಲ್ಪವೃಕ್ಷ ಅಂತಾರೆ. ಕಾಮಧೇನು ಅಂದ್ರೆ ಏನು ಮತ್ತ, ಅದೇನ್ ಕೊಡ್ತದಲ್ಲ ಅವೆಲ್ಲಾ ಉತ್ಪನ್ನಗಳು, ಅವು ಎಲ್ಲವೂ ನಮ್ಮ ದೇಹಕ್ಕೆ ಒಳ್ಳೆಯ ಅಂಶಗಳನ್ನ ಕೊಡುವಂತ.
2: ಕೇಳ ಮಾಯಾ, ಈಗ ನನ್ನ ಹೆಂಡತಿ ಈ ಕಾಮಧೇನು ಆಕಳನ್ನ ಸೇವ ಮಾಡ್ಬೇಕಾದ್ರ ಇಷ್ಟು ಹಚ್ಕೊಂಡ್ಬಿಟ್ಟಾಳಂದ್ರ ಅದು ಏನೋ ಅಂದ್ರೂ ಅದ್ಕೊಂಡು ಕೂತು ಮಾತಾಡ್ತಾಳ ತರ ಎಷ್ಟು ಹಚ್ಕೊಂಡಿತ್ತಂದ್ರೆ, ಒಂದ್ಸರಿ ನನ್ನ ಹೆಂಡತಿಗೆ ಜ್ವರ ಬಂದ್ಬಿಟ್ಟದ. ಜ್ವರ ಬಂದದ, ಆಕೆ ಮಲ್ಕೊಂಡಾಳ, ಹಂಗ ನಳ್ಕೊಂತ ಬಂದ ಸೇವ ಮಾಡ್ಲಿಕ್ಕೆ ನಿಂತ. ಆಕಳದ ಕಣ್ಣಾಗ ನೀರು.
0: ಹೌದಲ್ಲ,
2: ನಾನು ಹೇಳ್ತಿ ಹೇಳಿದ್ಲು ನನಗೆ ಆರಾಮಿಲ್ಲದ ಇದಕ್ಕೆ ಹೆಂಗ್ ಗೊತ್ತಾತ್ರಿ ಅಂತೇಳಿ ಭಾವನಾತ್ಮಕವಾಗಿ ಆ ಕೇಳಾಕತ್ಬಿಟ್ಲು. ಅಂದ್ರೆ ಇಷ್ಟು ಸಂಬಂಧ ಇಟ್ಕೋತಾವು.
1: ಮಾತು ಬರುವುದಿಲ್ಲ ಅನ್ನೋದು ಒಂದ ನೋಡು, ಭಾವನೆಗಳು ಮನುಷ್ಯನ ತಿಳ್ಕೊತಾವ. ಈಗ ಎಷ್ಟೋ ಕಡೆ ನಾನು ನೋಡಿ, ನೀ ನಾಯಿ ಸಾಕಿರ್ತಾರಲ್ಲ ಶರಣಪ್ಪ, ಬಹಳ ಪ್ರೀತಿಯಿಂದ ಮನಿ ಒಂದು ಸದಸ್ಯನಂಗ ನೋಡಿರ್ತಾರ. ಆ ಮನಿ ಯಜಮಾನಿಗೆ ಏನರೇ ಆದ್ರ ನಾಯಿಗಳು ಕಣ್ಣೀರ್ ಸುರಿಸ್ತಾವ ನೋಡ್ಲಿಲ್ಲ ಏನ್ ಮಾಯಕ. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಳಗ ಈ ಶಿರೂರದ ಹತ್ರ ಗುಡ್ಡ ಕುಸಿತಾಗಿ ಒಬ್ಬ ಮನುಷ್ಯ ಅಲ್ಲೇ ಸಾವಪ್ಪಿದ್ರ ನಾಯಿ ಹೋಗಿ ಕೂತಿತ್ತಂತಲ್ಲಿ ಕಣ್ಣೀರ್ ಸುರಿಸ್ಕೋತ.
0: ಅಂದ್ರ ಈ ಪ್ರಾಣಿಗಳೊಳಗೂ ಭಾವನೆ ಅನ್ನೋದು ಎಷ್ಟಿರ್ತದ ನೋಡು. ಅವಕ್ಕ ಮಾತು ಇಲ್ಲ ಅನ್ನೋದೊಂದು ಬಿಟ್ರ ಅವರು ತಮ್ಮ ಭಾವನೆಯ ಮೂಲಕ ನಮ್ಮೊಂದಿಗೆ ಇದ್ದೇ ಇರ್ತಾವ. ಈ ಪ್ರಾಣಿಗಳು,
2: ನನ್ನ ಗೆಳೆಯ ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟ ಪಾಪವ, ಅವನು ಗೋರಿ ಸುತ್ತ ಹೋಗಿ ಇನ್ನೂ ಹೋಗಿ ಬರ್ತಾನೆ
1: ನೋಡು ಮತ್ತ.
2: ಅಂದ್ರೆ ಅವ್ ಎಲ್ಲಿ ಬರ್ತಾನೋ ಎದ್ದನೋ ಒಂದು ಆಸೆ ಭಾವನೆ. ಅಲ್ಲಿ ಕೂತು ಒಂದ್ ಸ್ವಲ್ಪ ಒಂದು ಹತ್ತು ನಿಮಿಷ ಕೂತು ಆಮೇಲೆ ಮತ್ತೆ ತಾನು ಆಸೆ ಬರ್ತ.
0: ಅಂದ್ರೆ ಆ ಬಾಂಧವ್ಯ ನಂಡು ಬೆಳೆಸ್ಕೊಂಡ್ ಬಿಟ್ಟಿರ್ತಾವ ಪ್ರಾಣಿಗಳು ನಮ್ ಜೊತೆಗೆ ಅಂತ.
1: ಹೌದು ಹೌದು. ಆಮೇಲೆ ಶರಣಪ್ಪ, ಈ ಊಟದ ಸುದ್ದಿ ಮಾತಾಡ್ಲಿಕ್ಕತ್ತಿದ್ದಲ್ಲ ನೀನ್, ಮತ್ತ ಯಾವ ಹೊತ್ತಿಗೆ ಏನ್ ಊಟ ಮಾಡ್ಬೇಕು ಅದು ಮುಖ್ಯ ನೋಡು. ಈಗ ರಾತ್ರಿ 10 ಗಂಟೆ 11 ಗಂಟೆಗೆ ಊಟ ಮಾಡ್ತಾರಪ್ಪ ಮಂದಿ, ಅದೇನಾಗ್ತದಂದಿ ಪಚನ ಕ್ರಿಯೆಗೆ ಭಾರ ಆಗ್ತದ. ಹೌದಿಲ್ಲ? ಹಂಗಾಗಿ 8 ಗಂಟೆ ಒಳಗ ಅಂದ್ರ ಮಲಗುಕ್ಕಿಂತ ಮೊದಲು 2 ತಾಸು ಮುಂಚೆ ಊಟ ಮಾಡ್ಬೇಕಂತ.
0: ಮತ್ತ ಇದು ಕೇಳು ಮಂಜಕ್ಕ, ರಾತ್ರಿ ಆಗ್ಯದ ಆರಾಮ, ಈಗೇನ ಆಫೀಸಿಗೆ ಹೋಗುದಿಲ್ಲ ಹೊರಗ್ ಹೋಗುದಿಲ್ಲ ಅಂತ ಹೇಳಿ ಕಂಟು ಮಠ ತಿನ್ನಬಾರದು ಅಂತಾನು ಹೇಳ್ತಾರ.
2: ಅಲ್ಲ, ಟಿವಿ ನೋಡ್ಕೊಂತ 10 ಗಂಟೆಗೆ ಸೀರಿಯಲ್ ನೋಡ್ಕೊಂತ ಮಾಯ ಆರಾಮ ಕುರುಕುರುಕು ಅಂತ ತಿನ್ಕೊಂಡ್ ಕೊಡ್ ಬಂದಾತ. ನನ್ಗೆ ಇನ್ನೊಬ್ಬ ನಮ್ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಅವ್ರು ಹೇಳ್ತಾರೆ 8 to 8 ಅಂತ. ಮುಂಜಾನೆ 8 ಗಂಟೆಗೆ ನಾಷ್ಟ ಮಾಡ್ಬೇಕು, ರಾತ್ರಿ 8 ಗಂಟೆಗೆ
1: ಊಟ ಮಾಡ್ಬೇಕು.
2: ಮಲ್ಕೊಳ್ಳೋ ಟೈಮ್ ಅಂದ್ರೆ ನಾವೇನ್ ಮಾಡ್ತೀವಿ, 11 ಗಂಟೆಗೆ ಊಟ ಮಾಡಿ ಮಕ್ಕೊಂಡ್ಬಿಡ್ತೀವಿ, ಅದು ಕರ್ಗುದೂ
1: ಇಲ್ಲ.
2: ಆಮೇಲೆ ಮುಂಜಾನೆ ಎದ್ಕೊಳ್ಳೇನ ಈ ಶುಗರ್ ಇದ್ದವ್ರಿಗಂತೂ ಗ್ಯಾರಂಟಿ ಒಂದಿಲ್ಲ ಒಂದ್ ತೊಂದ್ರೆ ಆಗೇ ಬಿಡ್ತೈತೆ. ಅದಕ್ಕೆ ಯಾವಾಗಲೂ 2-3 ತಾಸು ಮೊದ್ಲೇ ಊಟ ಮಾಡೋ ಚಲೋ.
1: ಹೌದು, ಅದಕ್ಕೆ ಹಿರಿಯರು ಹೇಳಿಲ್ಲೇನು, 9 ಉಣ್ಣವ ಯೋಗಿ, 2 ಉಣ್ಣವ ಭೋಗಿ, 3 ಉಣ್ಣವ ರೋಗಿ, 4 ಉಣ್ಣವನ್ನ ಹೊತ್ಕೊಂಡು ಹೋಗಿ ಅಂತ.
2: ಅಲ್ಲ, ನಮಗ ನಮ್ಮ ಊಟದೊಳಗ ನಾವ್ ಏನ್ ಇರ್ಬೇಕಂದ್ರ ಈ ಒಂದು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಬರ್ತಾವ, 13 ವಿಟಮಿನ್ 11 ಮಿನರಲ್ ಬೇಕಾ ನಮ್ ಇದಕ್ಕೆ. ಅಂದ್ರೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ನೊಳಗ ಎಷ್ಟೋ ಮಂದಿಗೆ ಜಿಂಕ್ ಅನ್ನೋದು ಇರೋದಿಲ್ಲ. ಅಂತದ್ ಕೆಲವೊಂದು ನೀರ್ಲಹಣ ಆತು ಇಂಥವೆಲ್ಲ ತಿಂದ್ರೆ ಏನಾಕತಿ, ಆ ಸಣ್ಣ ಸಣ್ಣ ಈ ವಿಟಮಿನ್ ಬಿಟೋಲು ಇಲ್ಲಾಂದ್ರೆ ನಮ್ಮ ಪಾದಗಳ ನರದೋಷ ಬರ್ತದೆ.
0: ಅಲ್ಲ, ನಾವ್ ಇವತ್ ಸೂರ್ಯನ ಪ್ರಕಾಶದೊಳಗ್ ನಿಲ್ಲಂಗೆ ಇಲ್ಲ, ವಿಟಮಿನ್ ಡಿ ನಮ್ಮೆಲ್ಲರಿಗೆ
2: ಇದ್ರ ಅರಿವು ನಮ್ಗಿಲ್ಲ ಅಂದ್ರೆ ಹೆಂಗ ಮಾಡಿ.
0: ಹೌದು, ಅದು ಒಟ್ಟು ಏನಂತೀವಿ, ಎಲ್ಲಾ ಪೋಷಕಾಂಶಗಳನ್ನ ಒಳಗೊಂಡಂತಹ ಉತ್ತಮವಾದ ಆಹಾರ ಕ್ರಮ ನಮ್ಮೆಲ್ಲರದ ಆಗ್ಬೇಕು.
2: ಈ ಉಸಳೆದ ಎಲ್ಲಾರು ಕೂಡಿ ತಿನ್ನೋಣಂತ ಇವತ್ತಿಂದ ನಾವು ಕೂಡ ಅದನ್ನ ಆರಾಮ ಮಾಡೋಣ. ಹಾ, ನಮ್ಮಿಂದ ಶುರು ಆತಂದ್ರ 4 ಮಂದಿಗೂ ಒಳ್ಳೇದಾಕತಿ, ಅದು ಗೊತ್ತಾಕತಿ, ಮತ್ತೆ ನಮ್ಮ ಆಹಾರ ಚಲೋ ಐತ, ನಮ್ಮ ಆರೋಗ್ಯ ಚಲೋ ಇರ್ತದೆ, ಮತ್ತೆ ನಾವು ಇನ್ನೊಬ್ರಿಗೂ ಕೂಡ ಚಂದಾಗಿ ಮಾತಾಡ್ಬೋದು, ಇನ್ನೊಬ್ರ ಸೇವೆ ಮಾಡ್ಬೋದು. ಏನಂತಿ,
1: ಈಗ ಲಘು ಲಘು ಹೇಳ, ಅಲ್ಲಿ ಹೊರಗ್ ಬಕೀಟ್ ನೀರು ಇಟ್ಟಾನ ಶರಣಪ್ಪ, ಕೈ ತೊಕ್ಕೋಳ ತಾಟ ಆಗ್ಲೇ ಅರ್ಧ ಹಾಕ್ಯಾನ, ಇನ್ನು ನಮ್ಮ ವೈನಿ ಬಿಸಿ ರೊಟ್ಟಿ ತಂದು ಹಾಕುದಷ್ಟೇ ಬಾಕಿ, ಊಟ ಮಾಡೇ ಬಿಡೋಣ.
2: ಆಮೇಲೆ ಕಷಾಯ ಮಾಡೋಣ, ಎಲ್ಲ ಕಾಯಿಪಲ್ಯ ಎಲೆ ಹಾಕಿ ಕಷಾಯ ಮಾಡೋಣ, ಎಷ್ಟು ಚಲೋ ಅದ ಗೊತ್ತನ, ಅದು ಆರೋಗ್ಯದಾಯಕವಾಗ್ಯದ ತಗೊಳ್ಳೋಣ. ಇವತ್ತ ಒಟ್ಟು ಆರೋಗ್ಯದ ದಿನ.
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಸಂಕಲನ ನವೀನ್ ಮಹಾಲೇ.

0: ಇದುವರೆಗೆ ಕನ್ನಡ ಚಿತ್ರಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 3:43. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುತ್ತೀರಿ. ಇನ್ನು ಮಂಜುಳಾ ಒಡೆಕರ್ಳಿಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

ಧೀಮಿ ಧೀಮಿ ತತಕ ಜನು ಜನ ತತಕ ಧೀಮಿ ಹರಿ ಗಿಣತು ತೀಮಿ ತತಕ ಜನು ಜನ ತತಕ ಧೀಮಿ ಹರಿ ಗಿಣತು ಕೃಗಿರ್ಗಿರ್ದಾಂ ಕೃಗಿರ್ಗಿರ್ದಾಂ ಕೃಗಿರ್ಗಿರ್ದಾಂ.

ಬಂದಲು ನಾದ ಘೋಷಕ್ಕೆ ನಾಟ್ಯ ದಾಟಕ್ಕೆ ಕೈಲಾಸ ಉತ ಗಡಗಡಾಡಲು ಸೂರ್ಯನು ಚಂದ್ರನು ಗತಿಯ ತಪ್ಪಲು ಭಾರ ಸಮೂಹ ಭೂಮಿಗೆ ಬೀಳಲು ಆಡಿದ ರುದ್ರನು ಭೂಮಿಗೆ ಇಳಿದು ಐಕ್ಯವಾಗಿಸಲು ಭೂಚರ ತಂದಳು ಆಡಿದ ರುದ್ರನು ಭೂಮಿಗೆ ಇಳಿದು ಐಕ್ಯವಾಗಿಸಲು ಭೂಚರ

ಕಾಸೆ ಕಾಸೆ ತನಕ ತನಕ ತನ ನಾ ದಿಗ ದಿಗ ನಾ ದಿಗ ದಿಗ ನಾ ದಿಗ ಸೋ ದಿಗ ದಿಗ ಸೋ ದಿಗ ದಿಗ ಸೋ ದಿಗ ನದಾ ದಿಗ್ಧ ಕದಧ ಕದಧ ಕದಧ ಕದಧ ಕದಧ ಕದಧ ತೈ ತೈ ದತ್ಯ ಆ ತೈ ತೈ ತೈ ದತ್ಯ ಧಾಕ್ಡಾಂ ಧಾ ಧುಂಕ್ತೆಡ ಧುಂಕ್ತೆಡ ಧಾಕ್ಡಾಂ ಧಾಗೆ ತೆರೆದಿದ ಧಾಗೆ ತೆರೆದಿದ ಹಾಗೆ ತೆರೆದಿದ ರಾಧಾ ದಿ ಕಟಗದಿಗ ನ ದಾದಾ ದಾಧಿಂದಾಗೆ ತೆರೆದಿಗದಾಗೆ ತೆರೆದಿಗದಾಗೆ ತೆರೆದಿಗದ ರಾಧಾದಿಂದಾಗೆ ತೆರೆದಿಗದಾಗೆ ತೆರೆದಿಗದಾಗೆ ತೆರೆದಿಗದ ತೈ ತೈ ದತ್ತ ಆ ತೈ ತೈ ದತ್ ಶ್ಯಾಮ ಅಂಗ ಚವಿ ತ್ರಿಭಂಗ ಪಹರ ಸಪಟ ಪ್ರೀತ ರಂಗ ವನಮಾಲಾ ಕಲಿತ ಕಂಠ ಮೋರ ಮುಕುಟ ಚವಿ ಸಹರಿ ಭಜತ ವೇಣು ಅಧರ ಮಧುರ ನೃತ್ಯ ಕರೀತ ಬ್ರಿಜ್ ಬಾಲ ತಿಗಿಣ ಧರಿ ಕಥ ತಿಗಿಣ ಧರಿ ಕಥ ತಿಗಿಣ ಧರಿ

ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ ತಗಿಡ ತಗದು ನನ ತದಿರನ

Thank you.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರ, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳು ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೀವಿ. ಈಗ ವೇಳೆ 5:30:40 ನಾನು ನಿಮ್ಮ ಬಾನುಲಿ ಗೆಳತಿ ಚೇತನ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

0: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ
1: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
2: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.

ವಾಣಿ ಹರಿಕೃಷ್ಣ ಹಾಗೂ ಶಂಕರ್ ಶೇಷಗಿರಿ ಅವರ ಜೋಡಿ ಸ್ವರಗಳಲ್ಲಿ ಕೇಳಿ ಒಂದು ಊರಲ್ಲಿ ಒನ್ ಲವ್ ಸ್ಟೋರಿ ಚಿತ್ರದ ಈ ಗೀತೆ.

ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
3: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.

0: ತಪ್ಪದೇ ಆಲಿಸಿ ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವ.
1: ಮಿಥುನ್ ಮುಕುಂದನ್ ಅವರ ಸ್ವರದಲ್ಲಿ ಮೂಡಿಬರುತ್ತಿರುವ ಈ ಗೀತೆ ಒಂದು ಮೊಟ್ಟೆಯ ಕಥೆ ಚಿತ್ರದ್ದು.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.

ಟೀ ಟೈಮ್ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ವೇಳೆ 6:25. ಪ್ರಕಟಣೆಗಳು ಇದೀಗ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಪ್ರಕಟಣೆಗಳು, ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಶಿವಾಜಿ ತಂದೆ ಕೃಷ್ಣಾಜಿ ಶಿಂಧೆಯವರು ಮಾನಸಿಕ ಅಸ್ವಸ್ಥರಾಗಿದ್ದು ಇವರು ಧಾರವಾಡದ ದುರ್ಗಾ ಕಾಲೋನಿಯಿಂದ ಕಾಣೆಯಾಗಿರುತ್ತಾರೆ. ಇವರ ವಯಸ್ಸು 51 ವರ್ಷವಾಗಿದ್ದು ಮೈಯಿಂದ ಸದೃಢ, ದಪ್ಪ ಹೊಟ್ಟೆಯಿದ್ದು ಸಾದಗಪ್ಪು ಮೈಬಣ್ಣ, ಕೋಲುಮುಖ, ದಪ್ಪ ಹುಬ್ಬು, ಉದ್ದ ಮೂಗು, ಅಗಲ ಕಿವಿಗಳು, ತಲೆಯಲ್ಲಿ ಕಪ್ಪು ಬಿಳಿ ಕೂದಲು ಇದ್ದು ಸಣ್ಣಗೆ ಕೂದಲು ಇರುತ್ತವೆ. ಶಾಲೆಯನ್ನು ಕಲಿತಿರುವುದಿಲ್ಲ, ಸ್ಪಷ್ಟವಾಗಿ ಮಾತನಾಡಲು ಬರುವುದಿಲ್ಲ. ಮನೆಯಿಂದ ಹೋಗುವಾಗ ಮೈ ಮೇಲೆ ಬ್ಲೂ ಕಲರ್ ಫುಲ್ ಶರ್ಟ್ ಹಾಗೂ ಡಾರ್ಕ್ ಬ್ಲೂ ಕಲರ್ ನೈಟ್ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಇವರ ಸುಳಿವು ಸಿಕ್ಕಲ್ಲಿ 100ಗೆ ಮಾಹಿತಿಯನ್ನು ನೀಡಿ ಎಂದು ತಿಳಿಸಿದ್ದಾರೆ. ಸುಧೀರ್ ತಂದೆ ಬಾಲಚಂದ್ರ ಕಾಮತ್ ಇವರ ವಯಸ್ಸು 68 ಆಗಿದ್ದು ಇವರು ಸಾಧನಕೇರಿ ಧಾರವಾಡದಿಂದ ಕಾಣೆಯಾಗಿದ್ದಾರೆ. ಇವರ ಎತ್ತರ 5'8" ಇರುತ್ತದೆ. ಬ್ಲೂ ಕಲರ್ ಸ್ವೆಟರನ್ನು ಧರಿಸಿರುತ್ತಾರೆ. ಕನ್ನಡ, ಹಿಂದಿ, ಮರಾಠಿ, ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ

0: ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಎರಡು ಸೊನ್ನೆ ಮೂರು ನಾಲ್ಕಕ್ಕೆ ತಿಳಿಸಬೇಕೆಂದು ಕೋರಿದ್ದಾರೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.

0: again on 27th of this month, when Uttar Pradesh government will apprise it about the SIT probe in matter. Union Minister Jagat Prakash Nadda today met the representatives of protesters in New Delhi. In a social media post, Mr. Nadda said a proposal came from the protesters to hold talks with the government and the discussions have been ongoing since 11:50 a.m. this morning. The minister said the meeting took place in a cordial atmosphere and initial verbal discussion was held in detail with their delegation and they submitted a written petition to the government around 4 p.m. Mr. Nadda urged all the protesters to end their sit-in and assist the administration in restoring normalcy. The Delhi police has appealed to all the protesters in New Delhi to maintain peace, exercise restraint and cooperate with the police in ensuring peace and public order. In a video message, Additional Commissioner and Public Relations Officer of Delhi Police, Rajiv Ranjan, urged the participants to conduct themselves peacefully, refrain from indulging in any unlawful or violent activities and comply with the lawful directions issued by the police officers or personnel deployed on duty. In the United Kingdom, Andy Burnham, the newly elected leader of the Labour Party, has took charge as country's new Prime Minister. King Charles III invited the 56-year-old former mayor of Greater Manchester to form a new government following the resignation of Keir Starmer. And that is the end of this news bulletin.
1: ಕಿಲೋಹರ್ಟ್ಸ್ ತರಂಗಾಂತರ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಇದು ಆಕಾಶವಾಣಿ ಧಾರವಾಡ ಕೇಂದ್ರ. ಕಾರ್ಯಕ್ರಮ ವಿವರಣೆ ಇದೀಗ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಕರ್ಣಬಂಧುಗಳೇ, ನಿಲಯದಿಂದ ಬಿತ್ತರವಾಗುವ ಈ ಸಂಜೆ ಹಾಗೂ ನಾಳೆಯ ಕಾರ್ಯಕ್ರಮಗಳ ವಿವರಣೆ. ಈ ಸಂಜೆ 6:30 ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ಜಿಲ್ಲಾ ವಾರ್ತಾಪತ್ರ, ಪ್ರಸ್ತುತಿ ಹರ್ಷವರ್ಧನ್ ಶೀಲ್ವಂತ್, ನಮ್ಮ ಕೇಂದ್ರದಿಂದ ಕೇಳುತ್ತೀರಿ. 6:51 ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮುಂಗಾರು ಬೆಳೆಗಳಲ್ಲಿ ಉದಯೋತ್ತರ ಕಳೆನಾಶಕಗಳ ಬಳಕೆ, ಈ ವಿಷಯದ ಬಗ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ಮುಖ್ಯಸ್ಥರು, ಪ್ರಧಾನ ವಿಜ್ಞಾನಿಗಳು ಹಾಗೂ ಬೇಸಾಯ ಶಾಸ್ತ್ರಜ್ಞರು ಆದ ಡಾಕ್ಟರ್ ಜೆಎ ಹೊಸಮಠ್ ಅವರೊಡನೆ ಸಂದರ್ಶನ. 7:45 ಕಥಾ ಕಲರವ ಕಾರ್ಯಕ್ರಮದಲ್ಲಿ ಬೆಕ್ಕುಗಳು ಮತ್ತು ಕೋತಿ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಯುವವಾಣಿಯಲ್ಲಿ ಗಂಧರ್ವ ಮಹಾವಿದ್ಯಾಲಯದ ವಿಶಾರದ ತಬಲಾ ಪರೀಕ್ಷೆಯಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನ ಪಡೆದ ಅಥರ್ವ ಗಂಟಣ್ಣವರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಯಾರಾಮನ್. 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಪುಷ್ಪಹಾರ್, 9:15 ನಿಸರ್ಗ ಜ್ಞಾನಾಮೃತ ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನಿಯ ಶ್ರೀ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಆನಂದಿ, ಮೂಲಕಥೆ ಡಾಕ್ಟರ್ ಶರಣಮ್ಮ ಬಿರಾದಾರ್, ನಾಟಕ ರೂಪಾಂತರ ಸಿದ್ರಾಮಪ್ಪ ಹಿಪ್ಪರ್ಗಿ, ನಿರ್ಮಾಣ ಜಿ ಸುರೇಖಾ ಸುರೇಶ್. 10:00 ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ಕಲಾಪದ ಧ್ವನಿಮುದ್ರಣ ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ. 10:30 ಹೆಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. ಇನ್ನು ನಾಳೆ ಅಂದರೆ ಮಂಗಳವಾರ 21 ಜುಲೈ 2026 ಬಿತ್ತರವಾಗುವ ಕಾರ್ಯಕ್ರಮಗಳು. 6:05

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ಸಪ್ನ ಕಟ್ಟಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳು. 6:35 ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗೀಪದ. 7:15 ಪ್ರಾಯೋಜಿತ ಕಾರ್ಯಕ್ರಮ ವಚನಾಮೃತ ಸಾಪ್ತಾಹಿಕ ಸಂಚಿಕೆ. ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 8:30 ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ. 9:05 ಅನಂತ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. 9:15 ಅರ್ಪಣ ಭಕ್ತಿಗೀತೆಗಳ ಕಾರ್ಯಕ್ರಮ. 9:30 ಸಂದೇಶಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ಭಾವಗೀತೆಗಳನ್ನು ಆಲಿಸುವಿರಿ. 10:45 ಇಂಗಳಗಿಯ ವೀರೇಶ್ ಉಮೇಶಪ್ಪ ಬಡಗೇರ್ ಮತ್ತು ಸಂಗಡಿಗರಿಂದ ಗೀಗೀಪದ. ಕುಂಬಟ್ಟಿಯ ವೆಂಕಟರಮಣ ನರಸಿಂಹ ಹೆಗಡೆ ಮತ್ತು ಸಂಗಡಿಗರಿಂದ ಯಕ್ಷಗಾನ ಪದ. ಯಲ್ಪರಟ್ಟಿಯ ಮಾನಂದ ಬಸಯ್ಯ ಹಿರೇಮಠ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. 11:00 ನಾಟಕ ಕಿರುಕೊಳ ಖಾತೆ ರಚನೆ SN ಕಿತ್ತೂರ್, ನಿರ್ಮಾಣ ಮನೋಹರ್ ಕುಲಕರ್ಣಿ. 11:30 ಡಾಕ್ಟರ್ ಬಸವರಾಜ್ ರಾಜ್ಗುರು ಅವರ ಗಾಯನವಿದೆ. ಈಗೊಂದು ವಾಣಿಜ್ಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ ತಂಡದವರಿಂದ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆಯಲ್ಲಿ IVF ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ ಉತ್ತೂರು ಅವರೊಂದಿಗೆ ಸಂದರ್ಶನ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಾಳೆಯ ಆರೋಗ್ಯ ಸಂಚಿಕೆ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮದಲ್ಲಿ PM ಮತ್ಸ್ಯ ಸಂಪದ ಯೋಜನೆಯ ಮಾಹಿತಿ ದೊರೆಯುತ್ತದೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. 1:20 ರಡ್ಡಿರಟ್ಟಿಯ ಕರಪ್ಪ ಸಿದ್ದಪ್ಪ ಮಳಲಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. 1:30 ಹೆಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. 2:40 ಹೊಸ ಹಾಡು. ಇನ್ನು ಸಂಜೆಯಲ್ಲಿ 6:30 ಅವಲೋಕನ. 6:51 ಕೃಷಿರಂಗದಲ್ಲಿ SDM ಆರೋಗ್ಯ ಸಂವಾದ. ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮಾತನಾಡುವ ವಿಷಯ ಹಲ್ಲು ಮುರಿದಾಗ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳು. ಭಾಗವಹಿಸುವ ವೈದ್ಯರು ಡಾಕ್ಟರ್ ಪ್ರಿಯಾಂಕಾ ಮೋತಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ಪ್ರಾಯೋಜಕರು SDM ಆಸ್ಪತ್ರೆ ಸತ್ತೂರು ಧಾರವಾಡ. 7:45 ರೇಡಿಯೋ ಜನಕ. ಗುಗ್ಲಿಯಲ್ಮೋ ಮಾರ್ಕೋನಿ ಅವರ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ. 8:00 ಯುವವಾಣಿ. ಪ್ರಚಲಿತ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಚರ್ಚೆ ಕೇಳುತ್ತೀರಿ. 8:15 ಪಾರ್ಲಿಮೆಂಟ್ ರಿವ್ಯೂ. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 ರಂಗಭೂಮಿಯ ಹಿರಿಯ ನಾಟಕಕಾರ ಸಂಗಮೇಶ್ ಗುರವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಸ್ ಶೇಷಗಿರಿ ರಾವ್ ಅವರ ವಯಲಿನ್ ವಾದನವನ್ನು ಆಲಿಸುವಿರಿ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
3: ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ

0: ಕಥಾ ಕಲರವ. ಹಾ ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು. ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೇಳುಗರೇ ಗಮನಿಸಿ, ಈ ರಾತ್ರಿ 9:30 ನಾಟಕ ಆನಂದಿ, ಮೂಲಕತೆ ಡಾಕ್ಟರ್ ಶರಣಮ್ಮ ಬಿರಾದರ್, ನಾಟಕ ರೂಪಾಂತರ ಸಿದ್ದರಾಮಪ್ಪ ಹಿಪ್ಪರಗಿ, ನಿರ್ಮಾಣ ಜಿ ಸುರೇಖಾ ಸುರೇಶ್. ವೇಳೆ 6:20 ಆಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಇದೀಗ ಇಂಗ್ಲಿಷ್ ಸಂಸ್ಕೃತದಲ್ಲಿ ವಾರ್ತೆಗಳು.

0: प्राशासनिक केन्द्रे खोर्मोज नगरे अमेरिकी प्रहारेण बहुषु भागेषु विद्युत् प्रवाहः पूर्णतया अवरुद्धः अभवत्। वृत्तान्तानुसारम् अस्मिन् प्रहार क्षेत्रे इस्लामिक रेवोल्यूशनरी गार्ड कॉर्प्स इत्यस्य नौसैन्य प्रतिष्ठानानि आसन्। अनेन सैन्य प्रहारेण खोर्मोज नगरस्य कतिपयेषु भागेषु तत्क्षणमेव विद्युत संभरण श्रृंखला बाधिता अभवत्। अपरत्र जॉर्डन देशस्य सर्वकारीय प्रसारण संस्थया सामाजिकान्तर्जालीय पटले निवेदितं यत् तस्य देशस्य वायु प्रतिरक्षा प्रणाल्या ईरान देशात् जॉर्डन भूभागं प्रति प्रक्षिप्तानि त्रीणि क्षेपणास्त्राणि तथैव विनाशितानि। चतुर्थं क्षेपणास्त्रं जॉर्डन देशस्य दक्षिण दूरस्थ क्षेत्रे पतितं, येन कापि जनधन हानि न जाता। समाचार माध्यमानुसारं एतानि क्षेपणास्त्राणि जॉर्डन देशस्य दक्षिणतटीय नगरे अकाबा इत्यत्र स्थितान अमेरिकी विमानस्थानकान् लक्ष्यीकृत्य प्रक्षिप्तानि आसन्। भारत ऋतु विज्ञान विभागेन अद्य हिमाचल प्रदेश जम्मू कश्मीर लद्दाख उत्तराखंड राज्येषु अतिवृष्टिपरा रक्तवर्णीया संचेतना उद्घोषिता इति वार्ताः।
1: ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ
2: ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಮಳೆ ಕೊರತೆ ಹಿನ್ನೆಲೆ ಜಿಲ್ಲೆಯ ಎಲ್ಲ ಕೆರೆಗಳಲ್ಲಿ ಲಭ್ಯ ನೀರಿನ ಸಂರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡ್ಬೋಲೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದಲ್ಲಿ ಬರ ನಿರ್ವಹಣೆ ಹಾಗೂ ಪೂರ್ವ ಸಿದ್ಧತೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಕೊರತೆಯಾಗದಂತೆ ಸಾಂಪ್ರದಾಯಿಕ ಜಲಮೂಲಗಳನ್ನು ರಕ್ಷಿಸಬೇಕು, ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರು ಸಂರಕ್ಷಣಾ ವಿಧಾನಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜಿಲ್ಲೆಯಾದ್ಯಂತ ಪ್ರಗತಿಯಲ್ಲಿದ್ದು, ನಿಗದಿತ ಕಾಲಮಿತಿಯಲ್ಲಿ ಮತದಾರ ನಮೂನೆ ಭರ್ತಿ ಹಾಗೂ ಗಣಕೀಕರಣ ಕಾರ್ಯವನ್ನು ಪೂರ್ಣಗೊಳಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಜಾಗೃತಿಗಾಗಿ ಸಮಗ್ರ ಪರಿಷ್ಕರಣೆ ಕಾರ್ಯ ಹಾಗೂ ಸ್ವೀಪ್ ಚಟುವಟಿಕೆಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಿಲ್ಲೆಯಾದ್ಯಂತ ಮತದಾರರ ನಮೂನೆಗಳನ್ನು ಶೇ100% ವಿತರಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿ ನಮೂನೆಗಳ ಗಣಕೀಕರಣ ಪ್ರಕ್ರಿಯೆ ಶೇ64% ಪೂರ್ಣಗೊಂಡಿದೆ ಎಂದರು. ಆಗಸ್ಟ್ 8ರವರೆಗೆ 10 ದಿನಗಳ ಅವಧಿ ವಿಸ್ತರಿಸಿ ಕೇಂದ್ರ ಚುನಾವಣಾ ಆಯೋಗ ಆದೇಶಿಸಿದೆ. ಮಾದಕ ವಸ್ತುಗಳ ಸಾಗಣೆ ಹಾಗೂ ಸೇವನೆ ವಿರುದ್ಧ ಯುವ ಜನರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ನೋ ಬ್ರೋ ಆಂದೋಲನಗಳನ್ನು ಆರಂಭಿಸಿದೆ. ಶಾಸಕ ಸತೀಶ್ ಸೈಲ್ ಆಪರೇಷನ್ ರೈಸ್ ಅಭಿಯಾನಕ್ಕೆ ಚಾಲನೆ ನೀಡಿ ಮಾದಕ ವಸ್ತುಗಳ ಮೂಲೋತ್ಪಾಟನೆಗೆ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ವೈದ್ಯಕೀಯ ಸಿಬ್ಬಂದಿ ಪರಸ್ಪರ ಸಹಕಾರ ಹಾಗೂ ಸಮನ್ವಯದಿಂದ ಕಾರ್ಯನಿರ್ವಹಿಸಿದಲ್ಲಿ ಯುವಜನರ ಭವಿಷ್ಯವನ್ನು ಸುದೃಢಗೊಳಿಸಬಹುದು ಎಂದರು. ಸ್ವಚ್ಛ ಭಾರತ ಅಭಿಯಾನ ಹಾಗೂ ಸ್ವಚ್ಛತೆಯೇ ಈಶ್ವರ ಎಂಬ ಧ್ಯೇಯದೊಂದಿಗೆ ನಗರ ಹಾಗೂ ಗ್ರಾಮೀಣ ನೈರ್ಮಲ್ಯಕ್ಕಾಗಿ ಶ್ರಮಿಸುತ್ತಿರುವ ಪೌರಕಾರ್ಮಿಕರಿಗೆ ಸೂಕ್ತ ಸಲಕರಣೆ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಆದ್ಯತೆ ಮೇಲೆ ಒದಗಿಸುವಂತೆ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಫಾಯಿ ಕರ್ಮಚಾರಿಗಳ ಜಿಲ್ಲಾ ಮಟ್ಟದ ಜಾಗೃತ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಸಂಡೂರು ತಾಲೂಕು ಡಿ ಅಂತಾಪುರ ಗ್ರಾಮದ ಜ್ಞಾನಪ್ಪನವರ್ ಜಮೀನಿನಲ್ಲಿ ಜೈನ ತೀರ್ಥಂಕರ ಕುಂಥುನಾಥನಿಗೆ ಸಂಬಂಧಿಸಿದ ದಾನಶಾಸನ ಪತ್ತೆಯಾಗಿದೆ. ಈ ಶಾಸನವು ಚಾರಿತ್ರಿಕ ಮಹತ್ವ ಪಡೆದಿದೆ. ವಿಜಯನಗರಿಯ ಚಿಕ್ಕೊಡೆಯ ರಂಗಡಿ ಬಸದಿಗೆ 17ನೇ ತೀರ್ಥಂಕರರಾದ ಕುಂಥುನಾಥರ ಹೆಸರಿನಲ್ಲಿ ಆವಿನ ಮಡುವಿನ ಅಂತಾಪುರದಲ್ಲಿಯ 12 ಕೊಳಗ ಬೀಜ ಬಿತ್ತಬಹುದಾದಷ್ಟು ಭೂಮಿಯನ್ನು ತೆರಿಗೆಯಿಂದ ಮುಕ್ತಗೊಳಿಸಿ ಅದನ್ನು ಕುಂಥುನಾಥ ತೀರ್ಥಂಕರ ಜಿನಬಸದಿಗೆ ದಾನ ನೀಡಲಾಗಿದೆ ಎಂಬ ವಿವರಗಳು ದಾನಶಾಸನದಲ್ಲಿ ಲಭ್ಯವಿವೆ. ಬ್ರಿಟಿಷ್ ಆಳ್

0: ಆಳ್ವಿಕೆಯ ಕಾಲದಿಂದಲೂ ಜಿಲ್ಲೆ ಫುಟ್ಬಾಲ್ ಕ್ರೀಡೆಗೆ ಪ್ರಸಿದ್ಧಿ ಪಡೆದಿದೆ. ಕೊಲಚಲಂ ಕುಟುಂಬ ಅಂದು ಫುಟ್ಬಾಲ್ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಮೈದಾನವನ್ನು ದೇಣಿಗೆಯಾಗಿ ನೀಡಿತ್ತು. ಇಂದಿಗೆ ಅದು ಬಿಡಿಎಎ ಕ್ರೀಡಾಂಗಣ ಎಂದು ಗುರುತಿಸಲ್ಪಡುತ್ತದೆ. ತುಂಗಭದ್ರಾ ಬಲದಂಡೆ ಕಾಲುವೆಯ ಕೆಳಮಟ್ಟದ ಉಪ ಕಾಲುವೆಗಳಿಗೆ ಕುಡಿಯುವ ನೀರಿಗೆ ಮೀಸಲಿರಿಸಿ ನೀರು ಹರಿಬಿಡಲಾಗಿದೆ. ಕಲ್ಯಾಣ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ಗಡಿಯ ಜಿಲ್ಲೆಗಳಿಗೆ ಈ ನೀರು ಹರಿಸಲಾಗಿದ್ದು, ಕುರುಗೋಡು ತಾಲೂಕು ಹೊಸ ಗೇಣಿಕೆಹಾಳು ಮೂಲಕ ನೀರು ಮುಂದೆ ಸಾಗಿದೆ. ಜಿಲ್ಲೆಯ ಸಂಚಾರ ವಿಭಾಗದ ಪೊಲೀಸರು ಶಾಲಾ ವಾಹನಗಳ ತಪಾಸಣೆ ಆರಂಭಿಸಿದ್ದು, ಈವರೆಗೆ ಒಟ್ಟು 336 ವಾಹನಗಳನ್ನು ವಿದ್ಯಾರ್ಥಿಗಳ ಸುರಕ್ಷಿತ ಸಂಚಾರದ ಹಿತದೃಷ್ಟಿಯಿಂದ ಪರಿಶೀಲಿಸಿದ್ದು, 116 ವಾಹನಗಳು ನಿಯಮ ಉಲ್ಲಂಘಿಸಿರುವುದು ಪತ್ತೆಯಾಗಿದೆ. ಸೂಕ್ತ ಎಚ್ಚರಿಕೆ ನೀಡಿ 57,200 ರೂಪಾಯಿ ದಂಡ ವಸೂಲಿಸಿದೆ. ನಗರ ವ್ಯಾಪ್ತಿಯ ಸರ್ಕಾರಿ ಜಮೀನು ಹಾಗೂ ನಿವೇಶನಗಳ ಒತ್ತುವರಿಯನ್ನು ಕಳೆದ 2 ತಿಂಗಳಲ್ಲಿ ವಿಶೇಷ ಆಂದೋಲನದ ಮೂಲಕ ಜಿಲ್ಲಾಡಳಿತ ತೆರವುಗೊಳಿಸಿದೆ. ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿ, ಒತ್ತುವರಿ ತೆರವುಗೊಳಿಸಲಾದ ಸರ್ಕಾರಿ ಆಸ್ತಿಗಳ ಅಂದಾಜು ಮೌಲ್ಯ 530 ಕೋಟಿ ರೂಪಾಯಿ ಎಂದರು. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಧಾರವಾಡ. ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು ಜುಲೈ 9 ರಿಂದ August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:40 ಪ್ರದೇಶ ಸಮಾಚಾರ.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ

0: ಧ್ವನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ, ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 1,00,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಕಾಲಮಿತಿಯೊಳಗೆ ಪೂರ್ತಿಗೊಳಿಸುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಎಸ್ಐಆರ್ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಶುದ್ದತೆಗಾಗಿ ಎಸ್ಐಆರ್ ಕ್ರಮ ಅಗತ್ಯವಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಪರಿಷ್ಕರಣೆ ಕಾರ್ಯ ಚುರುಕುಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಹೊಸ ಮತದಾರರ ಸೇರ್ಪಡೆ, ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ತೆಗೆದುಹಾಕುವುದು, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು 100ಕ್ಕೆ 100ರಷ್ಟು ಪೂರ್ಣಗೊಳಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲಿಸಬೇಕು ಎಂದು ಅವರು ಆದೇಶಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಸೂಚಿಸಿದರು. ರಾಜಕೀಯ ಪಕ್ಷಗಳಿಂದ ಸ್ವೀಕರಿಸಲ್ಪಡುವ ದೂರುಗಳು, ಆಕ್ಷೇಪಣೆಗಳು ಹಾಗೂ ಅರ್ಜಿಗಳನ್ನು ಸರಿಯಾಗಿ ನೋಂದಾಯಿಸಿ ಅವುಗಳ ದಾಖಲೆ ಪ್ರತಿಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಬೇಕು. ದೂರುಗಳ ವಿಲೇವಾರಿಯನ್ನು ಚುನಾವಣಾ ಆಯೋಗದ ನಿಯಮಾನುಸಾರ ತ್ವರಿತವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪರಿಷ್ಕರಣೆ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆಗಳು ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಚುನಾವಣೆ ಪ್ರಕ್ರಿಯೆ ಸುಲಭವಾಗಿದೆ. ಪ್ರತಿ ಮಾಹಿತಿ ಬೂತ್ ಮಟ್ಟದ ಅಧಿಕಾರಿಗಳ ಕೈಯಲ್ಲಿದೆ. ಮನೆಯಲ್ಲಿ ಬಹಳ ದಿನಗಳಿಂದ ಮತದಾರರು ವಾಸ ಇಲ್ಲದೆ ಹೋದಲ್ಲಿ ಅಂತಹ ಪ್ರಕರಣಗಳ ಕುರಿತು ಸಮೀಪದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಪಡೆಯಬೇಕು ಎಂದರು. ಆಗಸ್ಟ್ 8ರವರೆಗೆ ಅವಕಾಶವಿದ್ದು ಇನ್ನೂ ಕೆಲವೆಡೆ ವಿತರಣೆಯಾಗದ ಭಾಗದಲ್ಲಿ ಸಂಪೂರ್ಣ ಮತದಾರರ ಪರಿಷ್ಕರಣೆ ಮಾಡಬೇಕು ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದರು. ಸಭೆ ಬಳಿಕ ಅನ್ಬುಕುಮಾರ್ ವಡಗಾಮ ಭಾಗದ ಖಾಸ್ಬಾಗ್ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕುರಿತು ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು. ಕೇಂದ್ರ ಸರ್ಕಾರದ ಎಸ್ಐಆರ್ ಪ್ರಕ್ರಿಯೆಗೆ ಅಗತ್ಯ ದಾಖಲೆಗಳನ್ನು ಜನರು ಸುಲಭವಾಗಿ ಒದಗಿಸುವ ಉದ್ದೇಶದಿಂದ ಮನೆ ಮನೆಗೆ ಉಚಿತ ಜಾತಿ ಪ್ರಮಾಣ ಪತ್ರ ಹಾಗೂ

0: ಶಾಶ್ವತ ನಿವಾಸ ಪ್ರಮಾಣಪತ್ರ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಜಾತಿ ಪ್ರಮಾಣಪತ್ರದ ಉಚಿತ ವಿತರಣೆ ಹಾಗೂ ಶಾಶ್ವತ ನಿವಾಸ ಪ್ರಮಾಣಪತ್ರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಮತ್ತು ಕರ್ನಾಟಕದ ಮೂಲ ನಿವಾಸಿ ಎಂದು ಸಾಬೀತುಪಡಿಸಲು ಜನರಿಗೆ ಸುಲಭವಾಗಿಸುವ ನಿಟ್ಟನಲ್ಲಿ ಈ ಪ್ರಮಾಣಪತ್ರಗಳು ಸಹಾಯ ಮಾಡಲಿವೆ. ಶಾಶ್ವತ ನಿವಾಸ ಪ್ರಮಾಣಪತ್ರ ಪಡೆಯಲು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಎಂದರು. ರಾಜ್ಯದ 178 ತಾಲೂಕುಗಳಲ್ಲಿ ಮಳೆಯ ಕೊರತೆ ಆಗಿದ್ದು 60 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಆಗಿದೆ. ಹೀಗಾಗಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಲು ಮತ್ತು ಯಾರೂ ಗುಳೆ ಹೋಗದಂತೆ ಗ್ರಾಮಗಳಲ್ಲೇ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸೂಚಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗಬಾರದು ಎಂದು 117 ಕೋಟಿ ರೂಪಾಯಿ ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ. 95 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಇನ್ನು 25 ಕೋಟಿ ರೂಪಾಯಿ ವಿವಿಧ ಜಿಲ್ಲೆಗಳಲ್ಲಿ ಇದೆ ಎಂದು ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ವಿಬಿ ಜಿರಾಮ್ಜಿ ಯೋಜನೆಯಡಿ 318 ಕಾಮಗಾರಿ ಕೈಗೆತ್ತಿಕೊಳ್ಳಲು ಅವಕಾಶವಿದ್ದು, ಈ ತಿಂಗಳಾಂತ್ಯದೊಳಗೆ ವಿಬಿ ಜಿರಾಮ್ಜಿ ಅಡಿ 10 ಲಕ್ಷ ಮಾನವ ದಿನ ಸೃಜಿಸಲಾಗುವುದು. ಮೊದಲ ತ್ರೈಮಾಸಿಕದಲ್ಲಿ 2900 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಬರುವುದಿಲ್ಲ ಎಂದು ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಈ ಬಾರಿ 64,000 ಸಸಿಗಳನ್ನು ನೆಡುವ ಹಾಗೂ 40,000 ಸಸಿಗಳನ್ನು ನಾಗರಿಕರಿಗೆ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಈ ಕುರಿತಂತೆ ಸಭೆ ನಡೆಸಿದರು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಸಿ ನೆಡುವ ಅಭಿಯಾನ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪರಿಸರ ಉಳಿವಿಗಾಗಿ ಗಿಡ ನೆಡುವ ಕಾರ್ಯಕ್ರಮ ಸಹಾಯಕವಾಗಲಿದೆ. ಈ ಬಾರಿ ನಗರದಲ್ಲಿ ಮಹಾಗನಿ, ಟಬೇಬಿಯಾ, ರೋಸಿಯಾ, ಹೊಂಗೆ, ಬೇವು, ನೇರಳೆ ಸೇರಿದಂತೆ ಗುಣಮಟ್ಟದ ಮರಗಳನ್ನಷ್ಟೇ ನೆಡಲಾಗುವುದು ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ 64,000 ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಸಸಿ ನೆಟ್ಟ ನಂತರ 3 ವರ್ಷಗಳ ನಿರ್ವಹಣೆಯೂ ಸೇರಿದಂತೆ 5 ನಗರ ಪಾಲಿಕೆಗಳ ಆಯವ್ಯಯದಲ್ಲಿ 9,64,00,000 ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸಸಿಗಳನ್ನು ಯಶಸ್ವಿಯಾಗಿ ನೆಟ್ಟು ನಿರ್ವಹಿಸುವ ಆಧಾರದ ಮೇಲೆ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ 1 ತಿಂಗಳ ಕಾಲ ಬೆಂಗಳೂರು ಹಸಿರು ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ರಾಷ್ಟೀಯ ಶುದ್ದ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ ಧಾರವಾಡದಲ್ಲಿ 23% ಹಾಗೂ ಬೆಂಗಳೂರಿನಲ್ಲಿ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ 2019-20ರಿಂದ 2025-26ರ ಅವಧಿಯಲ್ಲಿ ಒಟ್ಟು 625 ಕೋಟಿ 94 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು, ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ

0: ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17ರಷ್ಟಿದ್ದ ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14ಕ್ಕೆ ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520 ಕೋಟಿ 20 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹೊಳೆನರಸೀಪುರ ತಾಲೂಕಿನ ಮಾವಿನಕಟ್ಟೆ ಬೆಟ್ಟದ ತಪ್ಪಲಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಗೌರವ ನಮನ ಸಲ್ಲಿಸಿದರು. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿದೆ. ಉತ್ತರ ಒಳನಾಡಿನ ಮತ್ತು ಕರಾವಳಿಯ ಬಹುತೇಕ ಪ್ರದೇಶಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ. ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 1 ಲಕ್ಷ ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35ಕ್ಕೆ.
1: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
2: ಅರೆ
1: ಮತ್ತೆ, ಇದು ನಿನ್ನ ಹೆಸರಿಗೆ ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
1: ಹಾಗೆಲ್ಲ ಮಾತಾಡ್ಬೇಡಿ.
3: ಏನು
5: ಆರ್ಬಿಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆಕಾಶವಾಣಿ ಧಾರವಾಡ.

0: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ

0: ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
6: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
7: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೆ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
6: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಕೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೆ ಹೈ.
7: ಸಚ್?
6: ಸೀಧಾ ಬ್ಯಾಂಕ್ ಯಾ ವಿತ್ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
7: ಸಮಝ್ ಗಯಾ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಇಂದೇ KSU WSSB.Karnataka.gov

0: ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆತ್ಮೀಯ ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ
4: ಕೃಷಿ ಶೋಧನೆ ಸಾಧನೆ.

0: ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ.
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈಗ ಮುಂಗಾರು ಬೆಳೆಗಳಲ್ಲಿ ಉದಯೋತ್ತರ ಕಳೆನಾಶಕಗಳ ಬಳಕೆ ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಧಾನ ವಿಜ್ಞಾನಿಗಳು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಜೆಎ ಹೊಸಮಠ್ ಅವರು. ಸಂದರ್ಶನ ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ.
3: ನಮಸ್ಕಾರ ರೈತ ಬಾಂಧವರೇ. ಇಂದಿನ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಾವು ಮುಂಗಾರು ಬೆಳೆಗಳಲ್ಲಿ ಉದಯೋತ್ತರ ಕಳೆನಾಶಕ ಕುರಿತು ಮಾತನಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ಶಾಸ್ತ್ರ ಮುಖ್ಯಸ್ಥರು ಮತ್ತು ಪ್ರಧಾನ ವಿಜ್ಞಾನಿಗಳು ಹಾಗೂ ಬೇಸಾಯ ಶಾಸ್ತ್ರಜ್ಞರು ಆಗಿರತಕ್ಕಂಥ ಡಾಕ್ಟರ್ ಜೆಎ ಹೊಸಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಜೆಎ ಹೊಸಮಠ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್.
3: ಡಾಕ್ಟರ್ ಹೊಸಮಠ್ ಅವರೇ, ಈಗ ಸಾಮಾನ್ಯವಾಗಿ ಮುಂಗಾರು ಅಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಮಳೆ ಹೆಚ್ಚಾಗೋದ್ರಿಂದ ಕಳೆಗಳು ವೇಗವಾಗಿ ಬೆಳೆತವೆ ಮತ್ತು ಬೆಳೆಗಳೊಂದಿಗೆ ನೀರಿನ ಪೋಷಕಾಂಶ ಮತ್ತು ಬೆಳಕು ಆ ಸ್ಥಳಕ್ಕಾಗಿ ಸ್ಪರ್ಧಿಸಿ ಇಳುವರಿಯನ್ನು ಕಡಿಮೆನೂ ಮಾಡ್ತವೆ. ಆದ್ರಿಂದ ಆರಂಭದಲ್ಲಿ ಈ ಕಳೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯವಾಗಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಮುಂಗಾರು ಬೆಳೆಗಳಲ್ಲಿ ಉದಯೋತ್ತರ ಕಳೆನಾಶಕ ಕುರಿತು ನಮ್ಮ ರೈತ ಬಾಂಧವರಿಗೆ ಇದರ ಕುರಿತು ನಾವು ಮನನ ಮಾಡಿಕೊಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಒಬ್ಬ ಹವಾಮಾನ ಶಾಸ್ತ್ರಜ್ಞರಾಗಿರ್ತಕ್ಕಂಥ ತಾವು ಈ ಮುಂಗಾರು ಸಾಕಷ್ಟು ಪ್ರಮಾಣದಲ್ಲಿ ಆಗಿಲ್ಲ, ಯಾಕೆ ಈ ರೀತಿ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕಂತೀರಿ?
4: ಒಳ್ಳೆಯ ಪ್ರಶ್ನೆ ಸರ್. ಇದು ಈ ವರ್ಷ ಏನಾಗಿದೆ, 2026 ಈಗಾಗಲೇ ತಾವು ಹೇಳಿದಂತೆ ಮುಂಗಾರು ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ನಮ್ಮ ಭಾರತಕ್ಕೆ. ಈ ರೀತಿ ಒಂದು ಸಂದಿಗ್ಧ ಸಮಯದಲ್ಲಿ ಬೆಳೆಗಳನ್ನು ನಾವು ಯಾವ ರೀತಿ ಬೆಳೆಯಬೇಕು, ಬೆಳೆಯನ್ನು ಬೆಳೆಯುವಾಗ ಬರುವಂತ ಕೀಟ ರೋಗ ಬಾಧೆ ಅದರೊಂದಿಗೆ ಕಳೆಗಳು ಇವುಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿ ಉಳಿದದ. ಇದಕ್ಕಿಂತಲೂ ಮುಂಚೆ ನಾನು ಈ ವರ್ಷ ಈಗಾಗಲೇ ನೀವು ಪ್ರಶ್ನೆಯಲ್ಲಿ ಕೇಳಿದಾಗ ಯಾಕೆ ಈ ವರ್ಷದಲ್ಲಿ ಮಳೆ ಪ್ರಮಾಣ ಹಂಚಿಕೆ ಕಡಿಮೆ ಆಗಿದೆ, ಇದಕ್ಕೆ ಕಾರಣಗಳೇನು ಅಂತ ಕೇಳಿದ್ರಿ. ಇದಕ್ಕೆ ಮುಖ್ಯವಾಗಿ ಹೇಳಬೇಕಂತಂದ್ರೆ 2023 ಇದೇ ರೀತಿಯಾಗಿ ಮಳೆ ಕಡಿಮೆ ಆಗಿತ್ತು, ಅದೇ 2024-25 ಚೆನ್ನಾಗಿ ಮಳೆ ಆಯಿತು. ಈಗ ಈ ಒಂದು 2023-26 ಎರಡು ವರ್ಷಕ್ಕೆ ನಾವು ಹೋಲಿಸಿದಾಗ ಎಲ್ನೀನೋ ಅನ್ನುವಂತ ಒಂದು ಪರಿಣಾಮ, ಈ ಪರಿಣಾಮದಿಂದ ನಮ್ಮ ಭಾರತಕ್ಕೆ ಏನಾಗ್ತಾ ಇದೆ ಅಂದ್ರೆ ಮಳೆ ಕಡಿಮೆ ಆಗ್ತಾ ಇದೆ. ಈ ಮಳೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಈಗ ಪೆಸಿಫಿಕ್ ಸಾಗರದಲ್ಲಿ ಏನಾಗ್ತಾ ಇದೆ, ಡಿಸೆಂಬರ್ ಹೊತ್ತಿಗೆ ಈ ಸಮುದ್ರದ ಮಟ್ಟದ ನೀರಿನಲ್ಲಿ ಹೆಚ್ಚಿನ ಉತ್ವಾಂಶದಿಂದ ಅಲ್ಲಿ ಮೋಡಗಳಾಗಿ ಪರಿವರ್ತನೆ ಆಗಿ ಮಳೆ ಅಲ್ಲೇ ಸುರಿಸಿಬಿಡ್ತವೆ. ಈಗ ಅಲ್ಲಿ ಏನಾಗಬೇಕಾಗಿತ್ತಂತಂದ್ರೆ ಅಲ್ಲಿ ಮೋಡಗಳು ತಯಾರಾಗಿ ಅವು ಏನಾದರೂ ಆಸ್ಟ್ರೇಲಿಯಾ ಕಡೆ ತಿರುಗಿ ಬಂದ್ರೆ ಆಮೇಲೆ ಆಸ್ಟ್ರೇಲಿಯಾದಿಂದ ನಮ್ಮ ಭಾರತಕ್ಕೆ ಈಗ ನೈಋತ್ಯ ಮಾರುತಗಳಂತ ಏನ್ ಹೇಳ್ತೀವಲ್ಲ ಸೌತ್ ವೆಸ್ಟ್ ಮಾನ್ಸೂನ್ ಅಂತ, ಅವುಗಳು ಪರಿವರ್ತನೆ ಆಗಿ ಬಂದಾಗ ಅವು ಲಾನೀನಾ ವರ್ಷ ಅಂತ ಹೇಳ್ತೀವಿ ನಾವು. ಈ ಲಾನೀನಾ ವರ್ಷಗಳಲ್ಲಿ ಭಾರತಕ್ಕೆ ಒಳ್ಳೆಯ ಪ್ರಮಾಣದ ಮಳೆ ಬರ್ತದೆ. ಇದು 2024-25 ಆಗಿದೆ. ಆದ್ರೆ 2026-23 ಏನಾಗಿದೆ ಅದೇ ರೀತಿಯಾಗಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಈ ಮಳೆ ಪ್ರಮಾಣ ಕಡಿಮೆ ಆಗಲಿಕ್ಕೆ ಎಲ್ನೀನೋ ಅನ್ನುವಂತ ಒಂದು ಪರಿಣಾಮವೇ ಕಾರಣ. ಯಾವ ವರ್ಷ ಎಲ್ನೀನೋ

0: ಆಗ್ತದಲ್ಲ ಆ ವರ್ಷ ಭಾರತಕ್ಕೆ ಮಳೆಯ ಹಂಚಿಕೆ ಮತ್ತು ಮಳೆಯ ಪ್ರಮಾಣ ಬಹಳ ಕಡಿಮೆ ಆಗ್ತದೆ. ಈ ರೀತಿಯಾಗಿ ಈ ವರ್ಷ ಏನಾಗ್ಬಿಟ್ಟದೆ, ಇಂಥದೊಂದು ಎಲ್ನಿನೋ ಅನ್ನುವಂತ ಒಂದು ಪರಿಣಾಮ ಬಂದಿದ್ದಕ್ಕೆ ಏನಾಗ್ಬಿಟ್ಟದೆ ಅಂತಂದ್ರೆ ಈ ವರ್ಷ ಮಳೆ ಬಹಳ ಕಡಿಮೆ ಆಗಿದೆ. ಆಮೇಲೆ ಈಗ ನಾವು ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಮೊದಲನೇ ವಾರದಲ್ಲಿ ಮಳೆ ಬರಬೇಕು, ಅಂದ್ರೆ ನೈಋತ್ಯ ಮುಂಗಾರು ಕೇರಳಕ್ಕೆ ಬಂದು ಕೇರಳದಿಂದ ನಮ್ಮ ಭಾರತಕ್ಕೆ ಅದು ಕಾಲಿಡ್ತದೆ. ಕಾಲಿಟ್ಟು ಅದೇನಾಗ್ತದೆ ಅಂತಂದ್ರೆ ಮುಂದೆ ಹಂಗೆ ಮುಂದುವರಿತಾ ವರಿತಾ ಅದು ಜೂನ್ 15 ಅದೇ ರೀತಿಯಾಗಿ ಜುಲೈ 15 ತನಕ ಇಡೀ ಭಾರತವನ್ನು ಆವರಿಸಿಬಿಡ್ತದೆ. ಆದ್ರೆ ಈ ವರ್ಷ ಏನಾಗ್ಬಿಟ್ಟಿದೆ ಅಂತಂದ್ರೆ ಮಳೆ ಬೇಗ ಬರ್ತದೆ ಅಂತೇಳಿ ಮೊದಲು ಮುನ್ಸೂಚನೆ ಬಂತು, ಆದ್ರೆ ಬರಲಿಲ್ಲ, ಅದು ತಡವಾಗಿ ಬಂತು. ತಡವಾಗಿ ಬಂದದ್ದಕ್ಕೆ ಅದು ಮಳೆ ಹಂಚಿಕೆ ಪ್ರಮಾಣನೂ ಕಡಿಮೆ ಆಯ್ತು. ಈಗ ಮಳೆ ಮತ್ತೀಗ ನಿಂತು ಹೋಗ್ಬಿಟ್ಟಿದೆ. ಈಗ ಕಳೆದ ಒಂದು ವಾರದಿಂದ ಮಳೆ ಎಲ್ಲಿ ಇಲ್ಲ. ಈಗ ಇನ್ನೂ ಮಳೆ ಯಾವಾಗ ಬರ್ತದೆ ಅಂತೇಳಿ ಮುನ್ಸೂಚನೆ ಇನ್ನೂ ಬಂದಿಲ್ಲ. ಬಂದ ನಂತರ ಹೇಳಬಹುದು ಯಾವ ರೀತಿಯಾಗಿ ಮಳೆ ಹಂಚಿಕೆ ಬರ್ತದೆ, ಯಾವ ರೀತಿಯಾಗಿ ಮಳೆ ಇದಾಗ್ತದೆ ಅಂತೇಳಿ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಬಾಂಧವರು ಯಾವ ರೀತಿಯಾಗಿ ಬೆಳೆಯನ್ನು ಬೆಳಿಬೇಕು, ಯಾವ ರೀತಿಯಾಗಿ ಕಳೆ ನಿರ್ವಹಣೆ ಮಾಡಬೇಕು ಮುಖ್ಯವಾಗಿ. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ವಾಡಿಕೆಯಂತೆ ಜೂನ್ ಮೊದಲನೇ ವಾರದಲ್ಲಿ ಏನಾದರೂ ಮಳೆ ಪ್ರಮಾಣ ಚೆನ್ನಾಗಿ ಬಂದು ಹಂಚಿಕೆ ಸರಿಯಾಗಿ ಆದ್ರೆ ಈಗ ಮುಂಗಾರು ಬೆಳೆಗಳನ್ನ ನಾವು ಬೆಳಿತಾ ಇದ್ವಿ. ಈಗ ಮುಂಗಾರು ಬೆಳೆಗಳನ್ನ ಜೂನ್ ಮೊದಲನೇ ವಾರದಿಂದ ಜೂನ್ 2 ವಾರ ತನಕ ನಾವೇನ್ ಬಿತ್ತೇವಲ್ಲ ಅಲ್ಲಿ ಇಳುವರಿ ಚೆನ್ನಾಗಿ ಬರ್ತದೆ. ಉದಾಹರಣೆಗೆ ಹೆಸರು ಅಂತ ಹೇಳ್ರಿ, ಈಗ ಹೆಸರನ್ನ ನಾವು ಜೂನ್ ಮೊದಲನೇ ವಾರದಲ್ಲಿ ಬಿತ್ತಿದ್ರೆ ಅದು ಎಲ್ಲಾ ರೀತಿಯಿಂದ ಅಂದ್ರೆ ಅದು ಸೂರ್ಯನ ರಶ್ಮಿ ಅಂತಂದ್ರೆ ಸೂರ್ಯನ ಪ್ರಕಾಶ, ಮಳೆ, ಆಮೇಲೆ ಬೆಳಕು ಎಲ್ಲಾ ರೀತಿಯಾಗಿ ಅದಕ್ಕೆ ದೊರೆತು ಅದು ಚೆನ್ನಾಗಿ ಬೆಳೆದು ಅದು ಹೆಚ್ಚಿನ ಇಳುವರಿನ ಕೊಡ್ತಾ ಇತ್ತು. ಈಗ ಕೆಲವೊಂದು ಭಾಗದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಮುಂಗಾರು ಬೆಳೆ ಬೆಳಿಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆನೆ ಬಂದಿಲ್ಲ. ಹೀಗಾಗಿ ಕೆಲವೊಂದು ಕಡೆ ಬಿತ್ತನೆನೂ ಆಗಿಲ್ಲ. ಎಲ್ಲಿ ಬಿತ್ತನೆ ಆಗಿದೆ ಅಲ್ಲ, ಈಗೇನಾಗಿದೆ ಬೆಳೆ ಬಂದಿದೆ ಮತ್ತೆ ಮಳೆ ಹೋಗ್ಬಿಟ್ಟಿದೆ. ಈಗ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನಾಗ್ತದೆ ಅಂದ್ರೆ ಕೆಲವೊಂದು ಕಳೆಗಳನ್ನು ಆ ಬೆಳೆಗಳ ಜೋಡಿನ ಬಂದೇ ಬಿಡ್ತಾವೆ. ಯಾಕಂತಂದ್ರೆ ಕಳೆ ಮತ್ತು ಬೆಳೆಗೆ ಯಾವಾಗ್ಲೂ ಇದಾಗಿಲ್ಲ. ಹಂಗ ನೋಡಿದ್ರೆ ನಮ್ಮ ಬೆಳೆಗಳಕ್ಕಿಂತಲೂ ಕಳೆಗಳನ್ನೇ ಹೆಚ್ಚು ಮೊದಲು ಬರ್ತವೆ. ಈಗ ಇಂಥ ಇದರಲ್ಲಿ ನಾವು ನಮ್ಮ ಬೆಳೆಗಳನ್ನು ಕಳೆಗಳಿಂದ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಥವಾ ಸವಾಲು ಅಂತ ಹೇಳ್ಬಹುದು. ಈಗ ಮಳೆ ಪ್ರಮಾಣ ಹೆಚ್ಚಾದಂಗೆ ಕಳೆಗಳು ಸ್ವಾಭಾವಿಕವಾಗಿ ಹೆಚ್ಚು ಆಗಿ ಆಗ್ತವೆ. ಆದ್ರೆ ಈಗ ಭತ್ತ ಬೆಳೆಯುವಂತ ಪ್ರದೇಶ ಅಂತ ತಿಳ್ಕೊಳ್ರಿ, ಎಲ್ಲಿ ನೀರ್ ನಿಲ್ತದಲ್ಲ, ಈಗ ನೀರ್ ನಿಂತಲ್ಲಿ ಭತ್ತ ಒಂದು ಬಿಟ್ಟರೆ ಬೇರೆ ಯಾವ ಬೆಳೆನೂ ಅಥವಾ ಸಸ್ಯನೂ ಬದುಕಂಗಿಲ್ಲ. ಅಲ್ಲಿ ಅಲ್ಲೇನಾಗ್ತದೆ, ಸಾಮಾನ್ಯವಾಗಿ ಎಲ್ಲ ಕಳೆಗಳು ನಿರ್ವಹಣೆ ಆಗಿಬಿಡ್ತವೆ. ಅಂದ್ರೆ ಭತ್ತ ಒಂದು ಬಂದ್ಬಿಡ್ತದೆ. ಯಾಕಂದ್ರೆ ಭತ್ತ ವಾಟರ್ ಲವಿಂಗ್ ಪ್ಲಾಂಟ್ ಅಂತ ಇಂಗ್ಲಿಷ್ ನಾಗ ಹೇಳ್ತೇವೆ ನಾವು, ಅಂದ್ರೆ ನೀರಿನಿಂದಲೇ ಅದು ಬದುಕ್ತದೆ. ಆ ನೀರಿನಲ್ಲಿ ಬದುಕ್ತಾ ಇರುವಾಗ ಇತರೆ ಯಾವುದೇ ಸಸ್ಯಗಳು ಬಂದ್ರೂ ಅವು ಸತ್ತು ಹೋಗ್ಬಿಡ್ತಾವೆ. ಹಿಂಗಾಗಿ ಅಲ್ಲಿ ಕಳೆ ನಿಯಂತ್ರಣ ಸ್ವಾಭಾವಿಕವಾಗಿ ಆಗ್ತದೆ. ಇಂಥ ಒಂದು ಪರಿಸ್ಥಿತಿ ಈ ವರ್ಷ ಏನಾಗ್ಬಿಟ್ಟಿದೆ ಅಂತಂದ್ರೆ ನೀರು ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗುವಂತ ಮಳೆ ಬಂದೇನೆ ಇಲ್ಲ ಎಲ್ಲಿ. ಈ ರೀತಿ ಇರುವಾಗ ಭತ್ತದಲ್ಲಿ ಏನಾಗಿದೆ, ಕಳೆಗಳ ಸಮಸ್ಯೆ ಹೆಚ್ಚಾಗ್ತಾನೆ ಹೋಗ್ತದೆ ಅಂತ ಹೇಳ್ಬೋದು ನಾವು.
1: ಡಾಕ್ಟರ್ ಹೊಸಮಠ ಅವರೇ, ಕಳೆಗಳು ಈ ಮುಂಗಾರು ಬೆಳೆಗಳಲ್ಲಿ, ಈ ಮುಂಗಾರು ಹಂಗಾಮಿನಲ್ಲಿ ಬೆಳೆಗಳ ಜೊತೆಗೆ ಕಳೆಗಳು ಅತ್ಯಂತ ವೇಗವಾಗಿ ಬೆಳೀತವೆ. ಇದು 30-40 ದಿವಸದೊಳಗೆ ಕಳೆಗಳನ್ನ ನಾವು ನಿಯಂತ್ರಿಸದೇ ಇದ್ರೆ ಬಹಳ ತೊಂದರೆಗೀಡಾಗುತ್ತೆ. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ನಮ್ಮ ಬೆಳೆ ಇಳುವರಿ ಕಡಿಮೆ ಆಗುತ್ತೆ. ಈ ಕಳೆ ನಿರ್ವಹಣೆಗೆ ಸಾಮಾನ್ಯವಾಗಿ ನಾವು ಕೃಷಿ ಪದ್ಧತಿಗಳನ್ನ ಆಯ್ಕೆ ಮಾಡ್ಕೋತೀವಿ, ಯಾಂತ್ರಿಕ ವಿಧಾನಗಳನ್ನ ಆಯ್ಕೆ ಮಾಡ್ಕೋತೀವಿ, ಅದೇ ರೀತಿ ರಾಸಾಯನಿಕ ಸಿಂಪರಣೆಗಳನ್ನ ಆಯ್ಕೆ ಮಾಡ್ಕೋತೀವಿ ಬೆಳೆಯನ್ನ ಬಿತ್ತುವುದ ಪೂರ್ವದಲ್ಲಿ. ಈ ಕೃಷಿ ಪದ್ಧತಿಗಳನ್ನ ಯಾವ ರೀತಿ ಅಳವಡಿಸಿಕೊಂಡ್ರೆ ಕಳೆ ಬಾರದಂತೆ ನಿರ್ವಹಣೆ ಮಾಡಬಹುದಂತ?
0: ಇದು ಒಳ್ಳೆ ಪ್ರಶ್ನೆ ಇದೆ. ಈಗ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಏನ್ ಹೇಳ್ತೀವಲ್ಲ, ಕಳೆಗಳು ಬಂದ ನಂತರ ನಾವು ಏನು ಕಳೆ ನಿರ್ವಹಣೆ ಮಾಡ್ಬೇಕಂತೀವಲ್ಲ, ಕಳೆಗಳ ಬಾರದಂಗ್ ನೋಡ್ಕೊಳ್ಳೋದು ಬಹಳ ಮುಖ್ಯ. ಕಳೆಗಳ ಬಾರದಂಗ್ ನೋಡ್ಕೋಬೇಕಂತಂದ್ರೆ ಈಗ ನಾವು ಸಾಮಾನ್ಯವಾಗಿ ಹಿಂಗಾರು ಮುಗಿದಾದ ನಂತರ ಬೇಸಿಗೆ ಶುರುವಾಗ್ತಾ ಇರ್ತದೆ, ಅವಾಗ ನಾವು ಮಾಗಿ ಉಳುಮೆ ಅಂತ ಮಾಡ್ಬೇಕು. ಮಾಗಿ ಉಳುಮೆಯಲ್ಲಿ ಏನಾಗ್ತದೆ ಅಂತಂದ್ರೆ ಭೂಮಿಯನ್ನ ನಾವು ಚೆನ್ನಾಗಿ ಆಳವಾಗಿ ಉಳುಮೆ ಮಾಡ್ತೀವಿ. ಅವಾಗ ಏನಾಗ್ತದೆ, ಬೇರುಗಳಿಂದ ಗಡ್ಡೆಗಳಿಂದ ಏನೊಂದು ಅಭಿವೃದ್ಧಿ ಹೊಂದಿ ಬೆಳೆಯುವಂತ ಕಳೆಗಳೇನಿದಾವಲ್ಲ, ಆ ಎಲ್ಲ ಗಂಟುಗಳು ಎಲ್ಲ ಸೂರ್ಯನ ಶಾಖಕ್ಕೆ ಒಡ್ಡಿ ಬಿಡ್ತವೆ. ಅವು ಯಾವಾಗ ಹೊರಗೆ ಸೂಸ್ತಾವಲ್ಲ, ಹೊರಗಡೆ ಬಂದ ನಂತರ ಅವು ಸೂರ್ಯನ ಶಾಖಕ್ಕೆ ಅವು ಸತ್ತು ಹೋಗ್ಬಿಡ್ತಾವೆ. ಈ ರೀತಿಯಾಗಿ ನಾವು ಗಡ್ಡೆಗಳಿಂದ ಮತ್ತು ಬೇರುಗಳಿಂದ ಅಭಿವೃದ್ಧಿ ಹೊಂದಿ ಬೆಳೆಯುವಂತ ಕಳೆಗಳನ್ನ ನಾವು ಮಾಗಿ ಉಳುಮೆ ಹಂತದಲ್ಲಿಯೇ ಅದನ್ನ ನಿರ್ಮೂಲನೆ ಮಾಡಬಹುದಾಗಿದೆ.
1: ಆಳವಾಗಿ ಉಳುಮೆ ಮಾಡಬೇಕು.
0: ಹೌದು, ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ಈ ಗಡ್ಡೆಗಳು ಬೇರುಗಳು, ಉದಾಹರಣೆಗೆ ಕರಿಕೆ ಬೇರುಗಳು, ಕರಿಕೆ
1: ಅವೆಲ್ಲ ನಾಶ,
0: ಅವೆಲ್ಲ ಕರಿಕೆ ಬೇರುಗಳೆಲ್ಲ ಮೇಲ್ಗಡೆ ಬರ್ತವೆ. ಈಗ ಕರಿಕೆ ಅಭಿವೃದ್ಧಿ ಹೊಂದ್ಬೇಕಂತಂದ್ರೆ ಅದು ಒಂದು ಬೇರಿನ ಗಡ್ಡೆ ಅಥವಾ ಅದರದೊಂದು ದೇಟ್ ಸಾಕು, ಅದರಿಂದ ಅಭಿವೃದ್ಧಿ ಹೊಂದದ. ಅದನ್ನ ನಾವು ಸೂರ್ಯನ ಶಾಖಕ್ಕೆ ಅದನ್ನ ಹೊರಗಡೆ ತಂದ್ಬಿಟ್ರೆ ಆಳವಾದ ಉಳುಮೆ ಮಾಡೋದ್ರಿಂದ ಆ ಸಸ್ಯ ಸತ್ತು ಹೋಗ್ಬಿಡ್ತದೆ. ಅದೇ ರೀತಿಯಾಗಿ ಜೇಕಿನ ಗಡ್ಡೆ, ಜೇಕಿನ ಗಡ್ಡೆಗಳು ಸಹ ಅಷ್ಟೇ. ಜೇಕಿನ ಗಡ್ಡೆಯನ್ನು ನಾವು ನಾಶ ಮಾಡಿಬಿಟ್ರೆ ಜೇಕನ್ನ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಆಮೇಲೆ ಇದೇ ರೀತಿಯಾಗಿ ನಾವು ಮಾಗಿ ಉಳುಮೆ ಮಾಡಿ ಈ ಒಂದು ಕಳೆಗಳನ್ನು ನಿರ್ಮೂಲನೆ ಮಾಡಬಹುದು.

0: ಅಡಮಳೆ ಅಂತ ಬರ್ತವೆ. ಈಗ ಅಡಮಳೆ ಬಂದಾಗ ಏನಾಗ್ತದೆ ಅಂತಂದ್ರೆ, ಈಗೇನು ಆಳವಾಗಿ ಉಳುಮೆ ಮಾಡಿರ್ತಾವಲ್ಲ, ಆಳವಾಗಿ ಉಳುಮೆ ಮಾಡಿದಂತ ಹೆಂಟುಗಳು ಏನಿರ್ತಾವಲ್ಲ, ಸಣ್ಣ ಸಣ್ಣ ಹೆಂಟುಗಳು ಸಣ್ಣ ಬದುಗಳಾಗಿ ಪರಿವರ್ತನೆ ಹೊಂದಿ ಈ ಬಿದ್ದಂತ ಮಳೆ ನೀರನ್ನ ಅಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡ್ಬಿಡ್ತಾವೆ. ಅವಾಗ ಏನಾಗ್ತವೆ, ಈ ಬೀಜಗಳಿಂದ ಏನು ಒಂದು ಅಭಿವೃದ್ಧಿ ಹೊಂತಾ ಇರ್ತಾವಲ್ಲ ಕಳೆಗಳು, ಆ ಕಳೆಗಳೆಲ್ಲವೂ ಮೊಳಕೆ ಬಂದ್ಬಿಡ್ತವೆ. ಯಾವಾಗ ಮೊಳಕೆ ಬರ್ತಾವಲ್ಲ ಅವಾಗ ನಾವು ಬ್ಲೈಂಡ್ ಹೋಯಿಂಗ್ ಅಂತ ಮಾಡ್ಬೋದು. ಅಂದ್ರೆ ಏನು, ಎಡೆಕುಂಟೆ ಏನ್ ಒಂದಿದೆ ಅಲ್ಲ, ಆ ಎಡೆಕುಂಟೆ ಇರುವಂತ ಸಾಧನದಿಂದ ನಾವು ಕುಂಟೆ ಹೊಡೆಯೋದ್ರಿಂದ ಏನ್ ಮಾಡಬಹುದು, ನಾವು ಈಗೇನು ಮೊಳಕೆ ಹೊಡಿತಾ ಇರ್ತಾವಲ್ಲ ಆ ಕಳೆಗಳನ್ನು ಸಹ ಪ್ರಾರಂಭದ ಹಂತದಲ್ಲಿ ನಾವು ನಿರ್ಮೂಲನೆ ಮಾಡಬಹುದು.
1: ಯಾಂತ್ರಿಕ
0: ವಿಧಾನ ಈ ರೀತಿಯಾಗಿ ನಾವು ಹೇಳಿದ್ನಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ. ಈ ಕಳೆಗಳನ್ನ ಪ್ರಾರಂಭದ ಹಂತದಲ್ಲಿಯೇ ಈ ಒಂದು ಪದ್ಧತಿಯಿಂದ, ಆಳವಾದ ಉಳುಮೆಯಿಂದ ಮತ್ತು
1: ಮೆಕ್ಯಾನಿಕಲ್
0: ಇದರಿಂದ ಎಲ್ಲಾನು ನಾವು ನಿರ್ಮೂಲನೆ ಮಾಡಬಹುದು.
1: ಆನಂತರ ಈ ಸಮರ್ಪಕ ಅಂತರ ಬೇಸಾಯ,
0: ಅಂತರ ಬೇಸಾಯ ಅಂದ್ರೆ ಬೆಳೆ ಬಿತ್ತಿದ ನಂತರ 15-20 ದಿವಸಕ್ಕೆ ಬೆಳೆ ಬರ್ಲಿಕ್ಕೆ ಶುರು ಆಗ್ತದೆ, ಅದರ ಸಂಗಡ ಕಳೆನು ಬಂದಿರ್ತವೆ. ಅವಾಗ ನಾವು ಏನ್ ಮಾಡಬಹುದು ಅಂತಂದ್ರೆ, ಹದವನ್ನು ನೋಡ್ಕೊಂಡು, ಅಂದ್ರೇನು ಈಗ ಎಡಿಕುಂಟೆ ಹಾಸುವಾಗ ಮಣ್ಣು ಬಹಳಷ್ಟು ಒಣಗಿದ್ದು ಮಣ್ಣು ಇರಬಾರದು, ಆಮೇಲೆ ತೀರನು ಹಸಿ ಇರಬಾರದು. ಆ ಒಂದು ಹದವನ್ನು ನೋಡ್ಕೊಂಡು ಎಡಿಕುಂಟೆನ್ ಹಾಸಬೇಕು. ಅಂದ್ರೆ ಎರಡು ಬೆಳೆಗಳ ಸಾಲಿನ ಮಧ್ಯೆ ನಾವು ಎಡಿಕುಂಟೆನ್ ಏನ್ ಹಾಸ್ತೀವಲ್ಲ, ಅವಾಗ ಎರಡು ಸಾಲಿನ ಮಧ್ಯದಲ್ಲಿ ಕಳೆಗಳು ಏನು ಅಭಿವೃದ್ಧಿ ಹೊಂದಿ ಬೆಳೀತಾ ಇರ್ತಾವಲ್ಲ ಅವೆಲ್ಲ ನಾಶ ಹೊಂದ್ಬಿಡ್ತಾವ. ಈ ರೀತಿಯಾಗಿ ನಾವು ಎಡೆಕುಂಟೆ ಹೊಡೆಯೋದ್ರಿಂದ, ಅಂದ್ರೆ ಈಗ ನೀವು ಹೇಳಿದ್ರಲ್ಲ 30-40 ದಿವಸ ಸಂದಿಗ್ಧ ಸಮಯ ಅದು, ಆ ಸಮಯದಲ್ಲಿ ನಾವು ಕಳೆಗಳನ್ನ ನಿರ್ವಹಣೆ ಮಾಡಿದ್ರೆ ಮುಂದೆ ಬೆಳೆಗಳು ಏನಾಗ್ಬಿಡ್ತವೆ, ಅಭಿವೃದ್ಧಿ ಅಂತವೆ. ಅವು ಏನಂತಂದ್ರೆ ಈಗ ಕೆನಪಿ ಫಾರ್ಮೇಶನ್ ಅಂತ ಆಗತ್ತೆ. ಅಂದ್ರೆ ಈಗ ಅವೆಲ್ಲ ಗಿಡ ಎಲ್ಲ ಪಡ್ಲು ಹೊಡೆದು ಆಮೇಲೆ ಎಲ್ಲ ಭೂಮಿಯನ್ನ ಎಲ್ಲ ಆವರಿಸ್ಕೊಂಡ್ಬಿಡ್ತಾವ. ಅವಾಗ ಕಳೆಗಳು ಏನಾಗ್ಬಿಡ್ತಾವ, ಸಣ್ಣಗೆ ಉಳ್ಕೊಂಡು ಅಲ್ಲಿ ಅವು ಹೆಚ್ಚಿಗೆ ಬೆಳಿಲಿಕ್ಕೆ ಆಗಂಗಿಲ್ಲ. ಈ ರೀತಿಯಾಗಿ ಈಗ ನಾವು ಎಡೆಕುಂಟೆ 15-20 ದಿವಸದಲ್ಲಿ ಹಾಯಿಸಿ ಮತ್ತು ಕೈಕಸವನ್ನು ಮಾಡೋದ್ರಿಂದ ಈ ಕಳೆಗಳನ್ನು 30-40 ದಿವಸಗಳ ಹಂತದಲ್ಲಿ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ದೇ ಆದಲ್ಲಿ ಬೆಳೆಗಳು ಸುಪುಷ್ಟವಾಗಿ ಬೆಳೆದು ಒಳ್ಳೆಯ ಒಂದು ಇಳುವರಿಯನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ ರೈತ ಬಾಂಧವರು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಡೆಕುಂಟೆ ಮತ್ತು ಕೈಕಸ ಇವೇನಿತ್ತಲ್ಲ ಇವನ್ನು ಮುತುವರ್ಜಿ ವಹಿಸಿ ಮಾಡಿದ್ರೆ ಒಳಿತು.
1: ಈ ಕೆಲವೊಮ್ಮೆ ಹೊಸಮಂಟವರೇ ಈ ಮಲ್ಚಿಂಗ್ ಪದ್ಧತಿಯನ್ನು ಅಳವಡಿಸಿಕೊಳ್ತಾರೆ, ಇದರಿಂದನೂ ಸಹ ನಾವು ಕಳೆ ಬರದ ಹಾಗೆ ತಡೆಗಟ್ಟ, ಅದರ ಬಗ್ಗೆ ಕುರಿತು ನಮ್ಮ ರೈತ.
0: ಈಗ ಮಲ್ಚಿಂಗ್ ಅಂತಂದ್ರೆ ಹೊದಿಕೆ. ಈಗ ಹೊದಿಕೆ ಅಂತಂದ್ರೆ ಸಸ್ಯಾವಶೇಷಗಳು ಏನು ನಮ್ಮ ಹೊಲದಲ್ಲಿ ಸಿಗ್ತದಲ್ಲ, ಅದು ಎರಡು ಸಾಲಿನ ಮಧ್ಯೆ ಏನು ನಾವು ಬಿತ್ತಿರ್ತೇವಲ್ಲ ಆ ಒಂದು ಜಾಗದಲ್ಲಿ ಅದನ್ನ ಹರಡ್ಬಿಟ್ರೆ ಅಲ್ಲಿ ಕಳೆಗಳು ಏನು ಬೆಳೆದು ಮೇಲ್ಗಡೆ ಬರ್ತಾ ಇರ್ತಾವಲ್ಲ ಅಲ್ಲಿ ಅವು ಮೊಳೆತು ಅಲ್ಲೇ ಅವು ನಾಶ ಹೊಂದಿ ಮುಂದೆ ಬೆಳವಣಿಗೆ ಆಗಂಗಿಲ್ಲ. ಈ ರೀತಿಯಾಗಿ ಭತ್ತದ ಹುಲ್ಲಾಗ್ಲಿ ಅಥವಾ ಸಸ್ಯಾವಶೇಷಗಳು ಯಾವ ಇರ್ತಾವಲ್ಲ ಅವನ್ನೆಲ್ಲ ಎರಡು ಸಾಲಿನ ಮಧ್ಯೆ ಈಗ ಸಸ್ಯಾವಶೇಷಗಳನ್ನು ನಾವು ಹೊದಿಕೆಯಾಗಿ ಕಂಟ್ರೋಲ್ ಮಾಡಬಹುದು. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಮಲ್ಚ್ ಅಂತೂ ಬಂದಿದೆ. ಈಗ ಪ್ಲಾಸ್ಟಿಕ್ ಅನ್ನು ನಾವು ಎರಡು ಸಾಲಿನ ಮಧ್ಯನೂ ಹಾಕಿಬಿಟ್ರೆ ಅವಾಗೇನಾಗ್ತದೆ, ಸಸ್ಯಗಳ ಈ ಕಳೆಗಳ ಏನು ಮೊಳಕೆ ಹೊಡ್ತಾ ಇರ್ತಾವಲ್ಲ ಮೊಳಕೆ ಹೊಡೆದು ಮುಂದೆ ಮೇಲ್ಗಡೆ ಬರಂಗಿಲ್ಲ, ಅಲ್ಲಿ ಒಂಥರ ಹಸಿರು ಮನೆ ಪರಿಣಾಮದಿಂದ ಅವು ಅಲ್ಲೇ ಸತ್ ಬಿಡ್ತಾವ. ಈ ರೀತಿಯಾಗಿ ನಾ ತಾವೆಲ್ಲ ಹೇಳದಂಗೆ ಹೊದಿಕೆಯಿಂದನೂ ಮಲ್ಚಿಂಗ್ದಿಂದನೂ ಸಹ ನಾವು ಕಳೆಯನ್ನು ನಿರ್ಮೂಲನ ಮಾಡಬಹುದು.
1: ಮತ್ತೆ ಯಾವ್ಯಾವ ಪದ್ಧತಿಗಳು ಇದೆ ಅಂತೀರಿ ಕಳೆ ಬಾರದಂತೆ ತಡಿಲಿಕ್ಕೆ?
0: ಕಳೆ ಬಾರದಂತೆ ತಡಿಲಿಕ್ಕೆ ಈಗಾಗಲೇ ಹೇಳಿದಂಗೆ, ಮೊದಲು ಮಾಗಿ ಉಳಿಗೆ ಮಾಡಿ ನಾಶಪಡಿಸಬೇಕು, ಆಮೇಲೆ ಅಡಮಳೆ ಬಿದ್ದಾಗ ಮೊಳಕೆ ಹೊಡಿತಾ ಇರ್ತಾವಲ್ಲ ಆ ಒಂದು ಕಳೆಗಳನ್ನು ನಾವು ಕುಂಟೆಯನ್ನು ಹಾಯಿಸಿ ಅವನ್ನ ನಾಶಪಡಿಸಬೇಕು. ಆಮೇಲೆ ಅದೇ ರೀತಿಯಾಗಿ 2-3 ಸಲ ನಾವು ಏನು ಹರಗುದಂತ ಏನು ಹೇಳ್ತೇವಲ್ಲ ಆ ಹರಗುವ ಒಂದು ಉಳುಮೆಯಿಂದ ಕಳೆಗಳು ಏನು ಅಭಿವೃದ್ಧಿ ಅಂತ ಇರ್ತಾವಲ್ಲ ಅವನ್ನ ಬಿತ್ತುವ ಪೂರ್ವದಲ್ಲಿನೂ ನಾವು ನಾಶಪಡಿಸಬಹುದು. ಈ ರೀತಿಯಾಗಿ ನಾವು ಇದು ಕಲ್ಚರಲ್ ಮೀನ್ಸ್ ಅಂದ್ರೆ ಸಾಗುವಳಿ ಪದ್ಧತಿಯಿಂದ ಕಳೆಗಳನ್ನು ನಾವು ನಿರ್ವಹಣೆ ಮಾಡಬಹುದಾಗಿದೆ.
1: ಡಾಕ್ಟರ್ ಹೊಸಮಠ ಅವರು, ಈಗ ಬೆಳೆಯ ಪೂರ್ವದಲ್ಲಿ ಮತ್ತೆ ಬೆಳೆಯ ಬಿತ್ತಿದ ನಂತರ ಕಳೆ ನಿರ್ವಹಣೆ ಪದ್ಧತಿಯನ್ನ ನಾವು ಹೆಚ್ಚು ಇಳುವರಿ ಪಡಿಬೇಕಾದ್ರೆ ಯಾವ ಯಾವ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ಒಳ್ಳೇದು?
0: ಈಗಾಗಲೇ ಹೇಳಿದಂಗೆ ಒಂದು ಸಾಗುವಳಿ ಪದ್ಧತಿ ಅಂತೂ ಮುಗೀತು, ಆಮೇಲೆ ಎಡೆಕುಂಟೆಯಿಂದ ಮಾಡೋದು. ಇನ್ನು ಮುಂದೆ ನಾವು ರಾಸಾಯನಿಕ ಪದ್ಧತಿಯಿಂದನೂ ನಾವು ಕಳೆ ನಿಯಂತ್ರಣ ಮಾಡಬಹುದು. ಈಗ ರಾಸಾಯನಿಕ ಪದ್ಧತಿಯಲ್ಲಿ ನಾವು ಹೇಳ್ಬೇಕಂತಂದ್ರೆ, ರಾಸಾಯನಿಕ ಪದ್ಧತಿ ಅಂತಂದ್ರೆ ಈಗ ಬೀಜವನ್ನು ಬಿತ್ತುವ ಒಂದು ವಾರದ ಮುಂಚೆ ಅದಕ್ಕೆ ನಾವು ಪ್ರೀ ಪ್ಲಾಂಟ್ ಹರ್ಬಿಸೈಡ್ ಅಪ್ಲಿಕೇಶನ್ ಅಂತ ಹೇಳ್ತೇವೆ. ಪ್ರೀ ಪ್ಲಾಂಟ್ ಹರ್ಬಿಸೈಡ್ ಅಪ್ಲಿಕೇಶನ್ ಅಂದ್ರೆ ಬಿತ್ತುವ ಒಂದು ವಾರ ಮುಂಚೆ ಅಥವಾ 15 ದಿವಸ ಮುಂಚೆ ಕಳೆನಾಶಕಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಅಂದ್ರೆ ಅವಾಗ ಏನಾಗ್ತಾವ, ಈ ಕಳೆ ಬೀಜಗಳು ಏನು ಮೊಳಕೆ ಹೊಡಿತಾ ಇರ್ತಾವಲ್ಲ ಈ ಒಂದು ರಾಸಾಯನಿಕದ ವಸ್ತುವಿನ ಸಂಪರ್ಕದಿಂದ ಅವು ಸತ್ತೋಗ್ಬಿಡ್ತಾವ. ಇನ್ನು ಪ್ರೀ ಎಮರ್ಜೆಂಟ್ ಅಂತೇಳಿ ಅಂದ್ರೆ ಬಿತ್ತಿದ ದಿವಸ, ಬಿತ್ತಿದ ಮಾರನೇ ದಿವಸ ಅಥವಾ ಬಿತ್ತಿದ 3 ದಿನಗಳ ಒಳಗಡೆ ಉಪಯೋಗಿಸಬಹುದಾದಂತ ಒಂದು ಕಳೆನಾಶಕಗಳು, ಅವಕ್ಕೆ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತವ. ಅಂದ್ರೆ ಬೆಳೆಯ ಉದಯ ಪೂರ್ವ ಕಳೆನಾಶಕಗಳ ಬಳಕೆ.

0: ಇವುಗಳನ್ನು ನಾವು ಉಪಯೋಗ ಮಾಡೋದ್ರಿಂದ ಸಹ ನಾವು ಕಳೆಗಳನ್ನು ಆಯಾ ಬೆಳೆಗಳಲ್ಲಿ ನಿಯಂತ್ರಣ ಮಾಡಬೇಕಾಗಿದೆ. ಆದ್ರೆ ಒಂದೇನಂತಂದ್ರೆ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತ ಏನ್ ಹೇಳಿದ್ನಲ್ಲ, ಆಯಾ ಬೆಳೆಗಳಲ್ಲಿ ಏನು ಶಿಫಾರಸು ಮಾಡಿರ್ತೇವಲ್ಲ ಆ ಕಳೆನಾಶಕಗಳನ್ನು ಮಾತ್ರ ಬಳಸಬೇಕು. ಈಗ ಉದಾಹರಣೆಗೆ ಈಗ ಭತ್ತಕ್ಕೆ ನಾವು ಯಾವುದೋ ಒಂದು ಕಳೆನಾಶಕ ಬುಟೋಕ್ಲೋರ್ ಅಂತ ಹೇಳಿರ್ತೇವೆ, ಅದನ್ನ ತಗೊಂಡೋಗಿ ನಾವು ಜೋಳಕ್ಕೆ ಹೊಡೆಯಂಗಿಲ್ಲ. ಈ ಜೋಳದಲ್ಲಿ ಟ್ರಜಿನ್ ಅಂತ ಇದೆ, ಅದನ್ನ ತಗೊಂಬಂದು ಭತ್ತದಲ್ಲಿ ಹೊಡೆಯಂಗಿಲ್ಲ. ಅಂದ್ರೆ ಆಯಾ ಬೆಳೆಗಳಲ್ಲಿ ಏನು ನಾವು ಶಿಫಾರಸು ಮಾಡಿರ್ತೇವಲ್ಲ ಆ ಶಿಫಾರಸು ಮಾಡಿದಂತ ಕಳೆನಾಶಕವನ್ನು ಮಾತ್ರ ಆಯಾ ಬೆಳೆಗಳಲ್ಲಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮಾರನೆ ದಿನ ಅಂದ್ರೆ 72 ತಾಸು.
1: ಡಾಕ್ಟರ್ ತಾವು ಹೇಳದಂಗೆ ಮುಂಗಾರು ಬೆಳೆಯಲ್ಲಿ ಈಗ ಭತ್ತವನ್ನು ಬಿತ್ತಿದ ತಕ್ಷಣದಲ್ಲೇ ಯಾವ ಔಷಧಿಯನ್ನು ಹೊಡಿಬೇಕಂತ?
0: ಹಾ, ಭತ್ತವನ್ನು ಬಿತ್ತಿದ ತಕ್ಷಣನೇ ಅಂದ್ರೆ ಈಗ ನಾ ಹೇಳದಂಗೆ ಬಿತ್ತಿದ ದಿವಸ ಅಥವಾ ಬಿತ್ತಿದ ಮಾರನೆ ದಿವಸ ಆ ಒಂದು ಇದರಲ್ಲಿ ಬುಟಾಕ್ಲೋರ್ ಅಂತ ಹೇಳಿ ಅದನ್ನ ಬಿತ್ತಿದ 3-5 ದಿನಗಳ ನಂತರ ಹೊಡಿಬಹುದು. ಇನ್ನು ಪೆಂಡಿಮಿಥಾಲಿನ್ 30 EC ಅಂತ ಐತೆ, ಅದು 1.3 ಲೀಟರ್ 65 ಮಿಲಿ ಒಂದು 15 ಲೀಟರ್ ಕೈ ಪಂಪಿಗೆ ಸೇರಿಸಿ ನೀವು ಬಿತ್ತಿದ ದಿನ ಅಥವಾ ಮರುದಿನ ಹೊಡಿಬಹುದಾಗಿದೆ. ಇನ್ನು ಅದೇ ರೀತಿಯಾಗಿ ಕ್ಲೋರಿಮ್ಯೂರಾನ್ ಅಂತ ಇದೆ, ಅದು ಆಮೇಲೆ ಮೆಟ್ಸಲ್ಫರಾನ್ ಮಿಥೈಲ್ ಅಂತ ಇದೆ, 20 WP. ಈ ಒಂದು ಕಳೆನಾಶಕವನ್ನು ನಾವು ಬಿತ್ತಿದ 15-20 ದಿವಸಗಳ ನಂತರ ಹೊಡಿಬಹುದಾಗಿದೆ.
1: ಇವೆಲ್ಲ ಭತ್ತಕ್ಕೆ.
0: ಈಗ ನಾನೇನು ಹೇಳ್ತಾ ಇದ್ದೇನಲ್ಲ, ಆಮೇಲೆ ಇನ್ನೊಂದಿದೆ ಬಿಸ್ ಪೈರಿಬ್ಯಾಗ್ ಸೋಡಿಯಂ ಅಂತೇಳಿ, ಅದನ್ನು ಸಹ ನಾವು ಬಿತ್ತಿದ 18-20 ದಿವಸಗಳವರೆಗೆ ನಾವು ಈ ಕಳೆನಾಶಕವನ್ನು ಉಪಯೋಗಿಸಿದಲ್ಲಿ ಭತ್ತದಲ್ಲಿ ಬರುವಂತ ಕಳೆಗಳನ್ನು ನಾವು ನಿರ್ವಹಣೆ ಮಾಡಬಹುದಾಗಿದೆ.
1: ಅದೇ ರೀತಿ ಈಗ ಪೋಸ್ಟ್ ಎಮರ್ಜೆನ್ಸಿ ಅಂದ್ರೆ ಕಳೆ ಮೊಳೆದ ನಂತರ,
0: ಈಗಾಗಲೇ ಹೇಳಿದ್ನಲ್ಲ ಸರ್, ಈಗ ಬಿತ್ತಿದ 15-20 ದಿವಸ ಅಂದ್ರೆ ಉದಯ ಆದ ನಂತರ ಹಾಕೋದು ಇವೆಲ್ಲ. ಇದರಲ್ಲಿ ಬಿತ್ತಿದ ದಿವಸ ಹಾಕುವಂತ ಕಳೆನಾಶಕ ಅಂದ್ರೆ ಪೆಂಡಿಮಿಥಾಲಿನ್, ಅಂದ್ರೆ ಬಿತ್ತಿದ ದಿವಸ ಅಥವಾ ಅದರ ಮಾರನೆ ದಿವಸ. ಇನ್ನು ಮಿಕ್ಕಿದ್ದೇನಿದಾವಲ್ಲ, ಬಿಸ್ ಪೈರಿಬ್ಯಾಕ್ ಸೋಡಿಯಂ ಅಂತನ್ರಿ, ಕ್ಲೋರಿಮಿರಾನ್ ಅಂತನ್ರಿ, ಬಿಟಾಕ್ಲೋರ್, ಇವೇನಿದಾವಲ್ಲ ಬಿತ್ತಿದ ಬೆಳೆಗಳ ಉದಯದ ನಂತರ ಉಪಯೋಗ ಮಾಡುದಂತ ಕಳೆನಾಶಕಗಳು.
1: ಡಾಕ್ಟರ್, ಈಗ ತಾವು ಹೇಳ್ತಾ ಇದ್ರಿ ಔಷಧಿಗಳ ಸಿಂಪಡಣೆ ಕುರಿತು, ಇವುಗಳನ್ನ ಯಾವ ಪ್ರಮಾಣದಲ್ಲಿ ಬಳಸಬೇಕಂತೀರಿ ರೈತರು?
0: ಒಳ್ಳೆ ಪ್ರಶ್ನೆ ಇದು. ಈಗ ನಾವು ಒಂದು ಕಳೆನಾಶಕವನ್ನು ಹೇಳಿರ್ತೀವಿ, ಅದನ್ನ ನಾವು ಶಿಫಾರಸು ಮಾಡಿರ್ತೇವೆ. ನಾವು ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ ನಿಮಗೆ. ಈಗ ಬಿಟಾಕ್ಲೋರ್ ಅಂತ ಇದೆ 50 EC, ಒಂದು ಎಕರೆಗೆ ನಾವು 1.2 ಲೀಟರ್ ಅಂತ ಶಿಫಾರಸು ಮಾಡಿದ್ದೇವೆ. ಈ 1.2 ಲೀಟರ್ ಕಳೆನಾಶಕವನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅಂದ್ರೆ, ಒಟ್ಟು 15 ಲೀಟರ್ ಕೆಪಾಸಿಟಿ ಇರುವಂತ ಕೈ ಪಂಪ್ ಅಂತ ತಿಳ್ಕೊಳ್ಳಿ. ಈ ಒಂದು 15 ಲೀಟರ್ ಕೆಪಾಸಿಟಿ ಇರುವಂತ ಕೈ ಪಂಪಿಗೆ 60 ಮಿಲಿಯಷ್ಟು ಕಳೆನಾಶಕವನ್ನು ಸೇರಿಸಿ ನೀವು ಸಿಂಪರಣೆ ಮಾಡಬೇಕು. ಈ ರೀತಿಯಾಗಿ ನೀವು ಒಟ್ಟು 20 ಕೈ ಪಂಪ್ಗಳನ್ನ ಒಂದ್ ಎಕರೆಗೆ ಉಪಯೋಗಿಸಬಹುದು. ಅಂದ್ರೆ ಈಗ ನಾವು ಶಿಫಾರಸು ಎಷ್ಟು ಮಾಡಿದ್ವಿ, ಬುಟಾಕ್ಲೋರ್ 1.2 ಲೀಟರ್ಸ್, ಹೌದಾ, 1.2 ಲೀಟರ್ಸ್ ಅನ್ನ 60 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಆ ರೀತಿ 20 ಕೈ ಪಂಪ್ಗಳು ಅದನ್ನ ನಾವು ಸಿಂಪರಣೆ ಮಾಡಿದ್ದೆ ಆದಲ್ಲಿ ನಾವು ಕಳೆಗಳನ್ನ ಸಮರ್ಪಕವಾಗಿ ನಿರ್ವಹಿಸಬಹುದು. ಅಂದ್ರೆ ಈ ಪ್ರಮಾಣದಲ್ಲಿ ಅಂದ್ರೆ ಒಂದ್ ಎಕರೆಗೆ ಹೆಚ್ಚು ಕಡಿಮೆ 250-300 ಲೀಟರ್ ನೀರು ಬೇಕಾಗ್ತದೆ. ಈ ರೀತಿಯಾಗಿ ನಾವು ಕಳೆನಾಶಕಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಉಪಯೋಗಿಸಿದರೆ ಯಾವ ಸಮಸ್ಯೆನೂ ಬರಂಗಿಲ್ಲ. ಆದ್ರೆ ಒಂದು ಮುತುವರ್ಜಿ ವಹಿಸಬೇಕು ನಮ್ಮ ರೈತ ಬಾಂಧವರು ಏನಂತಂದ್ರೆ, ನಾನು ಬಹಳಷ್ಟು ರೈತರು ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ಇದೆ. ಈಗ ಕೀಟನಾಶಕವನ್ನ ನಾವು ಹೇಳಿರ್ತೇವೆ, ಅಂದ್ರೆ ಕೀಟಗಳು ಬಂದಿದೆ ಅಂತ ಯಾವ್ದೋ ಒಂದು ಕೀಟ ಅಂತ ತಿಳ್ಕೊಳ್ಳಿ, ಅದು 1 ಲೀಟರ್ ನೀರಿಗೆ 1 ಮಿಲಿ ಹಾಕ್ರಿ ಅಂತ ಹೇಳಿರ್ತ ನಾವು. ಅವ್ರ ರೈತರು ಏನ್ ಮಾಡ್ಬಿಡ್ತಾರ ಅಂತಂದ್ರೆ, ಏ ಇಲ್ಲ ನಮ್ಮ ಬೆಳೆಗೆ ಬಹಳ ಕೀಟಗಳು ಅದಾವ, 1 ಮಿಲಿ ಎಲ್ಲಿ ಸಾಕಾಗ್ತೈತ ಅದಕ್ಕೆ ಅಂತೇಳಿ 2 ಮಿಲಿನೂ ಹಾಕಾರಿರ್ತಾರ, 3 ಮಿಲಿನೂ ಹಾಕಾರಿರ್ತಾರ.
1: ಅವರು ಪ್ರಯೋಗ
0: ಮಾಡ್ತಾರೆ, ಮಾಡಿ ಆದ್ರೆ ಕೀಟಗಳೇನು ನಿರ್ವಹಣೆ ಆಗ್ತದ ಇಲ್ಲಂತಲ್ಲ,
1: ಬೆಳೆಗಳ ಮೇಲೆ ವ್ಯತಿರಿಕ್ತ
0: ಪರಿಣಾಮ ಯಾವಾಗ ಬೀರುತ್ತಂತಂದ್ರೆ, ಈ ಕೀಟಗಳು ಏನಿದಾವಲ್ಲ 2-3 ವರ್ಷ ಆದ ನಂತರ ರೆಸಿಸ್ಟೆನ್ಸಿ ಡೆವಲಪ್ ಮಾಡ್ಕೋತಾವ, ಪ್ರತಿರೋಧಕತೆ. ಅಂದ್ರೆ ನೀವು ಏನ್ ಎಷ್ಟೇ ಕಾನ್ಸಂಟ್ರೇಷನ್ ಹೊಡೆದ್ರು ಏನು ಅವಕ್ಕೂ ಫರ್ಕ್ ಬೀಳಂಗಿಲ್ಲ. ಆದ್ರೆ ಕಳೆನಾಶಕದಲ್ಲಿ ಹಂಗಾಗಂಗಿಲ್ಲ. ಈಗ ನಮ್ಮ ರೈತರು, ಏ ಇಲ್ಲ ನಮ್ಮ ಹೊಲದಾಗ ಸೋಯಾಬೀನ್ ಅಲ್ಲಿ ಬಾಳ ಕಳೆ ಅದಾವ, ಈಗ ಅವರು ಸಾಹೇಬ್ರು 1 ಲೀಟರ್ಗೆ 1 ಮಿಲಿ ಅಂತ ಹೇಳ್ಯಾರ, ನಾ 2 ಮಿಲಿ ಹಾಕಿ ಹೊಡಿತೇನೆ ಯಾಕಂದ್ರೆ ಕಸ ಬಾಳ ಐತೆ ಅಂತ ಹೇಳಿ. ಹಂಗಲ್ಲ, ಅದು ಈಗ 2 ಮಿಲಿ ಹಾಕಿದ್ರೆ ಅದು ಕಳೆ ನಿಯಂತ್ರಣ ಆಗು ಬದಲಾಗಿ ಬೆಳೆ ನಿಯಂತ್ರಣ ಆಗಿಬಿಡ್ತದೆ, ಅಂದ್ರೆ ಬೆಳೆಗೇನೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ. ಅದಕ್ಕೆ ಕಳೆನಾಶಕವನ್ನು ಯಾವಾಗಲೂ ನಾವು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಉಪಯೋಗ ಮಾಡಬೇಕು. ನಮ್ಮ ರೈತರು ಇದನ್ನು ಮಾತ್ರ ಗಮನದಲ್ಲಿ ಇಡಬೇಕು. ಯಾವಾಗ ಕಳೆನಾಶಕವನ್ನು ಉಪಯೋಗ ಮಾಡ್ಬೇಕಂತ ವಿಚಾರ ಮಾಡ್ತಾರಲ್ಲ, ಅವಾಗ ಶಿಫಾರಸು ಏನ್ ಮಾಡಿದ್ದಾರೆ, 1 ಲೀಟರ್ ನೀರು ಎಷ್ಟು ಪ್ರಮಾಣದಲ್ಲಿ ಹೇಳಿದ್ದಾರೆ ಅಷ್ಟನ್ನು ಮಾತ್ರ ಉಪಯೋಗ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಯಾವಾಗ್ಲೂ ಉಪಯೋಗ ಮಾಡ್ಲಿಕ್ಕೆ ಹೋಗ್ಲೇಬಾರದು. ಇದು ರೈತರಿಗೆ ಒಂದು ನಾವು ಕೊಡುವಂತ ಒಂದು ಸಂದೇಶ.
1: ಡಾಕ್ಟರ್ ಹೊಸಮಠ ಅವರಿಗೆ, ಸಾಮಾನ್ಯವಾಗಿ ಮುಂಗಾರು ಬೆಳೆಗಳಲ್ಲಿ ನಾವು ಗೋವಿನ ಜೋಳ ಭತ್ತ ಸೋಯಾಬೀನ್ ಮೆಕ್ಕೆಜೋಳ ಹೆಸರು ಉದ್ದು ತೊಗರಿ ಹತ್ತಿ ಕಬ್ಬು ಇವುಗಳನ್ನ ನಾವು ಕಾಣ್ತೀವಿ,
0: ಹೌದು,
1: ಉಳ್ಳಾಗಡ್ಡಿ ಮೆಣಸಿನಕಾಯಿ ಇನ್ನಿತರ. ಇವುಗಳಲ್ಲಿ ಬರ್ತಕ್ಕಂತ

0: ಗಳು ಯಾವ್ಯಾವು, ಅದರ ಹೆಸರುಗಳನ್ನ ನಾವು ಕರೆಯೋದಾದ್ರೆ ಯಾವ ರೀತಿ ಕರಿಬಹುದು?
1: ಈಗ ನೋಡ್ರಿ, ಕಳೆಗಳ ಹೆಸರುಗಳು ಆಯಾ ಪ್ರದೇಶಗಳ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಂತೀವಲ್ಲ, ಆ ಒಂದು ಸ್ಥಾನಿಕ ಹೆಸರಿನ ಮೇಲೆ ಹೋಗ್ತದೆ, ಊರಿನ ಹೆಸರಿನ ಮೇಲೆ. ನಾವೀಗ ಒಂದಿಷ್ಟು ಕಾಮನ್ ನೇಮ್ಸ್ ಅಂದ್ರೆ ಸಾಮಾನ್ಯವಾಗಿ ಕರೆಯುವಂತ ಹೆಸರುಗಳನ್ನ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಳೆಗಳ ಹೆಸರುಗಳು ಯಾವ ರೀತಿ ಅದಾವ ಅಂದ್ರೆ ಜೇಕು, ಜೇಕ್ ಅಂದ್ರೆ ಎಲ್ಲರಿಗೂ ಗೊತ್ತಾಗಿ ಆಗ್ತದೆ, ಕೊಣ್ಣಾರಿಗೆಡ್ಡೆ ಅಂತ ಹೇಳ್ತಾರದು. ಆಮೇಲೆ ಏಕದಳ ಜಾತಿಗೆ ಸೇರಿದಂತ ಕಳೆಗಳು, ದ್ವಿದಳ ಜಾತಿಗೆ ಸೇರಿದಂತ ಕಳೆಗಳು, ಈ ರೀತಿಯಾಗಿ ನಾವು ವಿಂಗಡಣೆ ಮಾಡಿದೀವಿ. ಹಾಗಿದ್ರೆ ಈಗ ದ್ವಿದಳ ಜಾತಿಗೆ ಸೇರಿದಂತ ಕಳೆಗಳ ಹೆಸರುಗಳನ್ನ ಹೇಳ್ಬೇಕಂತಂದ್ರೆ, ಅಂದ್ರೆ ಮುಖ್ಯವಾಗಿ ಎಲ್ಲಾ ಬೆಳೆಗಳಲ್ಲಿ ಬರುವಂತ ಕಳೆಗಳ ಹೆಸರುಗಳು ಇವ. ರಾಜಗಿರಿ ಜಾತಿಗೆ ಸೇರಿದಂತ, ಅಂದ್ರೆ ಈಗ ಏನ ಹರಿವಿ ಸೊಪ್ಪು ಅಂತ ಹೇಳ್ತೇವಲ್ಲ, ಮುಳ್ಳು ಹರಿವಿ ಅಂತ ಹೇಳ್ತೇವೆ, ಆ ಜಾತಿಗೆ ಸೇರಿದಂತ ಕಳೆಗಳು. ಮುಂದೆ ಕರಿಕೆ, ಹಕ್ಕರಿಕೆ, ಕರಿಕೆ ಅಂತೂ ಇದಕ್ಕೆ ಬರ್ತದೆ ಏಕದಳದಲ್ಲಿ, ಹಕ್ಕರಿಕೆ, ನಾಯಿ ಹಕ್ಕರಿಕೆ, ಹಸರಾಣಿ ಬಳ್ಳಿ, ದಾಗಡಿ ಬಳ್ಳಿ, ನಾಯಿ ಶೇಂಗಾ, ಪಾರ್ಥೇನಿಯಮ್ಮು, ಬಟ್ಟಲುಗು, ಆಮೇಲೆ ಮುಳ್ಳು ಉತ್ತರಾಣಿ, ಹಾಲ್ಗಸ, ಇದು ಕಾಡು ತುಳಸಿ, ವಿಭೂತಿ ಕಸ, ಎತ್ತಿನ ನಾಲಿಗೆ, ಹೊಣ್ಣಿ ಕುಕ್ಕು, ಗೆಣಸಿನ ಜಾತಿಗೆ ಸೇರಿದಂತ ಕಳೆ ಭೂತನ ಕಸ, ಗೊಳವಳಕೆ, ಗೋಳಿ ಪಲ್ಲೆ, ಗುಗ್ರಿ ಕಸ, ಬೇದಿ ಸೊಪ್ಪು ಅಂತ ಹೇಳ್ತೇವೆ, ತೊಂಡೆ ಜಾತಿಗೆ ಸೇರಿದಂತ ಕಸ, ಆಮೇಲೆ ಪಾಷಾಣ ಬೇದಿ ಅಂತ ಹೇಳುವಂತ ಒಂದು ಸಸ್ಯ, ತುಂಬಿ ಕಸ, ಚದುರಂಗ, ಬಿಜಾಪುರ ಮುಳ್ಳು, ಬಿಳಿ ಮಲ್ಲಿಗೆ, ಉರುಮಲ್ಲಿಗೆ. ಬಿಳಿ ಮಲ್ಲಿಗೆ ಉರುಮಲ್ಲಿಗೆ ಅಂತಂದ್ರೆ ಇದು ಹೆಚ್ಚಾಗಿ ಕಬ್ಬು ಮತ್ತು ಜೋಳದಲ್ಲಿ ಬರ್ತದೆ, ಅದಕ್ಕೆ ಮಲ್ಲಿಗೆ ಕಸ ಅಂತ ಹೇಳ್ತಾರೆ ಕಾಮನ್ ನೇಮ್ ನಿಂದ. ಇದು ಬಹಳ ಒಂದು ಇಳುವರಿಯನ್ನು ಕಡಿಮೆ ಮಾಡ್ತದೆ. ಬದನಿಕೆ, ಬದನಿಕೆ ಬರೋದು ಈಗ ಮಾವಿನ ಗಿಡದಲ್ಲಿ, ಅಲ್ಲಿ ಅದು ಪರಾವಲಂಬಿಯಾಗಿ ಬೆಳೀತದೆ. ಇದು ಬಿಳಿ ಮಲ್ಲಿಗೆ ಉರುಮಲ್ಲಿಗೆ ಅಂತ ಹೇಳಿದ್ನಲ್ಲ, ಇದು ಪರಾವಲಂಬಿ ಕಸಾನೆ, ಯಾವುದು ಜೋಳ ಮತ್ತು ಕಬ್ಬಿನಲ್ಲಿ ಬರುವಂತದ್ದು. ಬೊಂಬಾಕು ಅಂತ ಬರ್ತದೆ, ಬೊಂಬಾಕು ಅಂತೇಳಿ ಇದು ತಂಬಾಕಿನಲ್ಲಿ ಬರ್ತದೆ, ತಂಬಾಕಿನಲ್ಲಿ ಬರುವಂತ ಒಂದು ಪರಾವಲಂಬಿ ಕಸ ಇದು. ಇದರ ಹೆಸರು ಬೊಂಬಾಕು ಬೆಂಕಿ ಗಿಡ ಅಂತ ಹೇಳ್ತಾರೆ ಅದಕ್ಕೆ. ಇನ್ನು ಮಂಗಳಂಬಾಲ, ಮಂಗಳಬಾಲ ಅಂತಂದ್ರೆ ಈಗ ಅದು ಹಳದಿ ಕಲರ್ ವೈರ್ ಇರ್ತದಲ್ಲ, ಈ ಎಲೆಕ್ಟ್ರಿಕ್ ವೈರ್ ಆತರ ಇರ್ತದ. ಅದು ಮೊದಲು ಅದರ ಬೀಜ ಭೂಮಿಯಲ್ಲಿ ಇರ್ತದೆ, ಮೊಳತು ಅದು ಯಾವುದೇ ಒಂದು ಸಸ್ಯಕ್ಕೆ ಅದು ಅಟ್ಯಾಚ್ ಆಗ್ತಾರೆ, ಅದು ಮಣ್ಣನ್ನು ಬಿಟ್ಟು ಬಿಡ್ತದೆ. ಆಮೇಲೆ ಅದು ಗಿಡದ ಮೇಲೆ ಅದು ರಸವನ್ನು ಹೀರ್ಕೊಂತ ಒಂದು ಗಿಡದಿಂದ ಇನ್ನೊಂದು ಹಡಿಂಗ್ ಹಬ್ಕೊಂತ ಹೋಗ್ಬಿಡ್ತದೆ, ಅದಕ್ಕೆ ಅದು ಮಂಗನ್ ಬಾಲ್ ಅಂತ ಹೆಸರಿಟ್ಟಿದ್ದಾರೆ. ಇದು ಇತ್ತಿತ್ತಲಾಗಿ ಮೆಣಸಿನಕಾಯಿ ಮತ್ತು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇದರಲ್ಲಿ ಬಹಳ ಕಂಡು ಬರ್ತಾ ಇದೆ. ಆಮೇಲೆ ಈಗ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಎಲ್ಲಾ ಬೆಳೆಗಳಲ್ಲೂ ಈ ಮಂಗನ ಬಾಲ್ ಅನ್ನುವಂತ ಒಂದು ಕಸ ಬಹಳಷ್ಟು ಕಾಣಿಸ್ತಾ ಇದೆ. ಆಮೇಲೆ ಇಗಳಿ ಜಿಗಳಿ ಅಂತ, ಇಗಳಿ ಜಿಗಳಿ ಅಂತಂದ್ರೆ ಇವು ಎಲ್ಲಿ ಮಳೆ ಬಿದ್ದು ಒಂದ್ ಸ್ವಲ್ಪ ತೇವಾಂಶ ಇರ್ತದಲ್ಲ ಅಲ್ಲಿ ಅಂಟ್ಕೊಂಡ್ಬಿಡ್ತದ. ಆಮೇಲೆ ಅದ್ರ ಹೆಸರೇ ಹೇಳುವಂಗ ಇಗಳಿ ಜಿಗಳಿ, ಇಗಳಿ ಎಲ್ಲಿ ಇರ್ತದಲ್ಲ ಅಲ್ಲಿ ಸಮೀಪದಲ್ಲಿ ಜಿಗಳಿ ಇರ್ತದೆ, ಆ ಜಿಗಳಿ ಎಲ್ಲಿ ಇರ್ತದಲ್ಲ ಅದ್ರ ಸಮೀಪದಲ್ಲಿ ಇಗಳಿ ಇರ್ತದೆ. ಅದಕ್ಕೆ ಅವು ಎರಡೂ ಒಟ್ಟೊಟ್ಟಿಗೆನೆ ಇರ್ತವೆ, ಅವಳಿ ಜವಳಿ ಆ ತರ ಅಂದ್ರೆ ಜಿಗಿರಿ ದೋಸ್ತ ಅಂತ ಹೇಳ್ತೇವಲ್ಲ ಹಂಗೆ, ಅವು ಒಟ್ಟೊಟ್ಟಿಗೆನೆ ಇರ್ತಾವ ಇಗಳಿ ಜಿಗಳಿ ಅಂತ ಹೇಳಿ. ಆಮೇಲೆ ಎಕ್ಕಿ ಗಿಡ ಅಂತೂ ಗೊತ್ತದ. ಆಮೇಲೆ ಚಾಪಿ ಕಸ ಅಂತ ಹೇಳ್ತಾರೆ, ಕಾಲಿಗೆಲ್ಲ ಮೆತ್ಕೊಂಡ್ಬಿಡ್ತದ ಸಣ್ಣ. ಸೊ ಇವೆಲ್ಲ ಕಾಮನ್ ಆಗಿ ಬರುವಂತ ಒಂದು ಕಳೆಗಳ ಹೆಸರುಗಳು. ಈಗ ನಾನು ಇನ್ನೊಂದು ನಮಗೆ ಹೇಳ ಬಯಸ್ತಾ ಇದ್ದೇನೆ, ಏನಂತಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಮೊದಲಿಂದ ಹೇಳ್ಕೊಂತಾನೆ ಇದ್ದೇನೆ. ಈಗ ಉದಾಹರಣೆಗೆ ಹೇಳ್ತೇನೆ ನಾನು, ಈಗ ಒಂದ್ ಕಸ ಇದೆ ಅಂತ ತಿಳ್ಕೊಳ್ರಿ, ಏನಂತಂದ್ರೆ ಹರಿವಿ ಜಾತಿಗೆ ಸೇರಿದಂತ ಕಸ ರಾಜಗಿರಿ. ಒಂದ್ ಗಿಡ ಅದು ಬೀಜ ಬಿಟ್ರೆ ಒಂದ್ ಗಿಡದಲ್ಲಿ ಎಷ್ಟು ಬೀಜ ಬರ್ತಾವ ಅಂತಂದ್ರೆ 196,000. 196,000 ಒಂದ್ ಗಿಡದಿಂದ ಬೀಜಗಳು ಉತ್ಪತ್ತಿ ಆಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ಕಸ ಉದಾಹರಣೆ ಹೇಳ್ಬೇಕಂತಂದ್ರೆ ಗೋಳಿ ಪಲ್ಲೆ ಅಂತೇಳಿ, ಅದು ಒಂದ್ ಗಿಡದಿಂದ 193,000 ಆಗ್ತದೆ. ಆಮೇಲೆ ಸೊಲಾನಮ್ ನೈಗ್ರಾಮ್ ಅಂತ ಹೇಳ್ತೇವೆ ಅಂದ್ರೆ ಈಗ ಇದಕ್ಕೆ ಬರ್ತದ್ರ, ಇದರಲ್ಲಿ 178,000. ನಾ ಹೇಳುವ ಉದ್ದೇಶ ಏನಂತಂದ್ರೆ ಇಲ್ಲಿ ಒಂದ್ ಗಿಡದಿಂದ ಇಷ್ಟೊಂದು ಬೀಜಗಳು ಉತ್ಪತ್ತಿ ಆಗ್ತಾ ಇದಾವ ಅಂತಂದ್ರೆ ಯಾಕೆ ನಮ್ಮ ರೈತರು ಅವು ಹೂವಾಡುವ ಹಂತದಲ್ಲಿರುವಾಗನೆ ಸುಮ್ಮನೆ ಕುಡುಗಲಿನಿಂದ ಸವರಿರು ಹೋಗ್ತಾವ ಅಂದ್ರೆ ಅವನ್ನ ಬೀಜ ಹಾಕ್ಬಿಡಬಾರ್ದು. ಈಗ ಒಂದ್ ಗಿಡ ನೀವು ಬೀಜ ಆಗ್ಲಿಕ್ ಬಿಟ್ಬಿಟ್ರೆ ಅದ್ ಎಷ್ಟ್ ಅಂತಂದ್ರೆ ಒಂದ್ ಗಿಡಕ್ಕೆ ಹೇಳಿದ್ನಲ್ಲ 178,000. ಈ 178,000 ಬೀಜ ಭೂಮಿ ಮೇಲೆ ಬಿತ್ತಂದ್ರೆ ಅದ್ ಮತ್ ಮೊಳಿತೈತೆ, ಅದ್ ಸಸ್ಯ ಆಗಿ ಮತ್ ಅದ್ ಬೀಜ ಬಿಡ್ತಂದ್ರೆ ಅದು ಅಷ್ಟೇ ಬಿಡ್ತದೆ ಒಂದೊಂದ್ ಗಿಡಕ್ಕೆ. ಅಂದ್ರೆ ಎಷ್ಟ್ ಆಗ್ತೈತ್ರಿ ನೀವು ಹೇಳ್ಬೇಕಂದ್ರೆ? ಯಾವಾಗ ಏನಾಗ್ತದೆ, ಕಸ ಬಾಳ, ಕಸ ಬಾಳ
0: ಪ್ರಮಾಣದಲ್ಲಿ ಕಸ ಬಂದ್ರೆ
1: ಇಳುವರಿ ಕಡಿಮೆ ಆಗ್ತದೆ. ಅದಕ್ಕೆ ನಮ್ಮ ರೈತರು ಯಾವಾಗ್ಲೂ ಕಳೆನಾಶಕದಿಂದನೇ ನಾ ಕಳೆ ನಿಯಂತ್ರಣ ಮಾಡ್ತೀನಿ ಅನ್ನುವಂತದನ್ನ ಬಿಟ್ಟು ಯಾವಾಗ ಕಳೆಗಳು ಹೂವಾಡುವ ಹಂತದಲ್ಲಿ ಇರ್ತಾವಲ್ಲ ಆವಾಗ ಅವನ್ನ ನಾಶ ಪಡಿಸಿದ್ರೆ ಮುಂಬರುವ ದಿನಗಳಲ್ಲಿ ಕಳೆಗಳನ್ನು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಇದು ನಮ್ಮ ರೈತರಲ್ಲಿ ಅರಿವು ಮೂಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ರೈತರು ಕಳೆಗಳನ್ನ ನಿರ್ವಹಣೆ ಮಾಡುವಂತ ಒಂದು ಜಾಣ್ಮೆಯನ್ನು ಕಲ್ಕೋಬೇಕಂತ ಹೇಳ್ತೇನೆ.
0: ಡಾಕ್ಟರ್ ಹೊಸಮಠರ್, ಈಗ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಕಳೆ ನಿರ್ವಹಣೆಯಿಂದ ಆಗ್ತಕ್ಕಂತ ಪ್ರಯೋಜನಗಳ ಕುರಿತು ತಾವು ಹೇಳೋದ.
1: ಈಗ ಕಳೆ ನಿಯಂತ್ರಣ ಮಾಡದೇ ಇದ್ರೆ ನಮ್ಮ ಸಂಶೋಧನೆ ಒಂದು ಅಂದಾಜಿನ ಪ್ರಕಾರ

0: ಪ್ರತಿ ಒಂದು ಬೆಳೆಯಲ್ಲಿ 25-90% ಇಳುವರಿ ಹೋಗ್ತದೆ. ಉದಾಹರಣೆಗೆ ಉಳ್ಳಾಗಡ್ಡಿ ಅಂತ ತಿಳ್ಕೊರಿ, ಬೆಳ್ಳುಳ್ಳಿ ಅಂತ ತಿಳ್ಕೊರಿ. ಆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅದಕ್ಕೆ ಈ ಅಲಸಂದಿ ಮತ್ತು ಸೋಯಾ ಅವರೇ ಹಂಗ ಅಚ್ಚಾತ ಅಂದ್ರೇನು ಕೆನಾಪಿ ಇರೋದಿಲ್ಲ, ಅವಾಗ ಏನಾಗ್ಬಿಡ್ತೈತೆ ಎಲ್ಲ ಕಳೆಗಳು ಬಂದ್ಬಿಡ್ತಾವ, ಗಡ್ಡಿನೂ ಆಗಕ್ ಬಿಡಂಗಿಲ್ಲ, ಅದನ್ನ ಬೆಳೆಯಕ್ ಬಿಡಂಗಿಲ್ಲ, 90% ಇಳುವರಿನೂ ಹೋಗ್ಬಿಡ್ತದೆ. ಅಂದ್ರೆ ಕಳೆಗಳನ್ನ ನಾವು ನಿರ್ವಹಣೆ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಕೆಲವೊಂದು ಸಲ 90-100% ಇಳುವರಿಯನ್ನು ಕಳ್ಕೋಬಹುದಾಗ್ತದೆ. ಈ ರೀತಿಯಲ್ಲಿ ಇರುವಾಗ ನಾವು ಮುತುವರ್ಜಿ ವಹಿಸಿ ಕಳೆ ನಿಯಂತ್ರಣ ಮಾಡಿದ್ದೇ ಆದಲ್ಲಿ ನಾವು ಒಂದು 5% ನಾವು ಇಳುವರಿ ಕಳ್ಕೋಬಹುದು. ಆದ್ರೆ 95% ಇಳುವರಿಯಿಂದ 100% ಬರ್ತೇವೆ ನಾವು, ಮಾಡಬಹುದು ನಾವು. ಅದಕ್ಕೆ ನಾವು ಪ್ರಾರಂಭದ ಹಂತದಿಂದಲೇ ನಾ ಹೇಳಿದ್ನಲ್ಲ, ಮಾಗಿ ಉಳುಮೆಯಿಂದನೇ ಹಿಡ್ಕೊಂಡು ಎಲ್ಲಾ ಹಂತದಲ್ಲಿನು ನೀವು ಕಳೆಗಳನ್ನು ಹಂತ ಹಂತವಾಗಿ ನಿರ್ವಹಣೆ ಮಾಡ್ತಾ ಬಂದಿದ್ದೇ ಆದಲ್ಲಿ ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಬರಂಗಿಲ್ಲ, ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದಾಗಿದೆ. ಇನ್ನು ಕಳೆನಾಶಕವನ್ನು ಉಪಯೋಗ ಮಾಡುವಾಗ ಈಗಾಗಲೇ ಹೇಳಿದೆ, ಈಗ ಉದಯ ನಂತರ ಬರುವಂತ ಕಳೆನಾಶಕಗಳು ಈಗಾಗಲೇ ನಾವು ಒಂದಿಷ್ಟು ಪಟ್ಟಿ ಮಾಡಿದೀವಿ, ಈ ಯಾವ್ಯಾವ ಬೆಳೆಗಳಲ್ಲಿ ಯಾವ ರೀತಿಯಾಗಿ ನಾವು ಕಳೆನಾಶಕಗಳನ್ನು ಉಪಯೋಗ ಮಾಡಬಹುದಂತ. ಈಗ ಗೋವಿನ ಜೋಳದಲ್ಲಿ ಟೆಂಬೋಟ್ರಿಯಾನ್ ಅಂತ ಹೇಳಿ, ಆಮೇಲೆ ಟ್ರೋಪಿಮಿಜಾನ್ ಮತ್ತು ಅಟ್ರಾಜಿನ್, ಮಿಸೋಟ್ರಿಯಾನ್, 2,4-D ಸೋಡಿಯಂ ಲವಣ, ಈ ರೀತಿಯಾಗಿ ನಾವು ಶಿಫಾರಸು ಮಾಡಿದ್ದೇವೆ. ಅದೇ ರೀತಿಯಾಗಿ ಜೋಳ ಸಜ್ಜೆಯಲ್ಲಿ ಸಹ 2,4-D ಸೋಡಿಯಂ ಅನ್ನು ಹಾಕಬಹುದು. ಆಮೇಲೆ ಸೋಯಾ ಅವರೆಯಲ್ಲಿ ಇಮಾಜತಾಪೈರ್ 10 ml, ಕ್ಯುಸಲಫಾಪ್, ಆಮೇಲೆ ಫೋಮಸೈನ್ ಅಂತ ಕಳೆನಾಶಕ, ಕ್ಲೋರಿಮಿರಾನ್ ಅಂತ, ಕ್ಯುಸಲಫಾಪಿಥೈಲ್, ಈ ರೀತಿಯಾಗಿ ಶಿಫಾರಸು ಮಾಡಿದ್ದೇವೆ. ಅದೇ ರೀತಿ ಶೇಂಗಾದಲ್ಲಿ ಇಮಾಜತಾಪೈರ್, ಕ್ಯುಸಲಫಾಪ್, ಫೋಮಸೈನ್, ಕ್ಲೋರಿಮಿರಾನ್ ಅಂತ ಹೇಳಿ ಹಾಕಿದ್ದೇವೆ. ಆಮೇಲೆ ಸೂರ್ಯಕಾಂತಿಯಲ್ಲಿ ಪೋಸ್ಟ್ ಎಮರ್ಜೆಂಟ್ ಅಂತ ಉಪಯೋಗ ಮಾಡಬಹುದು. ಮುಂದೆ ಹೆಸರು, ಉದ್ದು ಮತ್ತು ತೊಗರಿ, ಇದರಲ್ಲಿನೂ ಸಹ ನಾವು ಇಮಾಜತಾಪೈರ್, ಕ್ಯುಸಲಫಾಪ್, ಪ್ರೊಪಾಕ್ಯುಸಫಾಪ್, ಈ ಕಳೆನಾಶಕಗಳನ್ನು ಶಿಫಾರಸು ಮಾಡಿದ್ದೇವೆ. ಇನ್ನು ಹತ್ತಿಯಲ್ಲಿ ಬುಟಾಕ್ಲೋರ್, ಕ್ಯುಸಲಫಾಪ್, ಕ್ಯುಸಲ ಪೈರಿ ಥೈರೋಬ್ಯಾಕ್ ಸೋಡಿಯಂ, ಆಮೇಲೆ ಕಬ್ಬಿನಲ್ಲಿ ಅಟ್ರಾಜಿನ್ ಹೇಳಿದ್ದೀವಿ, ಟ್ರೋಪ್ರಮೈಜನ್ ಹೇಳಿದ್ದೀವಿ, ಟ್ರೋಪ್ರಮೈಜನ್ 2,4-D, ಆಮೇಲೆ ಮೆಟ್ರಿಬ್ಯೂಜನ್, ಈ ರೀತಿಯಾಗಿ ಶಿಫಾರಸು ಮಾಡಿದ್ದೇವೆ. ಉಳ್ಳಾಗಡ್ಡೆಯಲ್ಲಿ ಆಕ್ಸಿಫ್ಲೋರೋಫೆನ್ 23.5 EC ಶಿಫಾರಸು ಮಾಡಿದ್ದೇವೆ. ಆಮೇಲೆ ಆಕ್ಸಿಫ್ಲೋರೋಫೆನ್ ಅನ್ನು ನಾವು ಉಪಯೋಗ ಮಾಡಬಹುದು. ಈ ರೀತಿಯಾಗಿ ನಾವು ಕಳೆನಾಶಕಗಳನ್ನ ಬೇರೆ ಬೇರೆ ಬೆಳೆಗಳಲ್ಲಿ ಶಿಫಾರಸು ಮಾಡಿದ್ದೇವೆ. ಆಯಾ ಕಳೆನಾಶಕಗಳನ್ನು ನೀವು ಉಪಯೋಗಿಸಿದಲ್ಲಿ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೆಯಬಹುದಾಗಿದೆ.
1: ಡಾಕ್ಟರ್ ಹೊಸಮಠ ಅವರು, ಸಾಕಷ್ಟು ಮುಂಗಾರು ಬೆಳೆಗಳಲ್ಲಿ ಉದಯೋತ್ತರ ಕಳೆನಾಶಕಗಳ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದೀರಿ. ರೈತ ಬಾಂಧವರಿಗೆ ತಮ್ಮನ್ನ ಸಂಪರ್ಕಿಸಬೇಕಾದ್ರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ಹೇಳ್ರಲ್ಲ,
0: 9444-6698.
1: ತುಂಬಾ ಸಂತೋಷ ಡಾಕ್ಟರ್ ಜಯ ಹೊಸಮಠ ಅವರು, ಇಷ್ಟೊತ್ತು ತಾವು ಮುಂಗಾರು ಬೆಳೆಗಳಲ್ಲಿ ಉದಯೋತ್ತರ ಕಳೆನಾಶಕಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದಕ್ಕಾಗಿ ವೈಯಕ್ತಿಕವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೂ ಮುಂಗಾರು ಬೆಳೆಗಳಲ್ಲಿ ಉದಯೋತ್ತರ ಕಳೆನಾಶಕಗಳ ಬಳಕೆ ಈ ಕುರಿತು ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಧಾನ ವಿಜ್ಞಾನಿಗಳು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಜೆಎ ಹೊಸಮಠ ಅವರು. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ. ಸಂಕಲನ

0: ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು.
1: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
2: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
2: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
1: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
2: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
1: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ
2: ರೈತರಿಗಾಗಿ ರೈತರ

0: ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ.
1: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಕೃಷಿಕ ಮಿತ್ರರೇ, ನಾಳೆ 10:45 ಜನಪದ ಸಂಗೀತದಲ್ಲಿ ಇಂಗಳಗಿಯ ವೀರೇಶ್ ಉಮೇಶಪ್ಪ ಬಡಗೇರ್ ಮತ್ತು ಸಂಗಡಗಿರಿಂದ ಗಿಗೀಪದ, ಕುಮ್ಮಟ್ಟಿಯ ವೆಂಕಟರಮಣ ನರಸಿಂಹ ಹೆಗಡೆ ಮತ್ತು ಸಂಗಡಗಿರಿಂದ ಯಕ್ಷಗಾನ ಪದ, ಯಲ್ಪರಟ್ಟಿಯ ಮಾನಂದ ಬಸಯ್ಯ ಹಿರೇಮಠ್ ಮತ್ತು ಸಂಗಡಗಿರಿಂದ ಸಂಪ್ರದಾಯದ ಪದ ಆಲಿಸುವಿರಿ. 1:20 ರೆಡ್ಡೆರಟ್ಟಿಯ ಕರಪ್ಪ ಸಿದ್ದಪ್ಪ ಮಳಲಿ ಮತ್ತು ಸಂಗಡಗಿರಿಂದ ಡೊಳ್ಳಿನ ಪದವನ್ನು ಕೇಳುವಿರಿ. ಇನ್ನು ನಾಳೆ 6:51 ಕೃಷಿರಂಗದಲ್ಲಿ ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮಾತನಾಡುವ ವಿಷಯ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ವಿಷಯಗಳು. ಭಾಗವಹಿಸುವ ವೈದ್ಯರು ಡಾಕ್ಟರ್ ಪ್ರಿಯಾಂಕಾ ಮೋತಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ಪ್ರಾಯೋಜಕರು ಎಸ್ಟಿಎಂ ಆಸ್ಪತ್ರೆ ಸತ್ತೂರು ಧಾರವಾಡ.
3: ಈಗ ಕೇಳಿ ಬಸಲಿಂಗಯ್ಯ ಹಿರೇಮಠ್ ಅವರಿಂದ ಏಕತಾರಿ ಪದ.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
2: ಕೇವಲ 50 ರೂಪಾಯಿ.

0: ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಸಮಯ 7:35 ಗಳಾಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮೊಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಮೊಲ್ಡೋವಾ ಅಧ್ಯಕ್ಷೆ ಮಾಯಾ ಸಂಧು ಇಂದು ಚಿಸಿನೌದಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವ್ಯಾಪಾರ ಮತ್ತು ಹೂಡಿಕೆ, ಕೃಷಿ, ಆರೋಗ್ಯ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ, ಕೃತಕ ಬುದ್ದಿಮತ್ತೆ ಮತ್ತು ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ಕಡೆಯವರು ಪರಸ್ಪರ ಒಪ್ಪಿಕೊಂಡರು. ವ್ಯಾಪಾರ ಮತ್ತು ಹೂಡಿಕೆಯನ್ನು ಉತ್ತೇಜಿಸಲು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸಲು ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದರು. ಕೃತಕ ಬುದ್ದಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ವಿಶೇಷ ಕೋರ್ಸುಗಳು ಸೇರಿದಂತೆ ಮೊಲ್ಡೋವಾ ವೃತ್ತಿಪರರಿಗೆ ಭಾರತ ಐಟಿಇಸಿ ತರಬೇತಿ ಸ್ಪಾಟ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದರು. ಭಾರತದ ವಿದೇಶಿ ಸೇವಾ ಸಂಸ್ಥೆಯಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಸೈಬರ್ ರಾಜತಾಂತ್ರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವರು ಇದೇ ವೇಳೆ ಮೊಲ್ಡೋವಾ ರಾಜತಾಂತ್ರಿಕರನ್ನು ಆಹ್ವಾನಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಹಲವು ಬಾರಿ ಮುಂದೂಡಲ್ಪಟ್ಟವು. ಬೆಳಿಗ್ಗೆ 11 ಗಂಟೆಗೆ ಲೋಕಸಭೆಯಲ್ಲಿ ದಿನದ ಕಲಾಪ ಆರಂಭವಾದಾಗ ಇತ್ತೀಚೆಗೆ ನಿಧನರಾದ 6 ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಕತಾರ್ನ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರಿಗೆ ಸಹ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಭಾರತ ಕತಾರ್ ಸಂಬಂಧಗಳನ್ನು ಬೆಸೆಯುವಲ್ಲಿ ಶೇಖ್ ಮೊಹಮ್ಮದ್ ಬಿನ್ ಖಲೀಫಾ ಅಲ್ ಥಾನಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರು 18 ವರ್ಷಗಳ ಕಾಲ ಕತಾರ್ನ ಅಮೀರ್ ಆಗಿ ಸೇವೆ ಸಲ್ಲಿಸಿದ್ದರು ಮತ್ತು ಆಧುನಿಕ ಕತಾರ್ಗೆ ಅಡಿಪಾಯ ಹಾಕಿದ್ದರು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಸಂತಾಪ ಸೂಚಕದ ನಂತರ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನು ಎತ್ತಿದರು. ಸದನದ ಸುಗಮ ಕಾರ್ಯನಿರ್ವಹಣೆಗೆ ಸಹಕರಿಸುವಂತೆ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಪ್ರತಿಪಕ್ಷಗಳನ್ನು ಓಂ ಬಿರ್ಲಾ ಒತ್ತಾಯಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಸ್ಪೀಕರ್ ಸದನವನ್ನು ಮುಂದೂಡಿದರು. ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು. ಇದರಿಂದಾಗಿ ಸ್ಪೀಕರ್ 30 ಗಂಟೆಗಳ ಕಾಲ ಸದನವನ್ನು ಮುಂದೂಡಬೇಕಾಯಿತು. ಎರಡನೇ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ದಿಲೀಪ್ ಸೈಕಿಯಾ ಸದನದಲ್ಲಿ ಆರೋಗ್ಯಕರ ಚರ್ಚೆ ನಡೆಯಬೇಕು ಎಂದು ಹೇಳಿ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ ಕಾರಣ ಸದನವನ್ನು ಮಧ್ಯಾಹ್ನ 1 ಗಂಟೆಗೆ ಮುಂದೂಡಲಾಯಿತು. ಪದೇ ಪದೇ ಮುಂದೂಡಿಕೆಯಾಗಿ 6ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 3 ಗಂಟೆಗೆ ಲೋಕಸಭೆ ಸಭೆ ಸೇರಿದಾಗ ಸದನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿ ಪೀಠಾಸೀನಾಧಿಕಾರಿ ಅಂತಿಮವಾಗಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ರಾಜ್ಯಸಭೆಯಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು. 5ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2:30ಕ್ಕೆ ಮೇಲ್ಮನೆ ಸಭೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ನಿಗದಿತ ವ್ಯವಹಾರ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ನೀಟ್ ವಿಷಯದ ಕುರಿತು ಇಂದು ಸದನ 6 ಬಾರಿ ಮುಂದೂಡಲ್ಪಟ್ಟಿತು. ರಾಜ್ಯಸಭೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಹೊಸ

0: ಾಗಿ ಆಯ್ಕೆಯಾದ ಸದಸ್ಯರ ಪ್ರಮಾಣ ವಚನದೊಂದಿಗೆ ಕಲಾಪ ಪ್ರಾರಂಭವಾಯಿತು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿಷಯವನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಗದ್ದಲ ಉಂಟಾದ ಕಾರಣ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮೊದಲು ಮಧ್ಯಾಹ್ನ 12 ಗಂಟೆಯವರೆಗೆ, ನಂತರ 12:30ರವರೆಗೆ ಹಾಗೂ ಮತ್ತೆ ಮಧ್ಯಾಹ್ನ 12:50ರವರೆಗೆ ಮುಂದೂಡಿದರು. ಮಧ್ಯಾಹ್ನ 2 ಗಂಟೆಗೆ ಸದನ ಮತ್ತೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮೊದಲು 2:30ರವರೆಗೆ ಮತ್ತು ನಂತರ ಅಂತಿಮವಾಗಿ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪೆಟ್ರೋಲ್ನಲ್ಲಿ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಿಸುವ ಕುರಿತು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ರಾಜ್ಯಸಭೆಯಲ್ಲಿ ಇಂದು ಲಿಖಿತ ಉತ್ತರ ನೀಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಎಥೆನಾಲ್ ಮಿಶ್ರಣವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. E20 ಹೊಸದಾಗಿ ಅಥವಾ ಹಠಾತ್ ಪರಿಚಯಿಸಲಾದ ಇಂಧನವಲ್ಲ. ಎಥೆನಾಲ್ ಅನ್ನು ಜಾಗತಿಕ ಮಟ್ಟದಲ್ಲಿ 100 ಶತಮಾನಕ್ಕೂ ಹೆಚ್ಚು ಕಾಲ ಸಾರಿಗೆ ಇಂಧನವಾಗಿ ಬಳಸಲಾಗುತ್ತಿದ್ದು, ಭಾರತದಲ್ಲಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು 2001ರಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಆರಂಭಗೊಂಡಿತು ಎಂದು ಹೇಳಿದರು. ಎಥೆನಾಲ್ ಮಿಶ್ರಣವನ್ನು ಹಂತ ಹಂತವಾಗಿ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಹಿತಾಸಕ್ತಿ ಪಕ್ಷಗಳ ಸಮಾಲೋಚನೆಯ ಆಧಾರದ ಮೇಲೆ ಹೆಚ್ಚಿಸಲಾಗಿದೆ. 2013-14ರಲ್ಲಿ 1.53%ರಷ್ಟಿದ್ದ ಎಥೆನಾಲ್ ಮಿಶ್ರಣವು 2025-26ರಲ್ಲಿ 20%ಕ್ಕೆ ಏರಿಕೆಯಾಗಿದೆ ಎಂದು ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ಕ್ಕೆ ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ಮಸೂದೆಯು ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಈಗಿನ 33ರಿಂದ 37ಕ್ಕೆ ಹೆಚ್ಚಿಸಲು ಅವಕಾಶ ಕಲ್ಪಿಸುತ್ತದೆ. ಈ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸುವ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ಪಡೆಯುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವನ್ನು ರಾಜಕೀಯಗೊಳಿಸದಂತೆಯೂ ಅದು ಪಕ್ಷಗಳನ್ನು ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವು ಅಪರಾಧದ ಒಂದು ಸರಳ ಪ್ರಕರಣವಾಗಿದ್ದು ಸರಿಯಾದ ತನಿಖೆಯನ್ನು ಖಚಿತಪಡಿಸಿಕೊಳ್ಳುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಆರೋಪಗಳ ತನಿಖೆಗಾಗಿ ಎಸ್ಐಟಿ ರಚಿಸಲಾಗಿದೆ ಮತ್ತು ಈಗ ರಾಜ್ಯ ಪೊಲೀಸರು ಅದರ ತನಿಖೆ ನಡೆಸುತ್ತಿದ್ದಾರೆ ಎಂದು ಸಾಲಿಸಿಟರ್ ಜನರಲ್ ನ್ಯಾಯಾಲಯಕ್ಕೆ ತಿಳಿಸಿದರು. ಈ ತಿಂಗಳ 27ರಂದು ಸುಪ್ರೀಂಕೋರ್ಟ್ ಮತ್ತೆ ಅರ್ಜಿಯನ್ನು ವಿಚಾರಣೆ ನಡೆಸಲಿದೆ. ಆಗ ಉತ್ತರ ಪ್ರದೇಶ ಸರ್ಕಾರ ಈ ವಿಷಯದಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ತಿಳಿಸಲಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಬಗ್ಗೆ ನ್ಯಾಯಯುತ ಮತ್ತು ಕಾಲಮಿತಿಯ ತನಿಖೆಯನ್ನು ಕೋರಿ ಸಲ್ಲಿಸಲಾದ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಇಂದು ನವದೆಹಲಿಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ವೇಗವಾಗಿ ಬೆಳೆಯುತ್ತಿರುವ ಭಾರತದ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸಹಕಾರದ ಅವಕಾಶವನ್ನು ಅನ್ವೇಷಿಸುವ ಕುರಿತು ಉಭಯ ಸಚಿವರು ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 443 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,709 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ

0: ಎಂಬತ್ತಾರು ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,239 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.45 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕಥಾ ಕಲರವ.
3: ಇಂದಿನ ಕಥಾ ಕಲರವದಲ್ಲಿ ಕೇಳಿ ಕಥೆ ಬೆಕ್ಕುಗಳು ಮತ್ತು ಕೋತಿ. ಆತ್ಮೀಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು. ಪ್ರೀತಿಯ ಮಕ್ಕಳೇ, ಈಗ ಕುತೂಹಲ ಕೆರಳಿಸುವ ಅನುಪಮಾ ನಿರಂಜನ್ ಅವರ
4: ಹೊಸ ಕಥೆ ಹೇಳೋದಿಕ್ಕೆ ಬಂದಿದ್ದೀನಿ. ಕಥೆ ಕೇಳೋಕ ನೀವೆಲ್ಲ ಸಿದ್ಧವಾಗಿದ್ದೀರಾ? ಹೌದಿಲ್ಲ
3: ಮಕ್ಕಳೇ, ಈಗ ಹೇಳುವ ಕಥೆಯಲ್ಲಿ ಎರಡು ಬೆಕ್ಕುಗಳು ಜಗಳವಾಡಲು ಮುಂದಾದಾಗ ಮೂರನೆಯದಾಗಿ ಬಂದ ಕೋತಿ ಲಾಭವನ್ನ ಪಡೆದುಕೊಳ್ತದೆ. ಅದು ಹೆಂಗ್ ಲಾಭವನ್ನ ಪಡೀತು ಅನ್ನೋದನ್ನ ತಿಳ್ಕೊಳ್ಳೋಣ. ಕಥಾಲೋಕಕ್ಕೆ ಹೋಗೋಣ. ಮಕ್ಕಳೇ, ಒಂದು ಕಾಡಿನಲ್ಲಿ ಎರಡು ಬೆಕ್ಕುಗಳಿದ್ವು. ಅವು ಸುತ್ತಮುತ್ತಲಿದ್ದಂಥ ಎಲ್ಲಾ ಇಲಿಗಳನ್ನು ಹಿಡ್ಕೊಂಡು ತಿಂತಿದ್ವು. ಇದರಿಂದಾಗಿ ಇಲಿಗಳ ವಂಶವೇ ನಾಶವಾಗುವ ಪರಿಸ್ಥಿತಿ ಒದಗಿತು. ಏನ್ ಮಾಡಬಹುದು ಅಂಥೇಳಿ ಇಲಿಗಳೆಲ್ಲ ಸಭೆ ಸೇರಿ ಹೆಂಗಾದ್ರೂ ಬೆಕ್ಕು ನಮ್ಮನ್ನ ತಿನ್ನುವುದನ್ನ ತಪ್ಪಿಸ್ಬೇಕು ಅಂತ ಮಾತಾಡಿಕೊಂಡ್ವು. ಆಗ ಬುದ್ಧಿವಂತ ಇಲಿ ಏನ್ ಹೇಳ್ತು ಅಂಥೇಳಿ ಕೇಳೋಣ.
5: ಸ್ನೇಹಿತರೆ, ಈ ಬೆಕ್ಕುಗಳು ನಮ್ಮ ವಂಶವನ್ನೇ ನಾಶ ಮಾಡುವ ಹಾಗಿದೆ. ಹೌದು, ಅಂದಾಗೆ ಆ ಬೆಕ್ಕುಗಳಿಗೆ ನಮ್ಮ ಬದಲು ಬೇರೆ ಏನನ್ನಾದರೂ ಆಹಾರ ತಂದುಕೊಡ್ಬೇಕಲ್ಲ.
6: ಹೌದು
5: ಅಲ್ವಾ? ಆಗ ಅವುಗಳು ನಮ್ಮನ್ನ ತಿನ್ನುವುದನ್ನ ತಪ್ಪಿಸಬಹುದು.
6: ನಿಜ, ಆದ್ರೆ ಏನ್ ತಂದ್ಕೊಡೋದು?
5: ಒಂದು ಉಪಾಯ ಇದೆ.
6: ಹೌದಾ? ಏನದು? ಏನದು?
5: ಈ ಕಾಡಿನಲ್ಲಿ ಅಜ್ಜಿಯೊಬ್ಬಳು ಯಾವಾಗ್ಲೂ ಮನೆಯಲ್ಲಿ ರುಚಿ ರುಚಿಯಾಗಿ ಕಜ್ಜಾಯ ಮಾಡ್ತಿರ್ತಾಳೆ. ಸರಿ ಹೋಯ್ತು, ಹಾಗಾದ್ರೆ ಅದನ್ನೇ ತಂದುಕೊಡೋಣ.
6: ಹೌದು ಹೌದು, ಇದು ಒಳ್ಳೆ ಉಪಾಯ, ಒಳ್ಳೆ ಉಪಾಯ.
5: ಹಾಗಾದರೆ ನಾವು ಸಂಧಾನಕ್ಕಾಗಿ ಬೆಕ್ಕುಗಳ ಬಳಿ ಹೋಗೋಣ.
3: ಆಮೇಲೆ ಬುದ್ಧಿವಂತ ಇಲಿ ಬಿಳಿಯ ಬಾವುಟ ಹಿಡಿದುಕೊಂಡು ತನ್ನ ಎಲ್ಲಾ ಸ್ನೇಹಿತರೊಂದಿಗೆ ಬೆಕ್ಕುಗಳ ಬಳಿ ಹೋಯಿತು. ಆ ಬುದ್ಧಿವಂತ ಇಲಿ ಬೆಕ್ಕಿಗೆ ಏನ್ ಹೇಳ್ತು ಕೇಳ್ರಿಲ್ಲೇ.
5: ಮಹಾಪ್ರಭುಗಳೇ, ಇನ್ನು ಮೇಲೆ ನೀವು ನಮ್ಮನ್ನ ತಿನ್ನಬೇಡಿ. ಅದರ ಬದಲಿಗೆ ದಿನವೂ ನಿಮಗೆ ರುಚಿ ರುಚಿಯಾದ ಕಜ್ಜಾಯ ತಂದುಕೊಡ್ತೀವಿ.
7: ಹಾಗಾದ್ರೆ ಸರಿ, ದಿನಾನೂ ನಮಗೂ ಒಂದೇ ತರದ ಆಹಾರ ತಿಂದು ತಿಂದು ಬೇಸರ ಆಗಿದೆ. ಆಗಬಹುದು.
3: ಹಾ ಮಕ್ಕಳೇ, ಹಿಂಗ ಬೆಕ್ಕುಗಳಿಗೆ ಇಲಿ ದಿನವೂ ನಿಮಗೆ ಕಜ್ಜಾಯವನ್ನ ತಂದ್ಕೊಡ್ತೀವಿ, ಅದಕ್ಕೆ ನೀವು ನಮ್ಮನ್ನ ತಿನ್ಬೇಡ್ರಿ ಅಂತ ಹೇಳಿದ್ವು. ಹಾ ಮಕ್ಕಳೇ, ಹೀಗೆ ಇಲಿಗಳು ತಂದುಕೊಡ್ತಾ ಇದ್ದಂಥ ಕಜ್ಜಾಯಗಳನ್ನ ಬೆಕ್ಕುಗಳು ದಿನಾಲೂ ತಿಂತಿದ್ವು. ಒಂದೆರಡು ದಿನ ಇಲಿಗಳು ತಂದುಕೊಟ್ಟ ಕಜ್ಜಾಯದ ರುಚಿ ನೋಡಿದ್ಮೇಲೆ ಅವಕ್ಕೆ ಕಜ್ಜಾಯ ಬಹಳಷ್ಟು ಬೇಕು ಅಂತ ಅನಿಸ್ಲಿಕ್ಕೆ ಶುರು ಆಯ್ತು. ಹೆಂಗಾದ್ರೂ ಮಾಡಿ ತಾವೇ ಅಜ್ಜಿಯ ಗುಡಿಸ್ಲಿಕ್ಕೆ ಹೋಗಿ

0: ಅದನ್ನ ತಗೊಂಡ್ ಬಂದು ನಾವೇ ತಿನ್ಬಿಡೋಣ ಅಂತ ಬೆಕ್ಕುಗಳು ಮಾತಾಡ್ಕೊಂಡ್ವು.
1: ಈ ಇಲಿಗಳು ತರ್ತಾ ಇರೋ ಕಜ್ಜಾಯ ನಮಗ್ ಸಾಲ್ತಾ ಇಲ್ಲ, ನಾವೇ ಅಜ್ಜಿ ಮನೆಗೆ ಹೋಗಿ ನಮಗ್ ಬೇಕಾದಷ್ಟು ಕಜ್ಜಾಯನ ತಗೊಂಡ್ಬಿಟ್ರೆ ಹೇಗೆ ಅಂತ.
2: ಹೌದು ಹಾಗೆ ಮಾಡ್ಬೇಕು, ಹೋಗೋಣ.
1: ನಡಿ
0: ಹಾ ಮಕ್ಕಳೇ, ಕಜ್ಜಾಯ ತರ್ಲಿಕ್ಕೆ ಅಂತ ಹೇಳಿ ಬೆಕ್ಕುಗಳು ಅಜ್ಜಿ ಮನೆಗೆ ಹೋದ್ವು. ಆಗ ಅಜ್ಜಿ ಏನ್ ಮಾಡಿರ್ಬಹುದು?
3: ಏನ್ ಬೆಕ್ಕುಗಳ ಇವು ಕೋಲ್ತಾ ಇಲ್ಲ, ತಗೊಂಡ್.
0: ಅಜ್ಜಿ ಕೂಡ ಒಂದು ದೊಡ್ಡದಾದ ಕೋಲನ್ ತಗೊಂಡು ಹೊಡಿಲಿಕ್ ಹೋದ್ಲು. ಅಷ್ಟರಲ್ಲಿ ಬೆಕ್ಕುಗಳು ಏನ್ ಮಾಡಿದ್ವು, ಓಡಿ ಹೋಗ್ಬಿಟ್ವು. ಆದ್ರೆ ಓಡಿ ಬಂದ ಬೆಕ್ಕುಗಳಿಗೆ ಒಂದೇ ಒಂದು ಕಜ್ಜಾಯ ಸಿಕ್ತು. ಹಾ, ಹೇಗ್ ಹಂಚ್ಕೊಳ್ಬೇಕು ಅಂತ ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ತಾ ಒಂದು ಮರದ ಕೆಳಗೆ ಬಂದು ನಿಂತ್ವು. ಏನ್ ಮಾತಾಡ್ಕೊಂಡ್ವು ಕೇಳ್ರಿಲ್ಲೇ?
2: ಅಯ್ಯೋ, ಒಂದೇ ಒಂದು ಕಜ್ಜಾಯ ಸಿಕ್ತು.
1: ಅರ್ಧರ್ಧ ಹಂಚ್ಕೊಂಡ್ಬಿಡೋಣ, ಅರ್ಧ ನನಗೆ ಅರ್ಧ ನಿನಗೆ.
2: ಆಯ್ತು. ಅರೆ, ಕಜ್ಜಾಯ ಮುರಿದೆ, ಒಂದು ಪಾಲು ಸಣ್ಣದಾಯ್ತು, ಒಂದು ಪಾಲು ದೊಡ್ಡದಾಯ್ತು. ಏನ್ ಮಾಡೋದು?
1: ಅಲ್ಲಿ ಕೋತಿ ಇದೆ, ಕೋತಿನೇ ಕೇಳೋಣ ಹೆಂಗ್ ಸಂವಾಗ ಹಂಚ್ಕೊಳ್ಳೋದು ಅಂತ.
2: ನಡೆ ಹೋಗೋಣ.
0: ಹಾ ಮಕ್ಳಿ, ಅರ್ಧ ನಿನಗೆ ಅರ್ಧ ನನಗೆ ಅಂತ ಬೆಕ್ಕುಗಳು ಮಾತಾಡ್ಕೊಂಡ್ವು. ಕಜ್ಜಾಯವನ್ನ ಮುರಿಯುವಾಗ ಏನಾಯ್ತು ಅಂದ್ರೆ, ಒಂದು ಪಾಲು ದೊಡ್ಡದಾಯ್ತು, ಒಂದು ಪಾಲು ಸಣ್ಣದಾಯ್ತು. ಇದರಿಂದ ಅವೆರಡು ಮತ್ತೆ ಕಚ್ಚಾಡ ತೊಡಗಿದ್ವು. ಅಷ್ಟರಲ್ಲಿ ಅಲ್ಲಿಗೆ ಕೋತಿಯೊಂದು ಬಂತು. ಹಾ, ಅದನ್ನ ನೋಡಿದ ಬೆಕ್ಕುಗಳು ಏನಂದ್ವು ಕೇಳೋಣ.
2: ಕೋತಿ ಅಣ್ಣ, ಈ ಕಜ್ಜಾಯ ಎರಡು ಪಾಲಾಗಿದೆ, ಒಂದು ದೊಡ್ಡದಿದೆ ಇನ್ನೊಂದು ಸಣ್ಣದು, ನೀನು ಸಮ ಪಾಲು ಮಾಡ್ಕೊಡ್ತೀಯ?
1: ಕೋತಿಯಣ್ಣ, ಒಂಚೂರು ಅದನ್ನ ಹಂಗಾಗಿ ಸರಿಯಾಗಿ ಸಮ ಮಾಡಿಕೊಡ.
4: ನೋಡಿ, ಅತ್ತ ಕಡೆಯನ್ನ ತಂದ್ಕೊಡಿ. ಹಾ, ಈ ಒಂದ್ ಪಾಲನ್ನ ಈ ಕಡೆ ಇಡಿ, ಈ ಒಂದ್ ಪಾಲನ್ನ ಈ ಕಡೆ ಇಡಿ, ಅದನ್ನ ನಾನಿಬ್ರಿಗೂ ಸಮವಾಗಿ ಹಂಚುತ್ತೇನೆ.
0: ಹಾ ಮಕ್ಳಿ, ಹಿಂಗೆ ಬೆಕ್ಕುಗಳು ಕೋತಿಯನ್ನ ನ್ಯಾಯಾಧೀಶನಾಗ್ಲಿಕ್ಕೆ ಒಪ್ಪಿಸಿದ್ವು. ನಮ್ಮಿಬ್ಬರಿಗೂ ಸಮ ಪಾಲು ಮಾಡಿಕೊಡು ಅಂತ ಬೆಕ್ಕುಗಳು ಕೋತಿಯನ್ನ ಕೇಳಿಕೊಂಡ್ವು. ಕೋತಿ ಸಂತೋಷದಿಂದ ಒಪ್ಪಿ ತಕ್ಕಡಿಯನ್ನ ತೆಗೆದುಕೊಂಡು ಎರಡು ಪಾಲುಗಳನ್ನ ಒಂದೊಂದು ತಟ್ಟೆಯಲ್ಲಿರಿಸಿ ತೂಗ್ಲಿಕ್ಕೆ ಶುರು ಮಾಡ್ತು.
4: ಅಲ್ಲೇ ಈ ಕಡೆ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು, ಈ ಕಡೆ ಸ್ವಲ್ಪ ಕಡಿಮೆ ಆಯ್ತು. ಇರು, ಒಂಚೂರು ಮುರಿದು ಇದನ್ನ ನಾನ್ ತಿಂತೀನಿ.
0: ಆಗ ಒಂದು ಕಡೆಯ ತಟ್ಟೆ ಭಾರವಾಯ್ತು. ಹಾ, ಆ ಕಜ್ಜಾಯದ ತುಂಡಿನಲ್ಲಿ ಹೆಚ್ಚು ಪಾಲು ಇರೋದನ್ನ ನೋಡಿದ ಕೋತಿ ಒಂದು ಚೂರನ್ನ ಮುರಿದು ತನ್ನ ಬಾಯಿಗೆ ಅಂತ ಹಾಕೊಂಡು ಮತ್ತೆ ತೂಗುತ್ತು.
4: ಅರೆ, ಮತ್ತೆ ಈ ಕಡೆ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು, ಇನ್ನೊಂದ್ ಚೂರು ಮುರಿತೀನಿ ಅಂದ್ರೆ ಎರಡು ಸಮ ಆಗತ್ತೆ ಅಲ್ವಾ?
1: ಕೋತಿಯಣ್ಣ, ನೀನು ಹಿಂಗ್ ಪಾಲ್ ಮಾಡ್ತಾ ಮಾಡ್ತಾ ಎಲ್ಲ ತಿಂದು ಬಿಡ್ತಾ ಇದೀಯ, ಉಳಿದಿರೋ ಅರ್ಧ ಕೊಟ್ಬಿಡು ನಮ್ಗೆ.
2: ಕೊಟ್ಬಿಡು ನಮ್ಗೆ.
0: ಈ ಸರ್ತಿ ಆ ತಕ್ಕಡಿಯ ಇನ್ನೊಂದು ತಟ್ಟೆಯಲ್ಲಿ ಪಾಲು ಹೆಚ್ಚಾಯ್ತು. ಅದರಿಂದ ಮತ್ತೆ ಒಂದು ಚೂರನ್ನ ಕೋತಿ ಮುರಿದುಕೊಂಡು ಬಾಯಲ್ಲಿ ಹಾಕೊಳ್ತು. ಹಿಂಗೆ ಮಾಡ್ತಾ ಮಾಡ್ತಾ ಕೋತಿ ಮೂರ್ನಾಲ್ಕು ಸರ್ತಿ ಆ ಕಜ್ಜಾಯದ ಭಾಗಗಳನ್ನ ಚೂರು ಚೂರು ಮಾಡಿ ತಿಂತಾ ಮಕ್ಳೇ, ಕಜ್ಜಾಯ ಸ್ವಲ್ಪ ಉಳಿತು. ಇದನ್ನು ನೋಡ್ತಾ ಸಂಕಟದಿಂದ ಬೆಕ್ಕುಗಳು ಕುಳಿತುಕೊಂಡ್ ಬಿಟ್ಟಿದ್ವು. ಕಡೆಗೆ ಕಜ್ಜಾಯದ ಅರ್ಧ ಭಾಗದಲ್ಲಿ ಒಂದು ಚೂರು

0: ಕುಡಿದ್ ಬಿಡ್ತು. ಆಗ ಬೆಕ್ಕುಗಳು ಹೇಳಿದ್ವು, ಕೋತಿರಾಯ ನೀನು ಪಾಲ್ ಮಾಡೋದು ಬೇಡ, ಉಳಿದಿರೋದನ್ನಾದ್ರೂ ನಮಗೆ ಕೊಟ್ಟು ಬಿಡು ಅಂತ ಕೇಳಿದ್ವು. ಆದ್ರೆ ಕೋತಿ ಏನ್ ಹೇಳ್ತು ಕೇಳ್ರಿಲ್ಲೇ.
1: ಅದ್ ಹೇಗೆ, ನಾನು ಇಲ್ಲಿವರೆಗೂ ನ್ಯಾಯಾಧೀಶನಾಗಿರುವುದಕ್ಕೆ ನನಗೆ ಶುಲ್ಕ ಬೇಡವೇ? ಉದ್ದದ್ದನ್ನೆಲ್ಲ ನಾನು ತಿನ್ಬಿಡ್ತೀನಿ.
2: ಅಯ್ಯೋ
3: ಅಯ್ಯೋ.
0: ಮಕ್ಳೇ, ಕಥೆ ಚೆನ್ನಾಗಿತ್ತಲ್ವಾ? ಹಾ, ಈ ಕಥೆಯ ಸಾರ ಏನು ಅನ್ನೋದನ್ನ ಕೇಳ್ರಿಲ್ಲೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಹಾ, ಆಗ ಅದೇ ಮಾತಿನಂತೆ ನೀವು ಶಾಲೆಯಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಮನೆಯ ಸುತ್ತಲಿನ ನೆರೆಹೊರೆಯವರೊಂದಿಗೆ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಆಡ್ತಾ ಇದ್ರೆ, ಆ ಸಮಯದಲ್ಲಿ ಬೇರೆಯವರು ನಿಮ್ಮ ಜಗಳದಿಂದ ಲಾಭ ಪಡೆಯುವ ಸಂದರ್ಭಗಳು ಬರಬಹುದು. ಹಂಗಾಗಿ ಯಾರ ಜೊತೆಗೂ ಜಗಳ ಮಾಡ್ದೀನಿ, ಸ್ನೇಹ ಪರವಾಗಿ ಇರ್ಬೇಕು. ಗೊತ್ತಾಯ್ತಾ ಮಕ್ಳೇ? ಹಾ, ಮತ್ತ ಮುಂದಿನ ಕಥಾ ಕಲರವದೊಳಗ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಆರೋಗ್ಯವಾಗಿರ್ರಿ ಮತ್ತೆ ಖುಷಿಯಾಗಿರ್ರಿ. ಮತ್ತೆ ಭೇಟಿಯಾಗೋಣ ಹಂಗಾದ್ರ. ಬಾಯ್. ಇದುವರೆಗೆ ಕಥಾ ಕಲರವದಲ್ಲಿ ಬೆಕ್ಕುಗಳು ಮತ್ತು ಕೋತಿ ಕಥೆ ಕೇಳಿದಿರಿ. ಭಾಗವಹಿಸಿದವರು ಟಿವಿ ವಿದ್ಯಾಶಂಕರ್, ಉಷಾ ಕುಲಕರ್ಣಿ ಹಾಗೂ ಶೈಲಜಾ ರಾಜ್ಕುಮಾರ್.
4: ಪ್ರಸ್ತುತಿ ಜಿ ಸುರೇಖ ಸುರೇಶ್.
5: ಆಕಾಶವಾಣಿ ಧಾರವಾಡ. ಶ್ರೋತೃ ಬಾಂಧವರೇ, ಗಂಧರ್ವ ಮಹಾವಿದ್ಯಾಲಯದ ವಿಶಾರದ ತಬಲಾ ಪರೀಕ್ಷೆಯಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನ ಪಡೆದ ಅಥರ್ವ ಗಂಟಣ್ಣವರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮಾಯಾರಾಮನ್. ಈ ರಾತ್ರಿ 8 ಗಂಟೆಗೆ ಕೇಳುತ್ತೀರಿ.
6: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
5: ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಪ್ರಿಯಾಂಕಾ ಅವರು ಸೂಕ್ಷ್ಮಾಣು ಜೀವಗಳು ಈ ವಿಷಯದ ಕುರಿತು ಮಾತನಾಡುತ್ತಾರೆ.
7: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
8: ಎನ್ನ ತನುವ ನಿರ್ಮಲ ಮಾಡಿದ ಬಸವ.
9: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ, ಸಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ.
4: ಅಮ್ಮ ನಾನು ಸಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ.

ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ, ಸಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ. ಖರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ, ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ. ಶಾರಿ ನೀ ಈಗ ಬರ ಬರ ನಡಿ, ಸಾಲಿ ಕಡೆ ಮುಖ ಮಾಡಿ. ನೀವ್ ಯಾರು ಅಕಿನಿಗ ತಡಿಬೇಡ್ರಿ,

0: ठीक है, युववाणी कार्यक्रम
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದೆಯಾ?
4: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
3: ಬ್ಯಾಂಕ್ ಅಕೌಂಟ್ ಹಳೆದು ಕೂಡ ಹುಡುಕಬಹುದು.
5: ಎಲ್ಲಿ ಹುಡುಕೋದು?
3: ಉದ್ಗಮ್ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ, ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
5: ಓ,
3: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
4: ಇಂದೇ ಸರ್ಚ್ ಮಾಡ್ತೀನಿ.
3: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
2: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕಾರ್ಯಕ್ರಮ ಯುವವಾಣಿ. ಈಗ ಕೇಳಿ ಸೂಕ್ಷ್ಮಾಣು ಜೀವಗಳು. ಮಾತನಾಡುತ್ತಾರೆ ಪ್ರಿಯಾಂಕಾ.
8: ನಾನು ಪ್ರಿಯಾಂಕಾ ಅಂಗಡಿ, MSc ವಿದ್ಯಾರ್ಥಿನಿ. MSc ಸೂಕ್ಷ್ಮಜೀವಿ ಶಾಸ್ತ್ರ ನನ್ನ ಆಸಕ್ತಿಯ ವಿಷಯ. ನಾನು ಓದ್ತಾ ಇರೋದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ. ನಾನಿವತ್ತು ನಿಮಗೆ ತುಂಬ ಕುತೂಹಲ ಎನಿಸೋ ಸೂಕ್ಷ್ಮಜೀವಿಗಳ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಮೊದಲು ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೀವಿಗಳ ಬಗ್ಗೆ ಅಂದರೆ ಕಣ್ಣಿಗೆ ಕಾಣೋ ಪ್ರಾಣಿ, ಸಸ್ಯ, ಮನುಷ್ಯರ ಬಗ್ಗೆ ಅಲ್ಲ. ಕಣ್ಣಿಗೆ ಕಾಣದೇ ಇರೋ ಸರಳ ಮತ್ತು ಹೇರಳವಾಗಿರುವ ಸೂಕ್ಷ್ಮಜೀವಿಗಳ ಬಗ್ಗೆ, ಅಂದರೆ ಸೂಕ್ಷ್ಮಜೀವಿಗಳ ಉಗಮದ ಬಗ್ಗೆ. ಹೆಸರೇ ಸೂಚಿಸುವಂತೆ ಸೂಕ್ಷ್ಮಜೀವಿಗಳು ಸೂಕ್ಷ್ಮವಾದವು, ಅತಿ ಚಿಕ್ಕವು, ಮೊದಲೇ ಹೇಳಿದಂತೆ ಕಣ್ಣಿಗೆ ಕಾಣಿಸದ ಜೀವಿಗಳು. ಇಂತಹ ಜೀವಿಗಳನ್ನು ಸೂಕ್ಷ್ಮಜೀವಿಗಳು ಅಂತ ಹೇಳ್ತಾರೆ. ಅಲ್ಲದೆ ಇವುಗಳನ್ನು ನಾವು ನೋಡಬೇಕೆಂದರೆ ಸೂಕ್ಷ್ಮದರ್ಶಕವನ್ನು ಬಳಸಬೇಕು. ಇದರಿಂದ ಸೂಕ್ಷ್ಮಜೀವಿಗಳು ಕಣ್ಣಿಗೆ ಗೋಚರವಾಗುವಷ್ಟು ಗಾತ್ರದಲ್ಲಿ ದೊಡ್ಡದಾಗಿ ಕಾಣಿಸ್ತವೆ. ಪ್ರಾಯಶಃ ನಾವು ಭೂಮಿಯ ಮೇಲಿರುವ ಸೂಕ್ಷ್ಮಜೀವಿ ಜಾತಿಗಳ ಪೈಕಿ ಇಲ್ಲಿಯವರೆಗೂ ಕೇವಲ ಅಂದರೆ ಸುಮಾರು ಶೇಕಡ 1% ಮಾತ್ರವೇ ಸಂಶೋಧನೆ ಮಾಡಿದ್ದಾರೆ ಮತ್ತು ಇಷ್ಟನ್ನು ಮಾತ್ರವೇ ಅಧ್ಯಯನ ಮಾಡ್ತಿದ್ದೀವಿ. ಹಾಗಿದ್ರೆ ಈ ಗ್ರಹದ ಮೇಲೆ ಅಂದರೆ ಭೂಮಿ ಮತ್ತು ಜೀವಿಗಳ ಉಗಮ ಹೇಗಾಯಿತು, ಭೂಮಿಯ ಉಗಮಕ್ಕೆ ಕಾರಣ ಏನು, ಹೇಗಾಯಿತು ಅಂತ ಮೊದಲು ಹೇಳ್ತೀನಿ. ನಂತರ ಸೂಕ್ಷ್ಮಜೀವಿಗಳ ಬಗ್ಗೆ ಗಮನಿಸೋಣ. ಮೊದಲು ಸೌರವ್ಯೂಹ. ಸೌರವ್ಯೂಹದ ರಚನೆಯು ಮತ್ತು ವಿಕಾಸವು ಸುಮಾರು 4.56 ಶತಕೋಟಿ ವರ್ಷಗಳ ಹಿಂದೆ ಆರಂಭವಾಯಿತೆಂದು ಅಂದಾಜಿಸಲಾಗಿದೆ. ಈ ಸೌರವ್ಯೂಹವು ಒಂದು ಬೃಹತ್ ಆಣ್ವಿಕ ಮೋಡದ ಒಂದು ಸಣ್ಣ ಭಾಗ. ಈ ಭಾಗವು ಗುರುತ್ವ ಕುಸಿತಕ್ಕೊಳಪಟ್ಟು ಸೌರವ್ಯೂಹ ರಚನೆಯಾಯಿತು. ಮಧ್ಯದ ಬಹುತೇಕ ದ್ರವ್ಯರಾಶಿ ಸೇರಿ ಸೂರ್ಯನ ರಚನೆಯಾಯಿತು. ನಂತರ ಇದರ ಸುತ್ತಲೂ ಒಂದು ಪ್ರೋಟೋಪ್ಲಾನಿಟರಿ ಡಿಸ್ಕ್, ಅಂದರೆ ನಕ್ಷತ್ರ, ಅನಿಲ, ಧೂಳಿನಿಂದಾದ ಚಪ್ಪಟೆಯಾದ ತಟ್ಟೆಯಾಕಾರ ರಚನೆಯಾಯಿತು. ಇದರಲ್ಲಿ ಗ್ರಹಗಳು, ಕ್ಷುದ್ರ ಗ್ರಹಗಳು, ಸಣ್ಣ ಸೌರವ್ಯೂಹ ಕಾಯಗಳಿವೆ. ನಿಮಗೆಲ್ಲ ಗೊತ್ತಿರುವಂತೆ ಸೂರ್ಯನ ಸುತ್ತಲೂ 8 ಗ್ರಹಗಳು ಸುತ್ತುತ್ತಿರುತ್ತವೆ. ಅದರಲ್ಲಿ 4 ಭೂಮಂಡಲಗಳು, ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ, 2 ಅನಿಲ ದೈತ್ಯಗಳು, ಗುರು ಮತ್ತು ಶನಿ, ಮತ್ತು 2 ಹಿಮದೈತ್ಯಗಳಿವೆ, ಯುರೇನಸ್ ಮತ್ತು ನ್ಯಾಪ್ಚೂನ್. ಮೊದಲು ಈ ಘನರೂಪಿ ಗ್ರಹಗಳು ಅನಿಲ ಮತ್ತು ಧೂಳಿನ ತಟ್ಟೆಯಲ್ಲಿದ್ದವು. ಅನಿಲವು ಆಂಶಿಕವಾಗಿ ಒತ್ತಡವನ್ನುಂಟು ಮಾಡಿದ್ದರಿಂದಾಗಿ ಗ್ರಹಗಳು ವೇಗವಾಗಿ ಸೂರ್ಯನ ಸುತ್ತ ಪರಿಭ್ರಮಿಸಲಾಗಲಿಲ್ಲ. ಇದರಿಂದಾಗಿ ಕೋನೀಯ ಎಳೆತವುಂಟಾಗಿ ಆವೇಗದ ವರ್ಗಾವಣೆಯುಂಟಾಗಿದ್ದರಿಂದ ಗ್ರಹಗಳು ಹೊಸ ಕಕ್ಷೆಗಳಿಗೆ ಸೇರಿದವು. ಕಕ್ಷೆಗೆ ಸೇರಿದ ಎಲ್ಲಾ ಗ್ರಹಗಳು ಜೀವಿಗಳ ಉಗಮ ಅಥವಾ ವಿಕಾಸಕ್ಕೆ ಪೂರಕವಾದ ವಾತಾವರಣವನ್ನು ಹೊಂದಿದ್ದಿಲ್ಲ. ಅಂತೆಯೇ 20 ಬಿಲಿಯನ್ ವರ್ಷಗಳ ಹಿಂದೆ ಉಗಮವಾದ ಈ ಬ್ರಹ್ಮಾಂಡದಲ್ಲಿ ಹಳೆಯ ವಿಶಾಲ ಗ್ಯಾಲಕ್ಸಿಗಳುಂಟಾದವು. ಈ ಬ್ರಹ್ಮಾಂಡದ ಉಗಮದ ಬಗ್ಗೆ ಅಂಗೀಕರಿಸಲ್ಪಟ್ಟ ಸಿದ್ಧಾಂತವೆಂದರೆ ಅದು ಬಿಗ್ ಬ್ಯಾಂಗ್ ಸಿದ್ಧಾಂತ. ಈ ಸಿದ್ಧಾಂತವು ಒಂದು ಭೌತಿಕ ಸಿದ್ಧಾಂತವಾಗಿದ್ದು ಹೆಚ್ಚಿನ ಸಾಂದ್ರತೆ ಮತ್ತು ಉಷ್ಣತೆಯ ಆರಂಭಿಕ ಸ್ಥಿತಿಯಿಂದ ಬ್ರಹ್ಮಾಂಡವು ಹೇಗೆ ವಿಸ್ತರಿಸಿತು ಎಂಬುದನ್ನು ಇದು ವಿವರಿಸುತ್ತದೆ. ನಂತರದ 10 ಬಿಲಿಯನ್ ವರ್ಷಗಳ ಕೆಳಗೆ ಭೂಮಿಯು ರೂಪುಗೊಂಡಿತು. ಇದರಲ್ಲಿ ನೀರಿನ ಆವಿ, ಮೀಥೇನ್, ಇಂಗಾಲದ ಡೈಆಕ್ಸೈಡ್ ಮತ್ತು ಅಮೋನಿಯಾದಂತಹ ಅನಿಲಗಳಿಂದ ಆವೃತವಾಗಿತ್ತು. ಹಾಗಾಗಿ ವಾತಾವರಣವಿರಲಿಲ್ಲ. ಸೂರ್ಯನ ಕಿರಣಗಳು ವಿಕಾಸವನ್ನು ಪ್ರಚೋದಿಸಿದವು ಮತ್ತು ವೇಗಗೊಳಿಸಿತು. ಅನಿಲ ಅಣುಗಳಾದ ಕಾರ್ಬನ್, ನೈಟ್ರೋಜನ್, ಹೈಡ್ರೋಜನ್, ಆಕ್ಸಿಜನ್ ಇವುಗಳ ನಡುವಿನ ಬಂಧ ರಚಿಸುವ ಮತ್ತು ಮುರಿಯುವ ಮೂಲಕ ಭೂಮಿಯ ಮೇಲೆ ಕೆಲವು ಬದಲಾವಣೆಗಳೊಂದಿಗೆ ಸ್ಥಿರವಾದ ವಾತಾವರಣ ಸೃಷ್ಟಿಯಾಯಿತು.

ಈ ಭೂಮಿಯ ಮೇಲೆ ಸುಮಾರು 4 ಮಿಲಿಯನ್ ವರ್ಷಗಳ ನಂತರ ಮೊದಲ ಜೀವವು ಅಸ್ತಿತ್ವಕ್ಕೆ ಬಂದಿತು. ಆದರೆ ಬ್ಯಾಕ್ಟೀರಿಯಾದಂತಹ ಜೀವಿಗಳು 3.5 ಶತಕೋಟಿ ವರ್ಷಗಳ ಹಿಂದೆ ಭೂಮಿಯಲ್ಲಿದ್ದ ಪುರಾವೆಗಳು ಸಿಕ್ಕಿವೆ. ಹಾಗಿದ್ದರೆ ಈ ಸೂಕ್ಷ್ಮ ಜೀವಿಗಳು ಬಹುಕೋಶಿ ಜೀವಿಗಳಿಗಿಂತ ತುಂಬಾ ಹಳೆಯವು. ಈ ಆರಂಭಿಕ ಜೀವಿಗಳು ಇಂದು ವಾಸಿಸುವ ಜೀವಿಗಳಿಗಿಂತ ಸರಳವಾಗಿದ್ದು ಸರಳ ಕೋಶೀಯ ರಚನೆಯನ್ನು ಹೊಂದಿದ್ದವು. ಇಂದು ಎಲ್ಲಾ ಜೀವಿಗಳು 2 ರೀತಿಯ ಅಣುಗಳನ್ನು ಬಳಸಿಕೊಂಡು ಅನುವಂಶೀಯ ಮಾಹಿತಿಯನ್ನು ಸಂಗ್ರಹಿಸುತ್ತವೆ ಮತ್ತು ರವಾನಿಸುತ್ತವೆ. ಆ 2 ಅಣುಗಳು ಯಾವವೆಂದರೆ ಡಿಎನ್ಎ ಮತ್ತು ಆರ್ಎನ್ಎ. ಇವುಗಳನ್ನು ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಮತ್ತು ರೈಬೋನ್ಯೂಕ್ಲಿಕ್ ಆಸಿಡ್ ಎಂದು ಕ್ರಮಾನುಗತವಾಗಿ ಹೆಸರಿಸಬಹುದು. ಈ ಡಿಎನ್ಎ ಮತ್ತು ಆರ್ಎನ್ಎ ಇವು ಅನುವಂಶೀಯ ಅಣುಗಳು ಅಲ್ಲದೆ ಇವು 4 ವಿಧದ ಘಟಕಗಳಿಂದಾಗಿವೆ. ಅವುಗಳನ್ನು ನ್ಯೂಕ್ಲಿಯೋಟೈಡ್ಗಳೆಂದು ಕರೆಯುತ್ತಾರೆ. ಈ ವಂಶವಾಹಿನಿಗಳಾದ ಡಿಎನ್ಎ ಮತ್ತು ಆರ್ಎನ್ಎಯ ನಿರ್ದಿಷ್ಟ ಉದ್ದಗಳಲ್ಲಿ ಅನುಕ್ರಮವಾದ ಪ್ರೋಟೀನ್ಗಳ ಜೋಡಣೆ ಇರುತ್ತದೆ. ಪ್ರೋಟೀನ್ಗಳು ಅಮೈನೋ ಆಮ್ಲಗಳೆಂದು ಕರೆಯಲ್ಪಡುವ ಉಪಘಟಕಗಳಿಂದಾಗಿರುತ್ತವೆ. ಅವುಗಳೆಂದರೆ ಡಿಎನ್ಎದಲ್ಲಿ ಅಡನೈನ್, ಗ್ವಾನೈನ್, ಥೈಮಿನ್ ಮತ್ತು ಸೈಟೋಸಿನ್ ಮತ್ತು ಆರ್ಎನ್ಎದಲ್ಲಿ ಅಡನೈನ್, ಗ್ವಾನೈನ್, ಯುರಾಸಿಲ್ ಮತ್ತು ಸೈಟೋಸಿನ್ ಇರುತ್ತವೆ. ಇವುಗಳು ಜೀವರಾಸಾಯನಿಕ ಕ್ರಿಯೆಗಳನ್ನು ವೇಗವರ್ಧಿಸುತ್ತವೆ ಮತ್ತು ಜೀವಿಗಳಿಗೆ ರಚನಾತ್ಮಕ ಘಟಕಗಳನ್ನು ಒದಗಿಸುತ್ತವೆ. ಮೊದಲು ಈ ಭೂಮಿಯ ಮೇಲೆ 2.4 ಶತಕೋಟಿ ವರ್ಷಗಳ ಹಿಂದೆ ಸೈನೋಬ್ಯಾಕ್ಟೀರಿಯಾವು ವಿಕಸನಗೊಂಡಿತು ಮತ್ತು ಇವು ಭೂಮಿಯ ಮೇಲಿನ ಮೊದಲ ಫೋಟೋಸಿಂಥಸೈಸರ್ಸ್. ಅಂದರೆ ಇವುಗಳು ನೀರು ಮತ್ತು ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಜೀವಿಗಳಾಗಿವೆ. ಇದರಿಂದಾಗಿ ಭೂಮಿಯ ಮೇಲೆ ಆಮ್ಲಜನಕದ ಏರಿಕೆಗೆ ಕಾರಣವಾಯಿತು. ಅಲ್ಲದೆ ಜೀವಿಗಳ ಉಗಮಕ್ಕೆ ಪೂರಕ ವಾತಾವರಣವನ್ನು ಸೃಷ್ಟಿಸಿತು. ಈ ಸೈನೋಬ್ಯಾಕ್ಟೀರಿಯಾಗಳು ನಶಿಸಿದಂತೆ ಅಥವಾ ಸತ್ತಂತೆ ಅವು ಸಮುದ್ರದ ಅಥವಾ ನೀರಿನ ಆಳವನ್ನು ಸೇರಿದವು. ಸೂಕ್ಷ್ಮ ಜೀವಿಗಳು ಸಂಕೀರ್ಣ ದೇಹದ ವಿಶೇಷ ಕೋಶಗಳನ್ನು ಹೊಂದಿರದ ಕಾರಣ ಅವು ಬಹುತೇಕ ರಾಸಾಯನಿಕಗಳನ್ನು ಸಂಸ್ಕರಿಸಲಾಗಲಿಲ್ಲ. ಅಲ್ಲದೆ ಇಂದಿನ ಪ್ರಾಣಿಗಳ ದೇಹಗಳು ವಿವಿಧ ಕೋಶಗಳಿಂದಾದ ಅಂಗಾಂಗಗಳನ್ನು ಹೊಂದಿರುತ್ತವೆ. ಚರ್ಮ, ರಕ್ತ, ಮೂಳೆ ಮುಂತಾದವುಗಳು. ಪ್ರತಿಯೊಂದು ಅಂಗಾಂಗಗಳು ಅಂಗವ್ಯೂಹದ ಮೂಲಕ ವಿಭಿನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಸೂಕ್ಷ್ಮ ಜೀವಿಗಳಿಗೆ ಅನುವಂಶೀಯ ವಾಹಕವನ್ನು ಸುತ್ತುವರೆದಂತೆ ಯಾವುದೇ ರಕ್ಷಣಾ ಕವಚ ಇರುವುದಿಲ್ಲ ಮತ್ತು ಕೋಶ ಕೇಂದ್ರವನ್ನು ಅಂದರೆ ನ್ಯೂಕ್ಲಿಯಸ್ ಅನ್ನು ಹೊಂದಿಲ್ಲದ ಸರಳ ಜೀವಿಗಳಾಗಿದ್ದು ಇವುಗಳನ್ನು ಏಕಕೋಶೀಯ ಜೀವಿಗಳೆನ್ನುತ್ತಾರೆ. ಸೂಕ್ಷ್ಮ ಜೀವಿಗಳು ಬರೀ ಕಣ್ಣಿಗೆ ಕಾಣುವುದೇ ಇಲ್ಲ ಮತ್ತು ಅವುಗಳಲ್ಲಿ ಕೆಲವು ಪ್ರಭೇದಗಳು ಹಾನಿಕಾರಕವಾಗಿದ್ದು ಮತ್ತಷ್ಟು ಪ್ರಯೋಜನಕಾರಕಗಳಾಗಿವೆ. ಸುಮಾರು 1 ಬಿಲಿಯನ್ ವರ್ಷಗಳ ನಂತರ ಮೊದಲ ಬಾರಿಗೆ ಒಂದು ಜೀವಕೋಶದ ಕೋಶ ಕೇಂದ್ರದ ಸುತ್ತಲೂ ಕೋಶ ಪೊರೆಯು ರಚಿತವಾಯಿತು. ನಂತರ ಈ ರೀತಿಯ ಕೋಶಗಳ ರಚನೆಯು ಆರಂಭವಾಗಿದ್ದರಿಂದ ಇವುಗಳು ಮುಂದೆ ಬಹುಕೋಶೀಯ ಜೀವಿಗಳ ಉಗಮಕ್ಕೆ ಕಾರಣವಾಯಿತು. ಹೀಗೆ ಜೀವಿಗಳನ್ನು ಕೋಶಗಳ ಆಧಾರದ ಮೇಲೆ 2 ವಿಧಗಳಾಗಿ ವಿಂಗಡಿಸಲಾಗಿದೆ, ಪ್ರೊಕ್ಯಾರಿಯೋಟ್ಸ್ ಮತ್ತು ಯುಕ್ಯಾರಿಯೋಟ್ಸ್ಗಳೆಂದು. ಯುಕ್ಯಾರಿಯೋಟ್ಸ್ ಇವುಗಳು ನ್ಯೂಕ್ಲಿಯಸ್ ಅನ್ನು ಹೊಂದಿದ್ದು ನ್ಯೂಕ್ಲಿಯಸ್ ಪೊರೆಯೊಳಗೆ ಸುತ್ತುವರೆದಿರುತ್ತದೆ ಮತ್ತು ಯುಕ್ಯಾರಿಯೋಟ್ಗಳನ್ನು ಸಂಕೀರ್ಣ ಜೀವಿಗಳ ಗುಂಪು ಎಂದು ಹೇಳಬಹುದು. ಉದಾಹರಣೆಗೆ ಪ್ರೋಟೋಜೋವಾ, ಸಸ್ಯ ಮತ್ತು ಪ್ರಾಣಿಗಳು. ನಾವು ಇಲ್ಲಿ ಗಮನಿಸಬೇಕಾದದ್ದು ಪ್ರೊಕ್ಯಾರಿಯೋಟ್ಗಳನ್ನು ಅಂದರೆ ಏಕಕೋಶೀಯ ಜೀವಿಗಳನ್ನು. ಇದರ ಜೀವಕೋಶವು ನ್ಯೂಕ್ಲಿಯಸ್ ಮತ್ತು ಇತರ ಜೀವಕೋಶೀಯ ರಚನೆಗಳನ್ನು ಹೊಂದಿರುವುದಿಲ್ಲ ಮತ್ತು ಸರಳ ರಚನೆಯನ್ನು ಹೊಂದಿರುತ್ತದೆ. ಪ್ರೊಕ್ಯಾರಿಯೋಟ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಸೂಕ್ಷ್ಮ ಜೀವಿಗಳನ್ನು 3 ಡೊಮೇನ್ ವ್ಯವಸ್ಥೆಯಲ್ಲಿ ವರ್ಗೀಕರಿಸಿದ್ದಾರೆ. ಆಣ್ವಿಕ ವಿಶ್ಲೇಷಣೆಯ ಆಧಾರದ ಮೇಲೆ 2 ಡೊಮೇನ್ಗಳಾಗಿ ಅಂದರೆ ಬ್ಯಾಕ್ಟೀರಿಯಾ ಮತ್ತು ಆರ್ಕಿಯಾ ಎಂದು ಹೆಸರಿಸಿದ್ದಾರೆ ಮತ್ತು ನ್ಯೂಕ್ಲಿಯಸ್ ಹೊಂದಿರುವ ಜೀವಿಗಳನ್ನು 3ನೇ ಡೊಮೇನ್ನಲ್ಲಿ ಅಂದರೆ ಯುಕ್ಯಾರಿಯೋಟಾದಲ್ಲಿ ಇರಿಸಲಾಗಿದೆ. ಹೆಚ್ಚಿನ ಪ್ರೊಕ್ಯಾರಿಯೋಟ್ಗಳು 1 μm ನಿಂದ 10 μm ಗಾತ್ರವನ್ನು ಹೊಂದಿರುತ್ತವೆ. ಸೂಕ್ಷ್ಮ ಜೀವಿಗಳ ರಚನೆಯಲ್ಲಿ ಅಂದರೆ ಅವುಗಳ ಕೋಶ ರಚನೆಯಲ್ಲಿ ವಿಭಿನ್ನ ಅಂಗಾಂಗಗಳನ್ನು ಹೊಂದಿರುತ್ತವೆ. ಮೊದಲನೆಯದಾಗಿ ಫ್ಲ್ಯಾಜುಲಂ. ಕೆಲವೊಂದು ಬಾರಿ ಫ್ಲ್ಯಾಜುಲಂ ಇರಬಹುದು ಅಥವಾ ಇಲ್ಲದೆಯೂ ಇರಬಹುದು. ಇದು ಉದ್ದವಾದ ಚಾವಟಿಯಂತಹ ರಚನೆಯಾಗಿದ್ದು ಬ್ಯಾಕ್ಟೀರಿಯಾಗಳ ಚಲನೆಗೆ ಸಹಾಯಕವಾಗಿದೆ ಮತ್ತು ಫ್ಲ್ಯಾಜೆಲ್ಲಾವನ್ನು ಗ್ರಾಮ್ ಪಾಸಿಟಿವ್ ಮತ್ತು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗಳೆರಡರಲ್ಲೂ ಕಾಣಬಹುದು. ಜೀವಕೋಶ ಪೊರೆ. ಜೀವಕೋಶ ಪೊರೆಯು ಜೀವಕೋಶದ ಸೈಟೋಪ್ಲಾಸಂ ಅನ್ನು ಸುತ್ತುವರೆದಿರುತ್ತದೆ. ಇದು ಜೀವಕೋಶದ ಹೊರಗೆ ಮತ್ತು ಒಳಗೆ ಹರಿವನ್ನು ನಿಯಂತ್ರಿಸುತ್ತದೆ. ಜೀವಕೋಶದ ಗೋಡೆ. ಇದು ಕೋಶ ಪೊರೆಯ ಹೊರಹೊದಿಕೆಯಾಗಿದ್ದು ಬ್ಯಾಕ್ಟೀರಿಯಾವನ್ನು ರಕ್ಷಿಸುತ್ತದೆ ಮತ್ತು ಸೂಕ್ಷ್ಮ ಜೀವಿಗಳಿಗೆ ಆಕಾರವನ್ನು ನೀಡುತ್ತದೆ. ಕೋಶದ್ರವ್ಯ ಅಂದರೆ ಸೈಟೋಪ್ಲಾಸಂ. ಸೈಟೋಪ್ಲಾಸಂನಲ್ಲಿ ಕಿಣ್ವಗಳು, ಲವಣಗಳು, ಜೀವಕೋಶದ ಘಟಕಗಳು ಮತ್ತು ವಿವಿಧ ಸಾವಯವ ಅಣುಗಳನ್ನು ಒಳಗೊಂಡಿರುತ್ತದೆ. ಇದು ಪ್ರಮುಖವಾಗಿ ನೀರಿನಿಂದ ಕೂಡಿರುವ ಜೆಲ್ ತರಹದ ವಸ್ತುವಾಗಿದೆ. ರೈಬೋಸೋಮ್ಸ್. ಇವುಗಳು ಪ್ರೋಟೀನ್ ಉತ್ಪಾದನೆಗೆ ಕಾರಣವಾಗುವ ಒಂದು ಜೀವಕೋಶೀಯ ರಚನೆಗಳು. ನ್ಯೂಕ್ಲಿಯಾಯ್ಡ್. ಪ್ರೊಕ್ಯಾರಿಯೋಟ್ನ ಒಂದು ಡಿಎನ್ಎ ಅಣುವನ್ನು ಹೊಂದಿರುವ ಸೈಟೋಪ್ಲಾಸಂನ ಪ್ರದೇಶವಾಗಿದೆ. ಗ್ಲೈಕೋಕ್ಯಾಲಿಕ್ಸ್. ಇದು ಪ್ರೊಕ್ಯಾರಿಯೋಟ್ಗಳಲ್ಲಿರುವ ಒಂದು ವಿಶೇಷ ರಚನೆ. ಗ್ಲೈಕೋಪ್ರೋಟೀನ್ ಜೀವಕೋಶ ಪೊರೆಯನ್ನು ಸುತ್ತುವರೆದಿರುವ ಪಾಲಿಸೆಕ್ರೈಡ್ನಂತಹ ಹೊದಿಕೆಯಾಗಿದೆ. ಹೀಗೆ ಸೂಕ್ಷ್ಮ ಜೀವಿಗಳು ವಿಭಿನ್ನ ಅಂಗಾಂಗಗಳನ್ನು ಹೊಂದಿವೆ. ಇವೆಲ್ಲ ಬ್ಯಾಕ್ಟೀರಿಯಾಗಳ ರಚನೆಯಾದರೆ ಅವುಗಳ ಆಕಾರಗಳು ವಿಭಿನ್ನವಾಗಿದೆ. ಹಾಗಾಗಿ ಪ್ರೊಕ್ಯಾರಿಯೋಟ್ಗಳನ್ನು ಅವುಗಳ

0: ಆಕಾರದ ಮೇಲೆ ನಾಲ್ಕು ವಿಧವಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಕೋಕಾಯ್, ಅಂದರೆ ಗೋಳಾಕಾರದ ಅಥವಾ ಅಂಡಾಕಾರದ ಬ್ಯಾಕ್ಟೀರಿಯಾಗಳು, ಉದಾಹರಣೆಗೆ ಸ್ಟ್ರೆಪ್ಟೋಕೋಕೈ ಮತ್ತು ಸ್ಟೆಫೈಲೋಕೋಕೈ. ಎರಡನೆಯದಾಗಿ ಬ್ಯಾಸಿಲೈ, ರಾಡ್ ಆಕಾರದ ಅಥವಾ ಸಿಲಿಂಡರಾಕಾರದ ಬ್ಯಾಕ್ಟೀರಿಯಾಗಳು, ಉದಾಹರಣೆಗಾಗಿ ಬ್ಯಾಸಿಲಸ್ ತುರಂಜೆನಸಿಸ್. ಮೂರನೆಯದಾಗಿ ಸುರುಳಿಯಾಕಾರದ, ಅಂದರೆ ಸ್ಪಿರುಲ್ಲಾ. ಇವುಗಳು ರಾಡ್ಗಳ ಸುರುಳಿಯಾಕಾರದ ತಿರುಚುವಿಕೆಯಿಂದ ಉಂಟಾಗುತ್ತವೆ, ಉದಾಹರಣೆಗೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ. ನಾಲ್ಕನೆಯದಾಗಿ ವಿಬ್ರಿಯೋ, ಇವುಗಳು ಅಲ್ಪ ವಿರಾಮಾಕಾರದ ಬ್ಯಾಕ್ಟೀರಿಯಾಗಳು, ಉದಾಹರಣೆಗೆ ವಿಬ್ರಿಯೋ ಕೊಲೆರಾ. ಇವುಗಳಲ್ಲಿ ಕೆಲವು ರೋಗಕಾರಕಗಳು, ಅಂದರೆ ವಿಬ್ರಿಯೋ ಕೊಲೆರಾವು ರೋಗಕಾರಕವಾಗಿದೆ. ಇನ್ನೊಂದಿಷ್ಟು ಪ್ರಯೋಜನಕಾರಕಗಳು. ಈ ಬ್ಯಾಕ್ಟೀರಿಯಾಗಳಂತಹ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯು ಅಲೈಂಗಿಕವಾಗಿದ್ದು ಸಾಮಾನ್ಯವಾಗಿ ಬೈನರಿ ವಿದಳನವನ್ನು ಅನುಸರಿಸುತ್ತವೆ. ಅಲ್ಲದೆ ಕೆಲವೊಂದು ಬಾರಿ ವಿರಳವಾಗಿ ಅನುವಂಶೀಯ ವಿನಿಮಯ ಮತ್ತು ಮರುಸಂಯೋಜನೆಯನ್ನು ಕಾಣಬಹುದು. ಪ್ರೊಕ್ಯಾರಿಯೋಟ್ಗಳು ಬಹಳ ವೈವಿಧ್ಯಮಯವಾಗಿದ್ದು ಇವುಗಳು ತಮ್ಮ ಚಯಾಪಚಯ ಕ್ರಿಯೆಯನ್ನು ಯುಕ್ಯಾರಿಯೋಟ್ಗಳಂತೆ, ಅಂದರೆ ಶಕ್ತಿಗಾಗಿ ದ್ಯುತಿ ಸಂಶ್ಲೇಷಣೆ ಮತ್ತು ಸಾವಯವ ಸಂಯುಕ್ತಗಳ ಬಳಸಿಕೊಳ್ಳುವಿಕೆ ಜೊತೆಗೆ ಹೈಡ್ರೋಜನ್ ಸಲ್ಫೈಡ್ನಂತಹ ಅಜೈವಿಕ ವಸ್ತುಗಳಿಂದಲೂ ಶಕ್ತಿಯನ್ನು ಪಡೆಯುತ್ತವೆ. ಪ್ರೊಕ್ಯಾರಿಯೋಟ್ಗಳು ಭೂಮಿಯ ಮೇಲಿನ ಎಲ್ಲಾ ಪರಿಸರದಲ್ಲಿಯೂ ವಾಸಿಸುತ್ತವೆ. ಕೆಲವು ಆರ್ಕಿಯಾಗಳು ಮತ್ತು ಬ್ಯಾಕ್ಟೀರಿಯಾಗಳು ತೀವ್ರವಾದ ಪರಿಸ್ಥಿತಿಗಳಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತವೆ. ಉದಾಹರಣೆಗೆ ಹೆಚ್ಚಿನ ತಾಪಮಾನಗಳಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾಗಳಿಗೆ ಥರ್ಮೋಫೈಲ್ಸ್ ಎಂದು ಮತ್ತು ಹೆಚ್ಚಿನ ಲವಣಾಂಶ ಹೊಂದಿರುವ ವಾತಾವರಣದಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಹ್ಯಾಲೋಫೈಲ್ಸ್ಗಳೆಂದು ಕರೆಯುತ್ತಾರೆ. ಹೀಗೆ ಮೊದಲ ಬಾರಿಗೆ 1676ರಲ್ಲಿ ಡಚ್ನ ಒಬ್ಬ ವ್ಯಕ್ತಿ ತನ್ನ ಸ್ವಂತ ವಿನ್ಯಾಸದ ಏಕಮಸೂರದ ಸೂಕ್ಷ್ಮದರ್ಶಕವನ್ನು ಬಳಸಿಕೊಂಡು ಬ್ಯಾಕ್ಟೀರಿಯಾವನ್ನು ಮೊದಲು ವೀಕ್ಷಿಸಿದರು. ಅವರೇ ಆಂಟನಿ ವಾನ್ ಲಿವನ್ ಹೋಕ್. ಇವರನ್ನು ಸೂಕ್ಷ್ಮಜೀವಿ ಶಾಸ್ತ್ರದ, ಅಂದರೆ ಮೈಕ್ರೋಬಯಾಲಜಿಯ ಪಿತಾಮಹ ಎಂದು ಕರೆಯುತ್ತಾರೆ. ನಂತರದ ದಿನಗಳಲ್ಲಿ ಸುಮಾರು ವಿಜ್ಞಾನಿಗಳು ಅಭ್ಯಾಸ ಅವರ ಕುತೂಹಲಗಳ ಸಂಶೋಧನೆಗಳಲ್ಲಿ ದೊರೆತದ್ದು ಈ ಅಗೋಚರ ಜೀವಿಗಳ ಪ್ರಪಂಚ. ಈ ಸೂಕ್ಷ್ಮಜೀವಿಗಳ ಬಗ್ಗೆ ಕಲಿಯುವುದನ್ನು, ಅಭ್ಯಸಿಸುವುದನ್ನು ಸೂಕ್ಷ್ಮಜೀವಿಶಾಸ್ತ್ರ ಅಥವಾ ಮೈಕ್ರೋಬಯಾಲಜಿ ಎಂದು ಕರೆಯುತ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ವಿಜ್ಞಾನಿಗಳ ಸಂಶೋಧನೆ ಮಾನವನ ಜೀವನವನ್ನು ಉತ್ತಮಗೊಳಿಸುವುದು, ಅದರೊಟ್ಟಿಗೆ ಈ ಜಗತ್ತಿಗೆ ಹೊಸತನವನ್ನು ಪರಿಚಯಿಸುವುದು. ಹೊಸತನ ಎಂದಾಕ್ಷಣ ನನಗೊಂದು ಕತೆ ನೆನಪಿಗೆ ಬರ್ತಿದೆ. ಒಂದು ದಟ್ಟವಾದ ಅರಣ್ಯ, ಅಲ್ಲಿ ಸಾಕಷ್ಟು ಗಿಡಮರಗಳು ಇರ್ತವೆ. ನೀವು ಗಮನಿಸಿರಬಹುದು, ನಾವು ತೋಟದಲ್ಲಿ ಬೆಳೆದಿರೋ ಹಣ್ಣುಗಳನ್ನು ಕಿತ್ತು ತಿಂತೀವಿ ಅಥವಾ ಮಾರಾಟದಲ್ಲಿ ಅಥವಾ ಖರೀದಿಸಿ ತಿಂತೀವಿ. ಆದರೆ ಆ ಕಾಡಲ್ಲಿ ಬೆಳೆದ ಹಣ್ಣುಗಳನ್ನು ಯಾರು ತಿಂತಾರೆ, ಏನಾಗ್ತಾವೆ? ಸರಿ, ಹಾಗಿದ್ರೆ ಒಂದ್ಸಲ ಕಾಡಲ್ಲಿ ಒಂದು ಹಣ್ಣು ಮರದಲ್ಲಿ ಬಿಡುತ್ತೆ, ಅದರಲ್ಲಿ ಬೀಜಗಳಾಗ್ತಾವೆ. ಅವೆಲ್ಲ ತುಂಬಾ ಒಗ್ಗಟ್ಟಾಗಿ ಆ ಹಣ್ಣಿನ ಒಳಗೆ ಚೆನ್ನಾಗಿರುತ್ತವೆ. ಅವುಗಳಿಗೆ ಬೇಕಾಗಿರೋ ಆಹಾರ, ನೀರು ಎಲ್ಲವನ್ನ ಮರ ಒದಗಿಸ್ತಾ ಇರುತ್ತೆ. ಹೀಗೆ ಹಣ್ಣು ಮಾಗಿದ ನಂತರ ಅದರ ಹೊರಗಿನ ಸಿಪ್ಪೆ ಒರಟಾಗಿ ಒಡೆದ್ರೆ ಬೀಜಗಳೆಲ್ಲ ಹೊರಗೆ ಹೋಗ್ತಾವೆ. ಹೀಗಿರುವಾಗ ಎಲ್ಲಾ ಬೀಜಗಳಿಗೆ ಭಯ ಆಗೋಯ್ತು. ಒಂದಿನ ಆ ಹೊರಗಿನ ಸಿಪ್ಪೆ ಒಣಗಿ ಒಡೆದೋಯ್ತು, ಎಲ್ಲಾ ಬೀಜಗಳು ಚದುರಿದವು. ಒಂದು ಬೀಜ ಅಲ್ಲೇ ಮರದ ಹತ್ರ ಬಿತ್ತು. ಅದಕ್ಕೆ ತುಂಬಾ ಖುಷಿಯಾಯ್ತು, ಅಬ್ಬಾ ನಾನು ನನ್ನ ಮರದ ಹತ್ರನೇ ಬಿದ್ದಿದ್ದೀನಿ ಅಂತ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಬಿತ್ತು. ಹೀಗೆ ಮತ್ತೊಂದು ದೂರದ ಒಂದು ದೊಡ್ಡ ಬಿಲ್ಡಿಂಗ್ ಹತ್ರ ಬಂದು ಅದರ ರಸ್ತೆಯ ಮೇಲೆ ಬಿತ್ತು. ಅಲ್ಲಿ ನಡೆದು ಹೋಗೋರೆಲ್ಲ ಅದನ್ನ ತುಳಿದುಕೊಂಡೇ ಓಡಾಡ್ತಿದ್ರು. ಹೀಗೆ ಒಂದಿನ ಯಾರೋ ಹೋಗುವಾಗ ಅವ್ರ ಚಪ್ಪಲಿಗೆ ಅಂಟ್ಕೊಂಡು ಒಂದು ರಸ್ತೆ ಸಂದಿಯಲ್ಲಿ, ಅಂದ್ರೆ ಬಿರುಕಿನೊಳಗೆ ಬಿತ್ತು. ಮತ್ತೆ ಅಲ್ಲಿ ಓಡಾಡುವಾಗ ಮಣ್ಣು ಬಂದು ಬೀಳುತ್ತಲ್ಲ, ಅಂದ್ರೆ ಧೂಳು, ಅದೆಲ್ಲ ಆ ಬೀಜನ ಮುಚ್ಚೇ ಬಿಡ್ತು. ಆಗ್ಲೂ ಆ ಬೀಜ ಬೇಜಾರು ಮಾಡ್ಕೊಳ್ಳದೆ ಶಾಂತವಾಗಿತ್ತು. ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಮಳೆ ಬರೋಕ್ ಶುರುವಾಯ್ತು, ಸಣ್ಣದಾಗಿ. ಆ ನೀರಿಗೆ ಮೊಳಕೆ ಒಡೆದು ತನ್ನ ಶಕ್ತಿನೆಲ್ಲ ಸೇರಿಸಿ ಆ ಬೀಜ ಕವಚವನ್ನ ಒಡೆದು ಹೊರಬಂದು ಈ ಜಗತ್ತನ್ನ ನೋಡ್ತು. ಅದಕ್ಕೆ ತುಂಬಾ ಖುಷಿಯಾಯಿತು. ಇದೇ ರೀತಿ ಎಲ್ಲರೂ ನೋಡಿರ್ತೀರ, ಹಳೆ ಬಿಲ್ಡಿಂಗ್ಸ್, ರಸ್ತೆ ಬದಿ ಎಲ್ಲಾದ್ರೂ ಸ್ವಲ್ಪ ಮಣ್ಣು ನೀರು ಇದ್ರೂ ಬೀಜ ಮೊಳಕೆ ಹಿಡಿಯುತ್ತೆ. ಇದು ಅದರ ಜೀವನೋತ್ಸಾಹ, ನಂಬಿಕೆ. ಇದನ್ನ ಅಂತ ಕಠಿಣ ಪರಿಸ್ಥಿತಿಯಲ್ಲೂ ಬೆಳೆಯುವಂತೆ ಪ್ರೋತ್ಸಾಹಿಸಿತು. ಅದಕ್ಕೆ ನಂಬಿಕೆ ಅನ್ನೋದಿದ್ರೆ ನಾವು ನಮ್ಮ ಜೀವನದಲ್ಲಿ ಏನಾದ್ರೂ ಸಾಧಿಸಬಹುದು, ಗುರಿನ ಸೇರ್ಬಹುದು. ಕಣ್ಣಿಗೆ ಕಾಣದೇ ಇರೋ ಭವಿಷ್ಯ, ಆದ್ರೆ ಕಣ್ಣೊಳಗಿನ ಕನಸುಗಳನ್ನ ಇಂದು ನನಸು ಮಾಡ್ತಾ ಹೋದ್ರೆ ಭವಿಷ್ಯ ನಾವು ಅನ್ಕೊಂಡಂತೆ ಇರುತ್ತೆ. ಇವತ್ತು ಜೀವಿಸಿ ನಾಳೆ ಬಂದೇ ಬರುತ್ತೆ, ಆಗ ಕಳೆದು ಹೋಗಿರೋದ್ರ ಬಗ್ಗೆ ಸ್ವಲ್ಪನೂ ಬೇಸರ ಇರೋಲ್ಲ. ಕಲಿಯೋದು ಯಾವತ್ತೂ ಮುಗಿಯಲ್ಲ, ಹಾಗಾಗಿ ಕಲಿಯೋದನ್ನ ಯಾವತ್ತೂ ನಿಲ್ಲಿಸಬೇಡಿ. ಸ್ವಲ್ಪ ತೊಡಕುಗಳು ಬಂದಾಗ ವಿಶ್ರಮಿಸಿ, ಆದರೆ ಸಂಪೂರ್ಣವಾಗಿ ನಿಲ್ಲಬೇಡಿ. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದಂತೆ, ಎನಿವನ್ ಹೂ ಹ್ಯಾಸ್ ನೆವರ್ ಮೇಡ್ ಅ ಮಿಸ್ಟೇಕ್ ಹ್ಯಾಸ್ ನೆವರ್ ಟ್ರೈಡ್ ಎನಿಥಿಂಗ್ ನ್ಯೂ. ಹಾಗೆಯೇ ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ APJ ಅಬ್ದುಲ್ ಕಲಾಂ ಅವರು ಕೂಡ ಹೇಳಿದ್ದಾರೆ. ಈ ಸೂಕ್ಷ್ಮಜೀವಿಗಳ ಪ್ರಪಂಚ, ಇದರ ಬಗ್ಗೆ ಕೆಲವೊಂದಿಷ್ಟು ಕುತೂಹಲಕಾರಿ ವಿಷಯಗಳು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಧನ್ಯವಾದಗಳು.
1: ಸೂಕ್ಷ್ಮಾಣುಜೀವಗಳು, ಇದುವರೆಗೆ ಈ ಬಗ್ಗೆ ಮಾತನಾಡಿದವರು ಪ್ರಿಯಾಂಕಾ. ಇದಾಗಿತ್ತು ಇಂದಿನ ಯುವವಾಣಿ ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ

0: ಆಕಾಶವಾಣಿ ಧಾರವಾಡ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದೀಗ
1: ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಮೂಡಿಬಂದ ಈ ಗೀತೆ ರೋಜಾ ಚಿತ್ರದ್ದು. ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ದಿಲ್ಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ.

0: ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ವಿಶೇಷ ಸರಣಿ
2: ನಿಸರ್ಗ ಜ್ಞಾನಾಮೃತ,
1: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ.

0: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ನಮ್ಮ ಜೊತೆಗೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವೆಲ್ಲರೂ ತಿಳ್ಕೊಂಡ್ವಿ. ಈಗ ಮಾನಸಿಕ ಆರೋಗ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ಅವರೇನ್ ಹೇಳ್ತಾರೆ ಕೇಳೋಣ.
1: ಶ್ರೋತೃಗಳಿಗೆ ನಮಸ್ಕಾರ. ಇದುವರೆಗೆ ನಾವು ಆರೋಗ್ಯ ಪ್ರಧಾನವಾಗಿ ಅಂದ್ರೆ ದೈವತ್ವದ ಕಡೆಗೆ ಹೋಗೋಕ್ಕೋಸ್ಕರ ಆರೋಗ್ಯ, ಅದ ದೈವಿ ಪಥದಲ್ಲಿ ಸಾಗೋದಕ್ಕೋಸ್ಕರವಾಗಿ, ಅದರಲ್ಲಿ ಮಹಾದೇವಿಯಕ್ಕನವರ ಒಂದು ವಚನವನ್ನು ಆಧರಿಸಿ, ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ, ಇಂತಿ ಪಂಚತೀರ್ಥವನ್ನೊಳಕೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳುಹಿಕೊಳ್ಳ ಚೆನ್ನ ಮಲ್ಲಿಕಾರ್ಜುನ ಅನ್ನೋ ಒಂದು ವಚನ ನಮ್ಮ ಶ್ರೋತೃಗಳು ಬರೆದು ಕಳಿಸಿದ್ರು. ಅದನ್ನ ಅವಾಗ ಪ್ರಶ್ನೆ ಕೇಳ್ತಾ ಇದ್ವಿ. ಅದರಲ್ಲಿ ನಾಲ್ಕು ಆರೋಗ್ಯಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೆ. ಮತ್ತೊಂದು ಸಾರಿ ಸುಮ್ಮನೆ ರಿವಿಷನ್ಗೋಸ್ಕರ, ನಡೆ ನುಡಿ ಅಂದ್ರೆ ಸಾಮಾಜಿಕ ಆರೋಗ್ಯ, ತನು ಅಂದ್ರೆ ದೈಹಿಕ ಆರೋಗ್ಯ, ಮನ ಶುಚಿ ಅಂದ್ರೆ ಮಾನಸಿಕ ಆರೋಗ್ಯ, ಭಾವ ಶುಚಿ ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ. ಆಧ್ಯಾತ್ಮಿಕ ಆರೋಗ್ಯವನ್ನೇ ಮೊದಲು ತಗೊಂಡಿದ್ವಿ ನಾವು. ಆ ನಂತರ ನಾವು ಸಾಮಾಜಿಕ ಆರೋಗ್ಯದ ಕಡೆ ಬಂದ್ವಿ. ಯಾಕಂದ್ರೆ ಸಮಾಜ ಚೆನ್ನಾಗಿದ್ರೆ, ರಾಷ್ಟ್ರ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಈಗ ನೋಡ್ತಾ ಇದ್ದೀರಿ ನೀವೆಲ್ಲ, ಅಂದ್ರೆ ವಿದೇಶಗಳಲ್ಲಿ ಯುದ್ಧಗಳಿಂದ, ಆಮೇಲಿಂದ ಬೇರೆ ಬೇರೆ ಕಾರಣಗಳಿಂದ ಎಷ್ಟು ಅಶಾಂತಿ ಅದು ಹರಡ್ಕೊಂಡಿದೆ. ಆ ಕಡೆ ಬದುಕೋದೇ ಎಷ್ಟು ಕಷ್ಟ. ಅಲ್ಲಿ ಮಕ್ಕಳು ಹಾಸ್ಟೆಲ್ ಏನು ನೋಡಲ್ಲ. ನೋಡಿದ್ರೆ ಅದಕ್ಕೆ ಯುದ್ಧ ಅಂತ ಕರೆಯಲ್ಲ. ನಾವು ಇವತ್ತು ಭಾರತೀಯರು ಶಾಂತವಾಗಿದ್ದೀವಿ, ಆನಂದವಾಗಿದ್ದೀವಿ. ಪ್ರಾಯಶಃ ಅಮೆರಿಕಾದಲ್ಲೂ ಇಷ್ಟು ಶಾಂತಿ ನೆಲೆಸಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಭಾರತೀಯರಷ್ಟು ಆನಂದ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಭಾರತೀಯರು ನಾವು ಆನಂದವಾಗಿದ್ದೀವಿ. ಕಾರಣ ಏನು ಅಂತಂದ್ರೆ, ನಮ್ಮ ಮನಸ್ಸಿನ ಚಿಂತನೆ ಮತ್ತು ನಮ್ಮ ಮನಸ್ಸಿನ ಆಲೋಚನೆ ಸ್ವಲ್ಪ ಭಿನ್ನವಾಗಿದೆ ಅಮೆರಿಕದವರಿಗಿಂತ. ಅದು ನಾನು ಬೇರೆ ಬೇರೆ ಸಂದರ್ಭದಲ್ಲೂ ಹೇಳ್ತಿರ್ತೀನಿ, ತಾವು ಯಾರಾದ್ರೂ ಕೇಳಿರಬಹುದು. ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂದು ಈಗ ಸುಮಾರು ಜುಲೈ 4ಕ್ಕೆ 250 ವರ್ಷ ಆಗುತ್ತೆ. ನಮಗೆ ಸ್ವಾತಂತ್ರ್ಯ ಬಂದು 79 ವರ್ಷ ಅಥವಾ 80 ವರ್ಷ ಸಮೀಪ ಬರ್ತಾ ಇದೆ. 250 ವರ್ಷಗಳಲ್ಲಿ ಅಮೆರಿಕ ಸಾಧಿಸಿದ್ದು ಮತ್ತು ಭಾರತದ 80 ವರ್ಷದಲ್ಲಿ ಸಾಧಿಸುತ್ತಿರತಕ್ಕಂಥದ್ದು, ಇದನ್ನ ತುಲನಾತ್ಮಕ ದೃಷ್ಟಿಯಿಂದ ನೋಡಿದಾಗ ವಿಜ್ಞಾನ ಮತ್ತು ಕೈಗಾರಿಕೆಯಲ್ಲಿ ಅವರು ಬಹಳ ಮುಂದೋಗಿದ್ದಾರೆ. ಆದರೆ ಆನಂದದ ಮಾಪನ ಮಾಡಿದಾಗ ಭಾರತೀಯರು ತುಂಬಾ ಸಂತೋಷಿತರಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಖಂಡಿತ ಇಲ್ಲಿ ಎಷ್ಟೋ ಸಮಸ್ಯೆಗಳಿರಬಹುದು, ಬೇಕಾದ ಸಮಸ್ಯೆಗಳಿದ್ರೂ ಕೂಡ ಕೆಲವು ಮಿತಿಗಳನ್ನ ಹಾಕೊಂಡಿದ್ದೀವಿ ನಾವು. ನಮಗೆ ಪೂಜೆ ಆಗಬೇಕು, ಪ್ರಾರ್ಥನೆ ಆಗಬೇಕು, ಅಥವಾ ನಮ್ಮ ಮನೆ ದೇವರುಗಳು, ಇವೆಲ್ಲ ಕಾರಣದಿಂದ ನಾವು ಅತಿಯಾಗಿ ಅವರಷ್ಟು ಧಾವಂತ ಅಂತ ಕರಿತೀನಿ ನಾನು. ಈ ಮಾನಸಿಕ ಆರೋಗ್ಯ ಶುರುವಾಗಬೇಕಾದ್ರೆ ಪ್ರಾಯಶಃ ಇಲ್ಲಿಂದಾನೇ ಶುರು ಮಾಡಿದ್ರೆ ಒಳ್ಳೇದೇನೋ ಅಂತ ಅನ್ಕೊಂತೀನಿ. ಧಾವಂತ, ಈ ಅತಿಯಾದ ಧಾವಂತ ಇದೆಯಲ್ಲ, ಅದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಲ್ಲ, ಇದ್ದಲ್ಲೇ ಇರ್ತದೆ. ಬೇಕಾದಷ್ಟು ಶ್ರಮ ಪಡಿ, ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡಬಹುದು, ಅಥವಾ ಮನೆ ಮೇಲೆ ಮನೆ ಒಂದಷ್ಟು ಕಟ್ಟಬಹುದು, ಅಂತಸ್ತುಗಳನ್ನು ಹೆಚ್ಚು ಮಾಡಬಹುದು, ಆದ್ರೆ ನಿಮಗೆ ಶಾಂತಿ ಸಮಾಧಾನ ಆನಂದ ಸಿಗ್ತಾ ಇದೆಯಾ ಅದು ವಿಚಾರ ಮಾಡಿದಾಗ ಅದು ಸಿಕ್ಕೋದಿಲ್ಲ ಅನ್ನೋದು ನಮ್ಮ ದೇಶದಲ್ಲೂ ಎಷ್ಟೋ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಗೊತ್ತಾಗ್ತಾ ಇದೆ. ಯೋಗ ದಿನ ಮಾಡಿದ್ವಿ ನಾವು June 21ಕ್ಕೆ. ಆವಾಗ ನಮ್ಮ ಜನರು ತೋರಿಸಿದ ಆ ಉತ್ಸಾಹ, ಸಂತೋಷ, ಅದು ಏನಿತ್ತಲ್ಲ, ಜೊತೆಗೆ ಆನಂದದ ಮಟ್ಟ, ಅವರು ಎಷ್ಟು ಸಾಹುಕಾರರಿದ್ರು, ಎಷ್ಟು ಬಡವರಿದ್ರು ಅನ್ನೋದು ನೋಡ್ಲಿಲ್ಲ. ಎಲ್ಲರೂ ಆನಂದದಿಂದ ಪಾಲ್ಗೊಂಡ್ರು, ಜೊತೆಗೆ ವಿದೇಶಗಳಲ್ಲೂ ಕೂಡ ಅದನ್ನ ಆಚರಿಸಿದ್ರು. ಇದೇನಿದೆಯಲ್ಲ, ಮಾನಸಿಕ ಆರೋಗ್ಯಕ್ಕೆ ಮೊಟ್ಟ ಮೊದಲು ಪ್ರಾರಂಭ ಆಗೋದು ಧಾವಂತವನ್ನು ಕಡಿಮೆ ಮಾಡ್ಕೊಳ್ಳಿ. ಅರ್ಥ ಆಗತ್ತೆ ಇದು ನಮ್ಮ ಶ್ರೋತೃಗಳಿಗೆ, ವಿಪರೀತ ಧಾವಂತ ಮಾಡ್ಕೊಂಡಿದ್ದಾರೆ. ಅದನ್ನ ಕಡಿಮೆ ಮಾಡಿಕೊಂಡು ನಿಮ್ಮ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನನ್ನ ಹತ್ರ ಕೆಲವರು

0: ಭಕ್ತರೆ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದೀವ್ರಿ, ಇಂಟರ್ನ್ಯಾಷನಲ್ ಕಂಪನಿಗೆ ವರ್ಕ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡೆಲ್ಲ ಹೇಳ್ತಿರ್ತಾರೆ. ಆವಾಗ ಕೇಳಿದಾಗ ಒಬ್ರು ಒಂದು ಘಟನೆ ಹೇಳ್ತಾ ಇದ್ರು, ವೈದ್ಯರು ಆ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾರೆ, ಹೆಂಡತಿ ರಾತ್ರಿ ಪಾಳೆಯಲ್ಲಿ ಕೆಲಸ ಮಾಡ್ತಾರೆ, ಅಂದ್ರೆ ಅವರು ವಿದೇಶಿ ಕಂಪನಿಗೋಸ್ಕರ ಕೆಲಸ ಮಾಡ್ತಾರೆ. ಅಲ್ಲಿ ಅವಾಗ ಹಗಲಿರ್ತದೆ, ಅವರು 6 ಗಂಟೆಗೆ ಬರಬೇಕು ಬೆಳಗ್ಗೆ, ಅಷ್ಟೊತ್ತಿಗೆ ಗಂಡ ಆಗ್ಲೇ ಹೊರಟೋಗ್ಬಿಟ್ಟಿರ್ತಾರೆ. ಅವರ ತಂದೆ ಇಲ್ಲಿ ಧಾರವಾಡದವ್ರೆ, 2 ಮನೆಗಳಿದೆ ಅವರದು, ಅದರಲ್ಲಿ ಒಂದ್ ಮನೆಯಲ್ಲಿ ಅವರಿದ್ದಾರೆ, ಇನ್ನೊಂದ್ ಮನೆಯನ್ನು ಬಾಡಿಗೆ ಕೊಟ್ಟಿದ್ದಾರೆ. ಇವರು ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ದಾರೆ 1 ಕೋಟಿ ಲೆಕ್ಕ ಕೊಟ್ಟು. ಏನಕ್ಕೆ ಬೇಕಾಗಿದೆ ಇಂಥ ಜೀವನ? ತುಂಬಾ ಜನ ಜೀವನ ಕಟ್ಕೊಳಕ್ ಬರಲಾರ್ದೆ ಮಾನಸಿಕವಾಗಿ ಬಳಲ್ತಾ ಇದ್ದಾರೆ. ಅವ್ರಿಗೆಲ್ಲ ಇದೆ, ಮನೆ ಇದೆ, ಆಸ್ತಿ, ಐಶ್ವರ್ಯ, ಅಂತಸ್ತು, ಅವ್ರಿಗೆ ವಿದ್ಯೆ, ಎಲ್ಲದೂ ಇದೆ, ನೆಮ್ಮದಿ ಇಲ್ಲ. ಆ ಜೀವನ ಕಟ್ಕೊಳ್ಳೋ ವಿಧಾನ ಗೊತ್ತಿಲ್ಲ. ಇನ್ನೊಬ್ರು ಬಂದಿದ್ರು ನನ್ನ ಹತ್ರ, ಟೀಚರ್. ಅವರು ಡ್ಯೂಟಿ ಮಾಡೋದಕ್ಕೆ ಒಂದು ದಿವಸಕ್ಕೆ 80-90 ಕಿಲೋಮೀಟರ್ ಪ್ರಯಾಣ ಮಾಡ್ತಾರೆ. ಬೆಳಿಗ್ಗೆ 5-5:30 ಬಿಡ್ಬೇಕು ಅವರು, 8:30-9 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು, ಮತ್ ಬರಕ್ ಅಷ್ಟೊತ್ತೆ, ರಾತ್ರಿ 9 ಗಂಟೆ ಆಗ್ಬಿಡುತ್ತೆ. ಇರೋದು ಒಬ್ಳೆ ಮಗಳು. ನಾನು ಅವ್ರ ಮನೆಯವರಿಗೆ ಕೇಳಿದೆ, ಯಾಕಮ್ಮ ಮಾಸ್ತರ್ದು ಡ್ಯೂಟಿ ಎಲ್ಲಿದೆಯಲ್ಲ ಅಲ್ಲೇ ಮನೆ ಮಾಡ್ಕೋಬಾರ್ದು? ಇಲ್ಲ, ನನ್ನ ಮಗಳನ್ನ ಓದಿಸ್ಬೇಕಾಗಿದೆ, ದೊಡ್ಡ ನಗರದಲ್ಲಿ ಇದ್ಕೊಂಡು ಏನ್ ಒತ್ತಿದಾಳ ಮಗಳು ಅಂತ ಕೇಳಿದೆ ನಾನು, LKG. ನಾನು ಹೇಳಿದೆ, ಹಿಂಗೆ ನೀನು ಇನ್ನೊಂದು 5 ವರ್ಷ ನಿನ್ ಗಂಡನ ಅಡ್ಡಾಡಿಸಿದೆ ಅಂದ್ರೆ ಮತ್ ನಿನ್ ಗಂಡನ್ ಕಳ್ಕೊಂತೀವಿ ನೋಡೊಂದು, ಅಷ್ಟು ತೊಂದರೆ ಇದೆ ಪಾಪ ಅವ್ರಿಗೆ. ಏನಕ್ಕೋಸ್ಕರ ಆ ಮಗು LKG ಓದಕ್ಕೋಸ್ಕರ ಏನ್ ಪ್ರತಿಷ್ಠಿತ ಸ್ಕೂಲ್ ಅಲ್ಲಿ ಸೇರಿಸಬೇಕಾ? ಇಂತಹದ್ದೇ ನಮಗೆ ಗೊತ್ತಾಗದೆ ಹೋದ್ರೆ
1: ಹಾಗಿದ್ರೆ ಮಗು ತಂದೆಯನ್ನ ಭೇಟಿನೇ ಆಗುದಿಲ್ಲ. ಮಗುವಿನ ಪ್ರೀತಿಯಿಂದ ಅಪ್ಪ, ಅಪ್ಪನ ಪ್ರೀತಿಯಿಂದ ಮಗು ವಂಚಿತರಾಗ್ತಾರೆ.
0: ಆಮೇಲೆ ಆ ಮಗು ಎದ್ದೊಳಕ್ ಮುಂಚೆನೆ ಅಪ್ಪ ಹೊರಟೋಗ್ಬಿಡ್ತಾನೆ, ಶನಿವಾರ ಭಾನುವಾರ ಅಷ್ಟೇ ಆ ಮಗು ಸಿಗಬೇಕು. ಆಮೇಲೆ ಹೋಗ್ಲಿ, ಆ ಮಗು ಆದ್ರೂ ಏನು, ಏನ್ IAS ಕೋಚಿಂಗ್? ಆರೋಗ್ಯ ಯಾಕೆ ಉಳಿಯುತ್ತೆ? ಮಾನಸಿಕ ನೆಮ್ಮದಿ ಎಲ್ಲಿ ಬರುತ್ತೆ? ಅದಕ್ಕೆ ನಾನು ಹೇಳೋದು, ಜೀವನ ಕಟ್ಕೊಳ್ಳುವಾಗ ಬರೀ ಹಣ ಒಂದೇ ಜೀವನ ಕಟ್ಟೋದಿಲ್ಲ, ಸಮಯ ಕೂಡ ಸಂಪತ್ತು, ಆನಂದ, ಸಂತೋಷ. ಆಮೇಲೆ ಹಿರಿಯರ ಜೊತೆಗೆ ಇರ್ತಿರಲ್ಲ, ಅದ್ರ ಸುಖನೇ ಬೇರೆ. ಹಳ್ಳಿಲಾದ್ರೂ ಇರಿ, ಪಟ್ಟಣದಾಗ ಇರಿ, ತಾಲೂಕ್ ಪ್ಲೇಸ್ ಅಲ್ಲಿ ಇರಿ, ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ಇರಿ, ಅದ್ಯಾವುದು ಮ್ಯಾಟರ್ ಅಲ್ಲ, ಅದ್ಯಾವುದು ವಿಷಯನೇ ಅಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಹಿರಿಯರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕೋದಿದೆಯಲ್ಲ, ಅದು ಕೂಡ ಮನಸ್ಸಿನ ನೆಮ್ಮದಿಗೆ ಕಾರಣ ಆಗುತ್ತೆ. ಆದ್ರಿಂದ ಜೀವನ ಕಟ್ಕೋಬೇಕಾದ್ರೆ ನೀವು ಜೀವನವನ್ನು ಏನಕ್ಕೋಸ್ಕರ ಕಟ್ಕೊಳ್ತಾ ಇದ್ದೀರಾ ಆಲೋಚನೆ ಮಾಡಿ. ಮತ್ತೆ ಯಾವುದೇ ಒಂದು ಕಟ್ಟಡ ಆಗಲಿ, ಹಣ ಆಗಲಿ ನಿಮಗೆ ನೆಮ್ಮದಿಯನ್ನು ಕೊಡುವಂತದ್ದಲ್ಲ. ಅವು ಕೇವಲ ನಿಮ್ಮನ್ನ ಬದುಕಿಸೋಕ್ಕೋಸ್ಕರ, ವ್ಯಾವಹಾರಿಕವಾಗಿ ಅವು ಬೇಕು, ಬೇಡ ಅಂತ ಹೇಳೋದಿಲ್ಲ. ಆದ್ರೆ ನಿಮ್ಮ ಬದುಕಿಗೆ ಅವು ಮೊದಲನೇ ಆಯ್ಕೆ ಅಲ್ಲ. ಮೊದಲನೇ ಆಯ್ಕೆ ಸುಖ, ಸಂತೋಷ, ಆನಂದ ಮತ್ತು ಒಂದಿಷ್ಟು ಸಮಯವನ್ನ ಉಳಿಸ್ಕೊಳ್ಳಿ. ಪ್ರಯಾಣ ಮಾಡುವುದು ಅದು ಕೂಡ ಒಂದು ನಿಮ್ಮ ಶ್ರಮದ ಕೆಲಸನೇ ಅಂತ ಭಾವಿಸ್ಕೊಳ್ಳಿ. ಎಷ್ಟೋ ಜನರಿಗೆ ಪ್ರಯಾಣ ಮಾಡೋದು ಅದು ಕೆಲಸದ ಸಮಯ ಅಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ದಿವಸ ಬೆಂಗಳೂರಿಂದ ಮೈಸೂರಿಗೆ ಅಡ್ಡಾಡೋರಿದ್ದಾರೆ, ದಿವಸ ಅಡ್ಡಾಡ್ತಾರೆ. ಟ್ರೈನ್ಗೆ ಹೋದ್ರು ಕೂಡ ಅಥವಾ ಕಾರ್ ತಗೊಂಡವರು 2 ತಾಸು ಮಿನಿಮಮ್ ಬೇಕು, 1.5-2 ತಾಸು ಬೇಕು. ಎಷ್ಟೇ ಸ್ಪೀಡ್ ಆಗಿ ಹೋಗ್ತೀನಿ, ಮತ್ತಲ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ತಾರೆ, ಒದ್ದಾಡ್ತಾರೆ. ಮೊದಲು ಈ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಡಿ. ಲೈಫ್ ಸ್ಟೈಲ್ ಬದಲಾವಣೆ ಆಗದೆ ಹೋದ್ರೆ ನಿಮಗೆ ಮಾನಸಿಕ ಆರೋಗ್ಯ ಸಿಕ್ಕಲ್ಲ, ಅದನ್ನ ಬರೆದಿಟ್ಕೊಂಡ್ಬಿಡಿ. ಯಾಕಂದ್ರೆ ಮನಸ್ಸಿಗೂ ದೇಹಕ್ಕೂ ಪೂರ್ಣ ಸಂಬಂಧ ಇದೆ. ಮನಸ್ಸು ಬಿಟ್ಟು ದೇಹ ಇಲ್ಲ, ದೇಹ ಬಿಟ್ಟು ಮನಸ್ಸಿಲ್ಲ, ಎರಡು ಒಂದೇನೆ. ಆದ್ರಿಂದ ಈ ದೇಹ ಮತ್ತು ಮನಸ್ಸಿನ ವಿಷಯದಲ್ಲಿ ನೀವು ಬೇರೆ ಬೇರೆಯಾಗಿ ನೋಡಬೇಡಿ, ಯಾವ ಕಾರಣಕ್ಕೂ ಅದನ್ನ ನೋಡಬೇಡಿ. ಮೊದಲು ನಾವೆಲ್ಲ ಗಳಿಸ್ಕೊಂಡ್ಬಿಡೋಣ, ಇದು ಕೆಲವು ಗುರಿ ಇಟ್ಕೊಂಡಿರ್ತಾರೆ, ಅಂದ್ರೆ ಮಠಕ್ಕೆ ಬನ್ನಿ ಅಥವಾ ಉಪವಾಸಕ್ಕೆ ಬನ್ನಿ, ಆರೋಗ್ಯ ಸಾಧನೆಗೆ ಬನ್ನಿ ಅಂದ್ರೆ ಅಯ್ಯೋ ಅಯ್ಯೋ ಸ್ವಲ್ಪ ತಾಳಿ, ನಾವೆಲ್ಲ ಮುಗಿಸ್ಕೊಂತೀವಿ ಆಮೇಲೆ ಬರ್ತೀವಿ, ನಮಗ ವಯಸ್ಸಾಗ್ಲಿ ಮಕ್ಳು ದೊಡ್ಡವರಾಗ್ಲಿ, ಅದು ಎಂದೂ ಆ ದಿನ ಬರೋದೇ ಇಲ್ಲ, ಎಂದೂ ಆ ದಿನ ಬರೋದಿಲ್ಲ. ಆದ್ರಿಂದ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವಾಗ ಮನಸ್ಸಿನ ಶಾಂತಿಗೆ, ಮನಸ್ಸಿನ ಸಮಾಧಾನಕ್ಕೆ ನೀವು ಸ್ವಲ್ಪ ಸಮಯ ಕೊಟ್ಕೊಳ್ಳಬೇಕು. ಜೂಲಿಯನ್ ಮ್ಯಾಂಟಲ್ ಅಂತ ಹೇಳಿ ಒಂದು ಪ್ರಸಂಗ ಬರ್ತದೆ, ಅಂದ್ರೆ ದೊಡ್ಡ ಲಾಯರ್ ಅಮೆರಿಕದಲ್ಲಿ. ಅವರ ಆದಾಯ ತಿಂಗಳಿಗೆ ಎಷ್ಟಿತ್ತಪ್ಪ ಅಂತಂದ್ರೆ 7 ಅಂಕಿ ಆದಾಯ ಅಂತ ಕರೀತಾರೆ, 10 ಲಕ್ಷದ ಲೆಕ್ಕ ಅಂದ್ರೆ 7 ಅಂಕಿ ಆದಾಯ ಗಳಿಸ್ತಾ ಇದ್ದಂತ ಲಾಯರ್ ನಮ್ಮ ಭಾರತಕ್ಕೆ ಬರ್ತಾರೆ. ಅವರು ಒಂದು ಪುಸ್ತಕ ಇದೆ, ಫೆರಾರಿ ಮಾರಿದ ಫಕೀರ ಅಂತ ಹೇಳಿ, ಆ ಪುಸ್ತಕದಲ್ಲಿ ಪ್ರಸಂಗವನ್ನು ಬರೀತಾರೆ ರಾಬಿನ್ ಶರ್ಮಾ ಅಂತ ಹೇಳಿ. ಆದ್ರೆ ಸುಮಾರು 45-50 ವರ್ಷದ ಒಳಗಡೆ ಕೋರ್ಟ್ ಅಲ್ಲಿ ವಾದ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಪೂರ್ಣ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದೋಗ್ಬಿಡ್ತಾರೆ. ಸುಮಾರು 6 ಅಡಿಗಿಂತ ಹೆಚ್ಚು ಇದ್ದಂತ ವ್ಯಕ್ತಿ, ಅಷ್ಟೇ ಸುಂದರ, ಅಷ್ಟೇ ಶ್ರೀಮಂತ, ಈ ಲೌಕಿಕದಲ್ಲಿ ಏನೇನು ಇದೆಯೋ ಎಲ್ಲವನ್ನೂ ಗಳಿಸಿದ್ರು. ಸ್ವತಂತ್ರ ದ್ವೀಪ ಕೂಡ ಇತ್ತಂತ ಅವ್ರಿಗೆ, ಅವ್ರದೇ ಆದಂತ ವಿಮಾನ, ಒಂದು ಕಾರು, ಆಗಿನ ಕಾಲಕ್ಕೆ ಬಹಳ ಪ್ರಸಿದ್ಧವಾದ ಕಾರು. ಕೊನೆಗೆ ಆ ಹಾರ್ಟ್ ಅಟ್ಯಾಕ್ ಆದಾಗ ವೈದ್ಯರು ಹೇಳ್ತಾರೆ ನೀವು ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಬೇಕು, ಪ್ರೊಫೆಷನ್ ಬೇಕಾ ನಿಮಗೆ ಅಥವಾ ನಿಮ್ ಜೀವ ಉಳಿಬೇಕಾ? ಜೀವ ಉಳಿಬೇಕು ಅಂದ್ರೆ ನೀವು ಲಾ ಪ್ರಾಕ್ಟೀಸ್ ಬಿಡಬೇಕು, ಅಥವಾ ಲಾ ಪ್ರಾಕ್ಟೀಸ್ ಮಾಡ್ತಾ

0: ಬದುಕ್ತೇನೆ, ನೀವು ಬದುಕೋದೇ ಇಲ್ಲ, ನಿಮ್ದು ಅಷ್ಟು ತೊಂದರೆ ಆಗಿದೆ, ಶರೀರ ಕೆಟ್ಟ ಹೋಗಿದೆ, ಈಗ ನಿಮಗೆ ಬೇಕಾಗಿರೋದು ನೆಮ್ಮದಿ. ಆವಾಗ ಅವರು ಆಲೋಚನೆ ಮಾಡಿ ಹೇಳ್ತಾರೆ, ನನಗೆ ನೆಮ್ಮದಿ ಬೇಕಾಗಿದೆ, ಇದೆಲ್ಲ ತಗೊಂಡು ನಾನು ಏನ್ ಮಾಡ್ಲಿ, ಅದಕ್ಕೋಸ್ಕರ ನಾನು ಲಾ ಪ್ರಾಕ್ಟೀಸ್ ಬಿಡ್ತೀನಿ ಅಂತ ಹೇಳಿ ಬಿಟ್ಬಿಡ್ತಾರೆ. ಬಿಟ್ಟು ತಮ್ಮ ಭೌತಿಕ ಸಂಪತ್ತನ್ನೆಲ್ಲವನ್ನು ಮಾರಾಟ ಮಾಡಿಬಿಡ್ತಾರೆ, ಮಗಳನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಹೆಂಡತಿಗೆ ಒಂದು ಮೋಜು ಮಸ್ತಿ ನೋಡಿ ಹೆಂಡತಿ ಜೊತೆಗಿರಲ್ಲ, ಆವಾಗ ಕೂತು ವಿಚಾರ ಮಾಡ್ತಾರೆ, ನಾನು ಇಷ್ಟೆಲ್ಲ ಹಣ ಗಳಿಸಿದೆ ಯಾರ ಸಲುವಾಗಿ, ಮಗಳು ಹೋದ್ಲು, ಹೆಂಡತಿ ಹೋದ್ಲು, ಆಮೇಲೆ ದ್ವೀಪ ಖರೀದಿ ಮಾಡಿದೆ, ನಾನೇನ್ ಮಾಡ್ಲಿ ದ್ವೀಪದಲ್ಲಿ ಒಬ್ಬನೇ ಕೂತ್ಕೊಂಡು, ಹಾಗಾದ್ರೆ ನನಗೆ ನೆಮ್ಮದಿ ಕೊಡ್ತಕ್ಕಂತ ರಾಷ್ಟ್ರ ಯಾವುದು? ಆವಾಗ ಅವರಿಗೆ ನೆನಪಾಗುತ್ತೆ, ಭಾರತ ಅದೊಂದು ವಿಶೇಷ ರಾಷ್ಟ್ರ ಅದು ಅಂತೇಳಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬರಕ್ ಮುಂಚೆ ಎಲ್ಲವನ್ನು ಮಾರಾಟ ಮಾಡ್ತಾರೆ, ಅವ್ರು ಎಲ್ಲದನ್ನು ಮಾರಾಟ ಮಾಡಿ ಒಂದಿಷ್ಟು ದುಡ್ಡು ಇಟ್ಕೊಂಡು ಬಂದ್ಬಿಡ್ತಾರೆ ಭಾರತಕ್ಕೆ. ಇಲ್ಲಿ ತೀರಾ ಸಾಮಾನ್ಯರ್ತರ ಬದುಕ್ತಾರೆ, ಕೆಲವು ದಿವಸ ಹುಡುಕಾಡ್ತಾರೆ, ಹಿಮಾಲಯಕ್ಕೆ ಹೋಗ್ತಾರೆ. ಕಡೆಗೆ ಹಿಮಾಲಯದಲ್ಲಿ ಮತ್ತೊಬ್ಬರು ಲಾಯರ್ ಗುರುಗಳು ಭೇಟಿ ಆಗ್ತಾರೆ, ಸ್ವಾಮಿ ಕೃಷ್ಣನ್ ಅಂತ ಹೇಳಿ, ಅವರು ಕಾಶ್ಮೀರದಲ್ಲಿ ಭೇಟಿ ಆಗ್ತಾರೆ. ಮುಂದೆ ಅವ್ರ ಮಾರ್ಗದರ್ಶನದಲ್ಲಿ ಮತ್ತೆ ಗುರುಗಳನ್ನ ಹುಡುಕಾಡಿಕೊಂಡು ಪಡ್ಕೊಂಡು ಸಾಧನೆ ಮಾಡ್ತಾರೆ, ಸಿದ್ಧ ಪುರುಷರಾಗ್ತಾರೆ. ಮತ್ತೆ ಅಮೆರಿಕಕ್ಕೆ ಹೋಗ್ತಾರೆ ಅವರು, ಅಮೆರಿಕಕ್ಕೆ ಹೋಗಿ ಆ ನೆಮ್ಮದಿಯ ಗುಟ್ಟನ್ನ ಅನೇಕ ಜನರಿಗೆ ಹೇಳ್ಕೊಡ್ತಾರೆ. ಅಂದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕು, ಶರೀರ ಅನ್ನುವಂಥದ್ದು ಒಂದು ಇನ್ಸ್ಟ್ರೂಮೆಂಟ್, ಅದೊಂದು ಉಪಕರಣ. ನಮ್ಮ ಆಧ್ಯಾತ್ಮ ಕ್ಷೇತ್ರದಲ್ಲಿ ನಾವು ಶರೀರವನ್ನು ನೋಡೋದು ಒಂದು ಉಪಕರಣವಾಗಿ. ಆ ಉಪಕರಣವನ್ನು ಹೇಗೆ ಇಟ್ಕೋಬೇಕು ಹಾಗೆ ಇಟ್ಕೋಬೇಕಲ್ಲ, ಉಪಕರಣನೇ ಸರ್ವಸ್ವ ಅಲ್ಲ. ಅಥವಾ ಒಂದು ಮನೆ ಅಂತ ಇಟ್ಕೊಳ್ಳಿ, ಒಂದು ಮನೆ ಕಟ್ಬಿಟ್ರೆ ನಾನು ಜೀವನ ಸಾಕ್ಷಾತ್ಕಾರ ಮಾಡ್ಕೊಂಡಂಗೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಮನೆ ಕಟ್ಟಿದ ಮೇಲೆ ಗೊತ್ತಾಗುತ್ತೆ, ಇಲ್ಲ ಇನ್ನೂ ಅನೇಕ ಸಮಸ್ಯೆಗಳಿದಾವೆ ಅಂತ ಹೇಳಿ. ಆದ್ರಿಂದ ಶರೀರ ಒಂದು ಮನೆ ಇದ್ದ ಹಾಗೆ, ಅದನ್ನ ಪರಮಾತ್ಮ ಕಟ್ಟಿ ಕಳಿಸಿದಾನೆ. ಆದ್ರೆ ಈ ಮನೆನ ಬರೀ ಇದನ್ನೇ ಸಾಕೋದ್ರಲ್ಲೇ ನಮ್ಮ ಜೀವನ ಹೊರಟೋಗ್ಬಿಟ್ರೆ ಮಾನಸಿಕ ಆನಂದ ಸಿಕ್ಕಲ್ಲ, ಮಾನಸಿಕ ತೃಪ್ತಿ ಸಿಕ್ಕೋದಿಲ್ಲ. ಅದಕ್ಕೆ ಮಾನಸಿಕ ಆರೋಗ್ಯಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅದನ್ನ ನಾವು ಆಲೋಚನೆ ಮಾಡ್ಕೊಳ್ಳೋಣ. ಮನಸ್ಸು ಚೆನ್ನಾಗಿತ್ತ ದೇಹ ಚೆನ್ನಾಗಿದ್ದೇ ಇರ್ತದೆ. ಆದ್ರಿಂದ ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳೋಣ. ಇನ್ನು ಇವತ್ತಿನಿಂದ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ತಿಳ್ಕೊಳಕ್ ಶುರು ಮಾಡಿದೀವಿ. ಮುಂದಿನ ಸಂಚಿಕೆಯಲ್ಲಿ ಮನಸ್ಸಿನ ಬಗ್ಗೆ ಇನ್ನೊಂದಷ್ಟು ನೋಡೋಣ. ಸರ್ವರಿಗೂ ಶರಣು ಶರಣ.
1: ಕೇಳಿದ್ರಲ್ಲ ಕೇಳುಗರೆ, ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದರ ಹಣದ ಹಿಂದೆ ಬೆನ್ ಹತ್ತಬಾರದು, ಧಾವಂತದ ಬದುಕನ್ನ ಬದುಕಬಾರದು, ಜೀವನವನ್ನ ಚೆನ್ನಾಗಿ ಕಟ್ಕೊಳ್ಬೇಕು, ಆ ನಿಟ್ಟಿನೊಳಗ ನಮ್ಮ ಪ್ರಯತ್ನ ಇರಬೇಕು ಅಂತ ಹೇಳಿ ಇಷ್ಟೊತ್ತು ಸ್ವಾಮೀಜಿಯವರು ತಿಳಿಸಿದ್ರು. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನುಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.

0: ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.
1: ಆಕಾಶವಾಣಿ ಧಾರವಾಡ. ಕೇಳುಗರೇ, ಗಮನಿಸಿ, ಈ ರಾತ್ರಿ 9:30 ನಾಟಕ ಆನಂದಿ, ಮೂಲಕಥೆ ಡಾಕ್ಟರ್ ಶರಣಮ್ಮ ಬಿರಾದರ್, ನಾಟಕ ರೂಪಾಂತರ ಸಿದ್ದರಾಮಪ್ಪ ಹಿಪ್ಪರಗಿ, ನಿರ್ಮಾಣ ಜಿ ಸುರೇಖಾ ಸುರೇಶ್.
2: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ, ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿ
3: ಆಕಾಶವಾಣಿ ಧಾರವಾಡ ನಾಟಕ ಆನಂದಿ, ಮೂಲಕಥೆ ಡಾಕ್ಟರ್ ಶರಣಮ್ಮ ಪಾಟೀಲ್, ನಾಟಕಕ್ಕೆ ರೂಪಾಂತರಿಸಿ

0: ಇದವರು ಸಿದ್ದರಾಮ ಹಿಪ್ಪರಿಗೆ. ನಿರ್ಮಾಣ ಜಿ ಸುರೇಖಾ ಸುರೇಶ್. ಕೇಳಿ ನಾಟಕ ಆನಂದಿ.
1: ಎಕ್ಸ್ಕ್ಯೂಸ್ ಮೀ, ಪ್ರಿನ್ಸಿಪಾಲ್ ರನ್ನ ಭೇಟಾಗಬೇಕಿತ್ತು.
2: ಇಲ್ರಿ ಮೇಡಮ್ ಅವರೇ, ಸಾಹೇಬ್ರು ಅಡ್ಮಿಷನ್ ಗದ್ದಲ ಬಿಜಿ ಇದಾರ.
1: ಹಿಂಗ್ ಮಾಡು, ತಗೋ ನನ್ನ ವಿಸಿಟಿಂಗ್ ಕಾರ್ಡ್, ಇವರು ನಿಮ್ಮನ್ನ ಭೇಟಿಯಾಗ್ಲಿಕ್ಕೆ ಬಂದಾರೆ ಅಂತ ಹೇಳು.
2: ಕೊಡ್ರಿ ಕೊಡ್ರಿ, ಸಾಹೇಬ್ರಿಗೆ ತೋರಿಸ್ತೀನಿ ಏನಂತ ನೋಡು. ಸಾಹೇಬ್ರ, ಹೊರಗೆ ಒಬ್ರು ಮೇಡಮ್ ಬಂದಾರ್ರೆ, ಈ ವಿಸಿಟಿಂಗ್ ಕಾರ್ಡ್ ಕೊಟ್ಟಾರ ನೋಡ್ರಿ.
3: ಕೊಡಿಲೆ. ಆನಂದಿ ಜಯರಾಜ್, ಫೌಂಡರ್ ಪ್ರೊಪರೇಟರ್ ಸ್ವಾಗತ್ ಸೊಲ್ಯೂಷನ್ಸ್ ಸ್ಟಾರ್ಟ್ಅಪ್ ಕಂಪನಿ ಲಿಮಿಟೆಡ್. ಏ ರಾಮ, ಆ ಮೇಡಮ್ ವಿ ಐ ಪಿ ಇದ್ದಾರು, ಜಲ್ದಿ ಒಳಗ್ ಕಳಿಸ್.
2: ಆದ್ರೆ ಆದ್ರೆ ಸಾಹೇಬ್ರ. ಸರಿ ರೀ ಮೇಡಮ್, ಗೊತ್ತಾಗ್ಲಿಲ್ರಿ.
1: ಓಕೆ ಬಾಬಾ, ನೋ ಇಶ್ಯೂಸ್. ಗುಡ್ ಮಾರ್ನಿಂಗ್ ಪ್ರಿನ್ಸಿಪಾಲ್ ಕ್ಯಾಪ್ಟನ್ ಪ್ರಭಾಕರ್ ಸರ್.
3: ವೆರಿ ಗುಡ್ ಮಾರ್ನಿಂಗ್ ಆನಂದಿ ಜಯರಾಜ್ ಮೇಡಮ್ ಜಿ, ಪ್ಲೀಸ್ ಟೇಕ್ ಯುವರ್ ಸೀಟ್.
1: ಥ್ಯಾಂಕ್ ಯು.
3: ಹೇಗಿದ್ದೀರಿ? ಪಾಪು ಸ್ವಾಗತ್ ಹೇಗಿದ್ದಾನೆ?
1: ಐ ಆಮ್ ಫೈನ್ ಥ್ಯಾಂಕ್ ಯು. ಪಾಪುನು ಚೆನ್ನಾಗಿದ್ದಾನೆ.
3: ಲಾಸ್ಟ್ ವೀಕ್ ಬಂದಾಗ ಸ್ಟೂಡೆಂಟ್ ಮತ್ತು ಪೇರೆಂಟ್ ಇಂಟರ್ವ್ಯೂ ಅಲ್ಲಿ ನೀವಿಬ್ರು ಸೊಗಸಾಗಿ ಆನ್ಸರ್ ಮಾಡಿದ್ರಿ.
1: ಥ್ಯಾಂಕ್ ಯು.
3: ಸಿಲೆಕ್ಟ್ ಆಗಿರಿ. ಆದ್ರೆ ಕೋರ್ಟ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಮಾತ್ರ ಡ್ಯೂ ಇತ್ತು.
1: ಹಾ ಸರ್, ಡಾಕ್ಯುಮೆಂಟ್ ರೆಡಿ ಆಗಿದೆ, ಕೊಟ್ಟು ಹೋಗೋಣ ಅಂತ ಬಂದೆ.
3: ಓಕೆ ಮೇಡಮ್. ಕೋರ್ಟ್ ಜಡ್ಜ್ ಸಾಹೇಬ್ರದ್ದು ಸರ್ಟಿಫೈ ಆಗಿದೆ, ಎವ್ರಿಥಿಂಗ್ ಇಸ್ ಓಕೆ. ಕಂಗ್ರಾಟ್ಸ್ ಮೇಡಮ್, ಯುವರ್ ಸನ್ ಸ್ವಾಗತ್ ಗಾಟ್ ಅಡ್ಮಿಷನ್ ಹಿಯರ್.
1: ಥ್ಯಾಂಕ್ ಯು ವೆರಿ ಮಚ್ ಸರ್. ನೆಕ್ಸ್ಟ್ ವೀಕ್ ಇಂದ ಸ್ವಾಗತ್ ಸ್ಕೂಲ್ಗೆ ಬರ್ತಾನೆ. ನಾನು ಇನ್ ಬರ್ಲಾ? ಹ್ಯಾವ್ ಎ ನೈಸ್ ಡೇ.
3: ಯಾ ಯಾ ಯಾ ಮೇಡಮ್, ಥ್ಯಾಂಕ್ ಯು, ವಿಶ್ ಯು ದಿ ಸೇಮ್.
1: ಥ್ಯಾಂಕ್ ಯು.
4: ಕಾಲ ಎಷ್ಟೊಂದು ಬದಲಾಗಿದೆ. ಸೈಬರ್ ಯುಗದ ಇಂದಿನ ಹೆಣ್ಮಕ್ಳು ಮದುವೆ ಆಗ್ದನ, ಗಂಡನ್ ಸಂಪರ್ಕ ಇಲ್ದನ, ಆಧುನಿಕ ಆರೋಗ್ಯ ವಿಜ್ಞಾನದಿಂದ ಮಗು ಪಡೆಯಬಹುದು ಎಂಬುದಕ್ಕ ಈ ಮೇಡಮ್ನ ಒಂದು ದೊಡ್ಡ ಸಾಕ್ಷಿ. ಮದುವೆ ಮತ್ತು ಗಂಡ ಇಲ್ದ ಮಗು ಪಡೆಯುವರ ದಿಟ್ಟತನಕ್ಕ ನಂದೊಂದು ದೊಡ್ಡ ಸಲಾಂ. ಅಬ್ಬಾ, ನನಗ ಈ ವೈದ್ಯ ಲೋಕ ಮತ್ತು ಸೈಬರ್ ಲೋಕದ ಬಗ್ಗೆ ಒಂದ್ ಕಡೆ ಹೆಮ್ಮೆ, ಮತ್ತೊಂದ್ ಕಡೆ ಈ ಡಿಜಿಟಲ್ ಖದೀಮರ ಆನ್ಲೈನ್ ದರೋಡೆಯಿಂದ ಒಂದೇ ಒಂದು ಸೆಕೆಂಡ್ ಒಳಗ ಲಕ್ಷಾಧಿಪತಿಯಿಂದ ಭಿಕ್ಷಾಧಿಪತಿ ಆಗೋದು ಕಂಡ್ರ ಜೀವ ಬಾಯಿಗೆ ಬಂದಂಗಾಗ್ತದ. ಇಂಥ ನಿಸರ್ಗ ಸಹಜ ವಿರೋಧಿ ನಡೆಯನ್ನ ಈ ಮಾನವ ಸಮಾಜ ಒಪ್ಕೋತದನು ಅಂತ ನನ್ನ ಆಲೋಚನೆ. ಏ ರಾಮು, ಕುಡಿಯೋದಕ್ಕೆ ಒಂದ್ ಗ್ಲಾಸ್ ನೀರ್ ತಗೊಂಬಾರ.
1: ಸ್ವಾಗತ್. ಹೋಮ್ವರ್ಕ್ ಮುಗಿಲಿಲ್ವಾ ಇನ್ನು? ಅಜ್ಜಾಜಿಗೆ ವಿಡಿಯೋ ಕಾಲ್ ಮಾಡೋಣ, ಬೇಗ ಬೇಗ ಮುಗಿಸು ಮಗ.
5: ಹ್ಞೂ ಅಮ್ಮ, ಲಾಸ್ಟ್ ಪ್ಯಾರ ಉಳ್ದೈತಿ, ಮುಗಿಸ್ತೀನಿ.
1: ವೆರಿ ಗುಡ್, ಸ್ಮಾರ್ಟ್ ಬಾಯ್. ಯಾಕೋ ಯಾಕೆ ಕಳ್ಲಿಕತ್ತಿ? ನಾನೀಗ ಉಮ್ಮ ಕೊಟ್ಟದ್ದು ಡಿಸ್ಟರ್ಬ್ ಆಯ್ತೇನು ಮತ್ತೆ?
5: ಮಮ್ಮ
1: ಯಾಕೆ ಕಳ್ಲಿಕತ್ತೀಯೋ ಹೇಳರೆ ಹೇಳು. ಯಾರಾದ್ರೂ ಹೊಡೆದ್ರೇನು ನಿನ್ಗೆ? ಸ್ಕೂಲ್ನಲ್ಲಿ ಮಿಸ್ ಬೈದ್ರೇನು? ಅಲ್ಲ, ಇನ್ಸಲ್ಟ್ ಏನಾದ್ರೂ ಮಾಡಿದ್ರೇನು? ಎಲ್ಲದಕ್ಕೂ ಗೋಣ ಹಾಕ್ತೀಯ, ಏನಾಯ್ತಪ್ಪ?
5: ಅದಲ್ಲ ಮಮ್ಮ.
1: ಅದಲ್ಲ ಅಂತಂದ್ರೆ ಸ್ಕೂಲಿಗೆ ಹೋದಾಗ ನನ್ನ ಮಿಸ್ ಮಾಡ್ಕೊಳ್ತಿದೀಯ ನೀನು?
5: ಅದಲ್ಲ ಮಮ್ಮ.
1: ಅಳ್ಬಾರ್ದಮ್ಮ ಅಳ್ಬಾರ್ದಮ್ಮ, ಏನಾಯ್ತಂತ ಹೇಳಿದ್ರೆ ತಾನೇ ನನಗ್ ಗೊತ್ತಾಗೋದು. ನೋಡು, ಮೊದ್ಲು ಅಳೋದನ್ ನಿಲ್ಸು, ನಿನ್ಗೆ ಸ್ವೀಟ್ ಕೊಡ್ತೀನಿ ಆಯ್ತಾ?
5: ಹೇಳು ಮಮ್ಮ, ಪಪ್ಪ ಅಂದ್ರೆ ಯಾರು?
1: ಓಹೋ, ಇಷ್ಟೇ ನಾನ್ ಇನ್ ಡೌಟು. ನೋಡು ಮಗ, ನೀ ಇನ್ನು ಚಿಕ್ಕವನಿದ್ದಿ, ನೀ ಅದ್ರ ಬಗ್ಗೆ ಎಲ್ಲ ಈಗ ಯೋಚನೆ ಮಾಡ್ಬೇಡ, ಗೊತ್ತಾಯ್ತಾ? ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಪ್ರಾಣ ಕಣೋ. ನೋಡಿಲಿ ನೋಡಿಲಿ, ನಿನಗಾಗಿ ಏನೇನ್ ತಗೊಂಡ್ ಬಂದಿದ್ದೀನಿ ನಾನು. ಚಾಕ್ಲೇಟ್ಸ್ ಇದೆ, ಸ್ವೀಟ್ಸ್ ಇದೆ, ನಿನ್ಗೆ ಯಾವ್ದು ಬೇಕು ಅದನ್ನ ತಗೋ ಆಯ್ತಾ? ತಗೋ.
5: ನೋ ಮಮ್ಮ, ನಂಗೆ ಇದೆಲ್ಲ ಬೇಡ, ನಾವಲ್ಲೆ.
1: ಹಂಗೆಲ್ಲ ಅನ್ಬಾರ್ದು ಕಂದ, ತಗೋರು.
5: ಬೇಡ.
1: ಓ ಹಾಗಾದ್ರೆ ನಿಂಗ್ ಬೇಡ್ವಾ ಈ ಸ್ವೀಟ್ನ ಚಾಕ್ಲೇಟ್ನ? ನಾನು ಅಜ್ಜ ಅಜ್ಜಿ ಕೊಟ್ಬಿಡ್ಲ?
5: ಮಮ್ಮ ಕೊಡಿಲ್ಲೆ, ಇದನ್ನ ಈಗ್ಲೇ ನಾನ್ ತಿಂತೀನಿ. ಅಜ್ಜ ಅಜ್ಜಿಗ ಫ್ರೆಶ್ ಚಾಕ್ಲೇಟ್ ಮತ್ತೆ ಸ್ವೀಟ್ ತಗೊಂಡ್ ಹೋಗೋಣ.
1: ಸ್ವಾಗತ್. ಬೇಗ ಬೇಗ ಕಾರ್ ಹತ್ತು, ಲೇಟ್ ಆಗುತ್ತೆ.
5: ಓಕೆ ಮಮ್ಮ.

0: ಹೇಳಿದಾಗ ನನಗೆಷ್ಟು ಖುಷಿಯಾಯಿತು.
1: ಅವನಿಗೆ ತಂದೆ ವಿಚಾರದಲ್ಲಿ ಯಾವುದೇ ಗೊಂದಲ ಪ್ರಶ್ನೆ ಹೇಳ್ದಂಗೆ ಪ್ರತಿ ಕ್ಷಣನೂ ಎಚ್ಚರ ವಹಿಸ್ತಾ ಇದ್ದೀನಿ.
0: ಈಗ ಒಂದು ಪ್ರೈಮರಿ ಎಜುಕೇಶನ್ ಮುಗಿತು, ಇನ್ನು ಮುಂದೆ ಅದೇ ಸೆಂಟ್ರಲ್ ಸ್ಕೂಲ್ನಲ್ಲಿನೇ ಅವನಿಗೆ ಸೆಕೆಂಡರಿ ಸ್ಕೂಲ್ ಎಜುಕೇಶನ್ ಕಂಟಿನ್ಯೂ ಮಾಡಿಸಿದ್ರಾಯ್ತು. ನಾನೇನೇ ಮಾಡಿದ್ರು ನನ್ನ ಮುತ್ತು ಕಂದಮ್ಮನಿಗಾಗಿ.
2: ಈಗ ನಾವು ಎಲ್ಲಿಗೆ ಹೊಂಟೀವಿ?
3: ಮುತ್ತು ಬಂಗಾರ, ಸೈನ್ಸ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ.
2: ಇನ್ನೂ ಎಷ್ಟೊತ್ತಾಗತ್ತಮ್ಮ?
3: ಇನ್ನೊಂದು ಗಂಟೆ ಆಗಬಹುದು ಕಂದ.
2: ಸರಿ ಬಿಡು ಮಮ್ಮ, ನಾನು ಎಲ್ಲಿನ ತನಕ ಮೊಬೈಲ್ಗೆ ಮಾಡ್ಲಮ್ಮ?
3: ಆಯ್ತಾಯ್ತು, ಅರ್ಧ ಗಂಟೆ ಮಾತ್ರ ಆಟ ಆಡ್ಲಿಕ್ಕೆ ಪರ್ಮಿಷನ್. ಓಕೆ,
2: ಥ್ಯಾಂಕ್ ಯು ಮಮ್ಮ.
0: ತಾಯಿತನದಲ್ಲಿ ಅದೆಷ್ಟೊಂದು ಸುಖ ಇದೆ. ನನ್ನ ಈ ಮುದ್ದು ಕಂದ ಸ್ವಾಗತದಿಂದಾಗಿ ತಾಯಿತನದ ಸಂಭ್ರಮವನ್ನ ಅನುಭವಿಸ್ತಾ ಇದ್ದೀನಿ. ಸಿಂಗಲ್ ಪೇರೆಂಟ್ ಆಗಿಯೂ ನಾನು ಆತನಿಗೆ ಯಾವುದೇ ಕೊರತೆ ಆಗಲಾರದ ಹಾಗೆ ಬೆಳೆಸ್ತಾ ಇದ್ದೀನಿ. ನನ್ನ ಕನಸಿನ ಸ್ವಾಗತ್ ಕಂಪನಿ ಕೂಡ ಉತ್ತಮವಾಗಿ ಬೆಳೀತಾ ಇದೆ. ನನ್ನ ಕಂಪನಿಗೆ ಲೋಕಲ್ ಟು ಇಂಟರ್ನ್ಯಾಷನಲ್ ಲೆವೆಲ್ ವರೆಗೆ ಪ್ರಾಜೆಕ್ಟ್ಗಳು ನಿರಂತರವಾಗಿ ಸಿಗ್ತಾ ಇರೋದ್ರಿಂದ ಕಂಪನಿಯ ಎಲ್ಲಾ ಟೆಕ್ಕಿಗಳು ಎಫರ್ಟ್ ಹಾಕಿ ಟಾರ್ಗೆಟ್ ರೀಚ್ ಮಾಡ್ತಿದ್ದಾರೆ. ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಸಹ ಯಾವುದೇ ತೊಂದರೆ ಇಲ್ಲದೆ ಲಾಭದಾಯಕವಾಗಿ ನಡೀತಾ ಇದೆ. ಕೂಸಿನಂತೆ ಕಂಪನಿಯನ್ನ ಬೆಳೆಸ್ತಾ ಇದ್ದೀನಿ. ಈಗ ಕಂಪನಿ ಬೆಳೆಸಿದಂತೆ ನನ್ನ ಕೂಸು, ಮುದ್ದು ಕಂದಮ್ಮ, ಸ್ವಾಗತ್ ನನ್ನ ಕೂಡ ಜೋಪಾನವಾಗಿ ಬೆಳೆಸಿ ಫ್ಯೂಚರ್ ಡೈಮಂಡ್ ಆಫ್ ಇಂಡಿಯಾ ಅಂತ ಹೆಮ್ಮೆ ಅಭಿಮಾನದಲ್ಲಿ ಬೆಳೆಸಬೇಕಾಗಿದೆ. ಹೌದು, ಬೆಳೆಸಬೇಕಾಗಿದೆ.
2: ಮಮ್ಮ, ಯಾಕೋ ಮೊಬೈಲ್ ಗೇಮ್ ಬೋರಿಂಗ್ ಆಗ್ತಾ ಇದೆ.
3: ಹೌದಾ ಪುಟ್ಟ, ಸೈನ್ಸ್ ಪಾರ್ಕ್ ನೋಡಿದ್ಮೇಲೆ ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತಾ ನಿಂಗೆ?
2: ಎಲ್ಲಿಗೆ?
3: ರಾಕ್ ಗಾರ್ಡನ್ಗೆ.
2: ರಾಕ್ ಗಾರ್ಡನ್ ಅಂದ್ರೆ ಏನಮ್ಮ?
3: ಹಂಗಂದ್ರೆ ನೈಸರ್ಗಿಕ ಕಲ್ಲಿನಿಂದ ಕಟ್ಟಿದ ಒಂದು ಸುಂದರವಾದ ತೋಟ. ಅಲ್ಲಿ ಹಿಂದಿನ ಕಾಲದ ಶರಣ ಶರಣೆಯರ ಮೂರ್ತಿಗಳಿದಾವೆ.
2: ಓಕೆ ಮಮ್ಮ. ಹಾ ಮಮ್ಮ,
3: ಹೇಳ್ಕಂದ
2: ಮೊನ್ನೆ ಕ್ಲಾಸ್ ನಲ್ಲಿ ಮಿಸ್ ಎಲ್ಲಾರ ಹೆಸರಿನ ಮೀನಿಂಗ್ ಕೇಳಿದ್ರಮ್ಮ. ನನ್ ಸರಿದಿ ಬಂದಾಗ ನಂಗೂ ಕೇಳಿದ್ರು.
3: ಓಹೋ,
2: ನಂಗ್ ಗೊತ್ತೇ ಇರ್ಲಿಲ್ಲ.
3: ಸ್ವಾಗತ್ ಅಂದ್ರೆ ವೆಲ್ಕಮ್. ನೀನು ಈ ಭೂಮಿಗೆ ಆಗಮಿಸಿದ ದಿನ ನಂಗೆ ತುಂಬಾ ಖುಷಿಯಾಗಿತ್ತು. ಆ ಖುಷಿಯಿಂದ ನಾನ್ ನಿನ್ಗೆ ಸ್ವಾಗತ ಕೋರ್ತಾ ಸ್ವಾಗತ್ ಅಂತ ಹೆಸರಿಟ್ಟೆ.
2: ಸೋ ಸ್ವೀಟ್ ಮಮ್ಮ. ಮತ್ತೆ ನಿನ್ನ ಹೆಸರಿನ ಮೀನಿಂಗ್ ಏನಮ್ಮ?
3: ಓ ಕಂದನ್ಗೆ ನನ್ನ ಹೆಸರಿನ ಮೀನಿಂಗು ಬೇಕಾಯ್ತು. ಓಕೆ ಓಕೆ, ಆನಂದಿ ಜಯರಾಜ್. ನಮ್ಮ ಅಪ್ಪಾಜಿ ಅಮ್ಮಾಜಿ ಇಬ್ರು ಖುಷಿಯಿಂದ ತಮ್ಮ ಪ್ರೀತಿಯ ಸಂಕೇತವಾಗಿ ಹುಟ್ಟಿದೀರಿ, ಆನಂದವನ್ನ ತಂದಿದ್ದೀನಿ ಅಂತೇಳಿ ಆನಂದಿ ಅಂತ ಹೆಸರಿಟ್ರು. ಅಂದ್ರೆ ಸಂತೋಷ ಮತ್ತು ಹರ್ಷ ಅಂತ ಅರ್ಥ.
2: ಮತ್ತೆ ಜಯರಾಜ್ ಅಂದ್ರೇನು?
3: ಅದು ಅಪ್ಪಾಜಿ ಹೆಸರು. ಜಯ ಅಂದ್ರೆ ಗೆಲುವು, ರಾಜ ಅಂತಂದ್ರೆ ಅರಸ. ಗುರ್ತಾಯ್ತಾ
2: ಮಮ್ಮ? ನಿಮ್ಮ ಹೆಸರು ಮುಂದ್ ನಿಮ್ ಪಪ್ಪನ ಹೆಸರು ಅದ ಮಮ್ಮ, ಆದ್ರೆ ನನ್ನ ಹೆಸರು ಮುಂದ್ ನಮ್ ಪಪ್ಪನ ಹೆಸರು ಯಾಕಿಲ್ಲ ಮಮ್ಮ?
3: ಸ್ವಾಗತ್ ನೋಡು, ನಿನ್ ಹೆಸರು ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಲಿ ಅಂತ ಹೇಳಿ ಸ್ವಾಗತ್ ಅಂತ ಹೆಸರಿಟ್ಟಿದ್ದೀನಿ. ಮುದ್ದು, ಒಂದ್ ಸರ್ಪ್ರೈಸ್ ಇದೆ ನಿನ್ಗೆ.
2: ಏನಮ್ಮ?
3: ಈ ಸಲ ಹಾಲಿಡೇಸ್ಗೆ ನಾವು ಸ್ವಿಟ್ಜರ್ಲ್ಯಾಂಡ್ ಗೆ ಹೋಗ್ತಾ ಇದ್ದೀವಿ. ಖುಷಿನಾ?
2: ಸ್ವಿಟ್ಜರ್ಲ್ಯಾಂಡ್?
3: ಓ
2: ಥ್ಯಾಂಕ್ ಯು, ಯು ಆರ್ ಮೈ ಲವ್ಲಿ ಮಮ್ಮ.
3: ನೀನು ಬಹಳ ಲಕ್ಕಿ ಇದೆಯೋ. ವರ್ಷದಲ್ಲಿ ಮೂರ್ನಾಲ್ಕು ಸರ್ತಿ ನಾನು ಕಂಪನಿ ಮೀಟಿಂಗ್, ಪ್ರಾಜೆಕ್ಟ್ ಡೆಮೋ, ಅಗ್ರಿಮೆಂಟ್, ಇನ್ನೇನೇನೋ ಕೆಲಸ ಅಂತ ಹೇಳಿ ಫಾರಿನ್ ಟೂರ್ ಮಾಡ್ತಾನೆ ಇರ್ತೀನಿ. ನನ್ ಜೊತೆಗೆ ನೀನು ಸಹ ಪ್ರಪಂಚ ಸುತ್ತಾ ಇರ್ತೀಯ.
2: ಇದಕ್ಕೆಲ್ಲ ಕಾರಣ ನನ್ ಲವ್ಲಿ ಮಮ್ಮ.
3: ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಪಂಚ ಸುತ್ತಿದ ಪ್ರಪಂಚಿಗ ಅಂತೇಳಿ ನಿಮ್ಗೆ ನಿಕ್ ನೇಮ್ ಇಡಬಹುದು ನೋಡು.
0: ಹೌದು, ವೇಗದ ಬದುಕಿನ ಹೊರ ಜಗತ್ತನ್ನು ಅರಿಯದ ಈ ನನ್ನ ಮುಗ್ಧ ಕಂದಮ್ಮನಿಗೆ ನಾನು ಯಾವುದೇ ಕೊರತೆಯಾಗದ ಹಾಗೆ ಬೆಳೆಸಬೇಕು. ಉತ್ತಮ ಶಿಕ್ಷಣವನ್ನ ಕೊಡಿಸಿ ನನ್ನ ಉತ್ತರಾಧಿಕಾರಿಯಾಗಿ ಮಾಡಬೇಕು. ಈ ನನ್ನ ಕಂಪನಿಯನ್ನ ಇನ್ನೂ ದೊಡ್ಡದಾಗಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಅವನಲ್ಲಿ ನಾನು ತುಂಬಬೇಕು. ಹೌದು, ಇಷ್ಟೊಂದು ಮುದ್ದಾಗಿವೆ ಈ ಲವ್ ವರ್ಡ್ಸ್.

0: ಇಷ್ಟೊತ್ತು ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ,
1: ಈಗ ನಿದ್ರೆಗೆ ಜಾರಿದ್ದಾನೆ. ಸ್ವಾಗತ್ ನನ್ನ ಜೀವನದ ಕನಸು. ದಿನದಿಂದ ದಿನಕ್ಕೆ ಬೆಳೆದು ದೊಡ್ಡವನಾಗ್ತಿದ್ದಾನೆ. ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ಗೆ ಹೋದಾಗ ಪ್ರಿನ್ಸಿಪಾಲ್ ಕ್ಯಾಪ್ಟನ್ ಪ್ರಭಾಕರ್ ಅವರು ಸ್ವಾಗತ್ ತುಂಬಾ ಜಾಣಿದ್ದಾನೆ

0: ಮುದ್ದಾಗಿವೆ. ಅದೊಂದು ಕಾಲಘಟ್ಟದಲ್ಲಿ ಆ ಯೌವನದ ದಿನಗಳಲ್ಲಿ ನಾನು ಮತ್ತು ಮಣಿ ಇಬ್ರು ಸಹ ಬ್ಯೂಟಿಫುಲ್ ಫೇರ್ ಅಂತ ನೋಡಿದವರೆಲ್ಲ ಆಡಿಕೊಳ್ಳುತ್ತಿದ್ದ ಕಾಲ ಇತ್ತು. ಐಟಿ ಪ್ರೊಫೆಷನಲ್ ಕರಿಯರ್ ಡೆವಲಪ್ ಮಾಡಿಕೊಳ್ಳುವ ನಮ್ಮ ಮಹತ್ವಾಕಾಂಕ್ಷೆಯಲ್ಲಿ ಮನಸಾರೆ ಪ್ರೀತಿಸಿದ ಆ ಸುಬ್ರಹ್ಮಣಿ.
1: ಹಾಯ್ ಡಿಯರ್ ಆನಂದಿ.
0: ಹಾಯ್.
1: ನಿನ್ನ ಒಪಿನಿಯನ್ ಓಕೆ. ಮೊದಲು ಕರಿಯರ್ ಡೆವಲಪ್ ಮಾಡ್ಕೊಳ್ಳೋಣ, ನಂತರ ಇದ್ದೇ ಇದೆಯಲ್ಲ ಮನೆ, ಮದುವೆ, ಮಕ್ಕಳು ಎಟ್ಸೆಟ್ರಾ ಎಟ್ಸೆಟ್ರಾ.
0: ಎಸ್ ಬಿಬಿ, ಈಗಾಗಲೇ ನಾವಿಬ್ರು ಲವಲ್ ಬಿದ್ದ್ಬಿಟ್ಟಿದೀವಿ ಬೈದಿವಿ. ನಾವಿಬ್ರು ಮ್ಯಾರೇಜ್ ಮಾಡ್ಕೊಂಡ್ರೆ ಹೇಗೆ
1: ನೋಡು? ಫಸ್ಟ್ ಕರಿಯರ್, ನೆಕ್ಸ್ಟ್ ಲೈಫ್ ಸೆಟಲ್ ಆಗೋ.
0: ಆಲ್ ರೈಟ್ ಸುಬ್ಬು, ಹೀಗೆ ಮಾಡೋಣವಾ?
1: ಹೇಗೆ?
0: ಈಗ ನಾವಿಬ್ರು ಅಪಾರ್ಟ್ಮೆಂಟ್ ನಲ್ಲಿ ರೆಂಟ್ ರೂಮ್ ತಗೊಂಡು ಲಿವಿಂಗ್ ರಿಲೇಶನ್ಶಿಪ್ ಮೇಂಟೈನ್ ಮಾಡಿದ್ರೆ ಹೇಗಿರುತ್ತೆ?
1: ಗುಡ್ ಐಡಿಯಾ ಆನಂದಿ, ಹಾಗೆ ಮಾಡೋಣ. ರೆಂಟೆಡ್ ಹೋಮ್ ನೋಡ್ಲಿಕ್ಕೆ ಈಗಲೇ ಬ್ರೋಕರ್ ಗೆ ಮೆಸೇಜ್ ಹಾಕ್ತೀನಿ.
0: ಸರಿ ಸರಿ ಸರಿ.
1: ಆನಂದ್ ಇಡಿಯರ್, ಈ ಅಪಾರ್ಟ್ಮೆಂಟ್ ನ ರೆಂಟೆಡ್ ಹೋಮ್ ಗೆ ಬಂದು ಆಗ್ಲೇ ಒಂದು ವರ್ಷ ಆಯ್ತು.
0: ಹೌದು.
1: ಲಾಸ್ಟ್ ಇಯರ್ ಅಗ್ರಿಮೆಂಟ್ ಪ್ರಕಾರ 10% ರೆಂಟ್ ಜಾಸ್ತಿ ಮಾಡ್ತಾರಂತೆ.
0: ಓಕೆ ಮಣಿ, ನೋ ಪ್ರಾಬ್ಲಮ್, ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿವೆ.
1: ಶಿಫ್ಟ್ ನಲ್ಲಿ ಕೆಲಸಕ್ಕೆ ಹೋಗಿ ಬರ್ಲಿಕ್ಕೆ ನಮ್ಮಿಬ್ಬರಿಗೂ ಹೆಚ್ಚು ಕನ್ವಿನಿಯಂಟ್ ಇದೆ, ವಿತ್ ಕಂಫರ್ಟೇಬಲ್.
0: 100% ಸುಬ್ಬು. ಒನ್ ಮೋರ್ ಥಿಂಗ್, ಈಗ ನಾವಿಬ್ರು ಇರೋದು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ, ಆದ್ರೆ ಇದ್ರ ನಡುವೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ರೆ ಏನ್ ಮಾಡೋದು?
1: ಡೋಂಟ್ ವರಿ, ಡೋಂಟ್ ವರಿ, ನಿನಗೆ ಬೇಕಾದ್ರೆ ಇಟ್ಕೋ, ಬೇಡ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಕರಗಿಸ್ಕೊಂಡ್ರಾಯ್ತು.
0: ಹಾಗಾಗದ ಹಾಗೆ ಪ್ರಿಕಾಷನ್ಸ್ ತಗೊಂಡ್ರೆ ಒಳ್ಳೇದಲ್ವಾ?
1: ಎಸ್. ನಾಳೆನೆ ನನ್ನ ಪರಿಚಯದ ಡಾಕ್ಟರ್ ಗೆ ಕನ್ಸಲ್ಟ್ ಮಾಡಿ ಸಜೆಷನ್ಸ್ ತಗೊಳ್ಳೋಣ.
0: ಹಾಗೆ ಆಗ್ಲಿ. ಮನದಲ್ಲಿ ನೂರಾರು ಆಸೆಗಳನ್ನ, ಸಾವಿರಾರು ಕನಸುಗಳನ್ನ ಕಟ್ಟಿಕೊಂಡಿದ್ದ ನಾನು ಸುಬ್ಬು ಜೊತೆಗಿದ್ದ 8 ವರ್ಷಗಳ ನಂತರ. ಡಿಯರ್, ನಾವು ಈ ರೆಂಟೆಡ್ ಹೋಮ್ಗೆ ಬಂದು 8 ವರ್ಷ ಆಯ್ತು.
1: ಹೌದು. ಈ ಲೈಫ್, ಈ ಕರಿಯರ್ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್, ಇದರಲ್ಲೇ ಗಿರಿಗಿಟ್ಲೆ ಹೊಡಿತಿದೆ ಅನಿಸ್ತಾ ಇಲ್ವಾ? ಏನಾಗಿದೆ ನಮ್ಮ ಬದುಕು?
0: ಯಾಕೋ ಸುಬ್ಬು, ಏನಾಗಿದೆ ನಿನ್ಗೆ?
1: ಈ ಲೈಫ್ ಸೆಟಲ್ ಆಗಿಲ್ಲ, ಕರಿಯರ್ ಅನ್ನೋದು ಕೆರ ಹಿಡಿದಿದೆ, ಲಿವಿಂಗ್ ರಿಲೇಶನ್ಶಿಪ್ ಗಬ್ಬೆದ್ದು ಹೋಗಿದೆ.
0: ಯಾಕೋ ಸುಬ್ಬು, ತಲೆ ನೆಟ್ಗಿದೆಯೋ ಇಲ್ವೋ?
1: ನೆಟ್ ಗೆದ್ದೆ ಮಾತಾಡ್ತಾ ಇದ್ದೀನಿ ಆನಂದಿ. 10 ವರ್ಷ ಆಗ್ತಾ ಇದೆ, ನಾನು ಅನ್ಕೊಂಡಿದ್ದು ಕೈಗೂಡ್ಲೇ ಇಲ್ವಲ್ಲ.
0: ಡೋಂಟ್ ಪೀಸ್ ಇಲ್ಲಿ, ನನಗೆ ಶಿಫ್ಟ್ ಟೈಮ್ ಆಯ್ತು, ಕೆಳಗೆ ಪಿಕಪ್ ವೆಹಿಕಲ್ ಬಂದಿದೆ, ನಾನು ಹೋಗಿ ಬರ್ತೀನಿ, ಬೈ. 2 ವರ್ಷ ಹೇಗೋ ಸುಬ್ಬು ಜೊತೆ ಹೊಂದಾಣಿಕೆ ಮಾಡಿಕೊಂಡು ಜೊತೆಗಿದ್ದೆ. ಆದ್ರೆ ಆದ್ರೆ ಆ ದಿನ
1: ಡೋರ್ ಓಪನ್ ಇದೆ. ಎಲ್ಲವಳು ಆನಂದಿ? ಏ ಆನಂದಿ,
0: ಸುಬ್ಬು ಬಂದ.
1: ವರ್ಕ್ ಫ್ರಮ್ ಹೋಮ್ ಅಂತ ಲ್ಯಾಪ್ಟಾಪ್ ಆನ್ ಮಾಡಿಕೊಂಡು ಹೆಡ್ ಫೋನ್ ಸಿಗಿಸ್ಕೊಂಡು ಮಾರ್ನಿಂಗ್ ಟು ಈವ್ನಿಂಗ್ ಒಳಗಿನ ರೂಮ್ ಸೇರ್ಕೊಂತೀಯ, ಇಲ್ಲೊಬ್ಬ ಜೆಂಟಲ್ ಮನ್ ಇದ್ದಾನೆ ಅನ್ನೋದೇ ಜ್ಞಾನ ಬೇಡವಾ ನಿನ್ಗೆ?
0: ಏನಿದು?
1: ಅವನು ಬೇಕು ಬೇಡಿಕೆಗಳನ್ನ ಕೇಳೋರು ಯಾರು?
0: ಮಾತಾಡ್ತಿದ್ದಾನೆ ಇವನು. ಯಾಕೋ ಸುಬ್ರಹ್ಮಣಿ, ಓವರ್ ಆಗಿ ಆಡ್ತಿದ್ಯಾ? ಇತ್ತಿತ್ತಲಾಗಿ ನೀನು ಡ್ರಿಂಕ್ ಮಾಡ್ಕೊಂಡು ಬಂದು ಡಿಸ್ಟರ್ಬ್ ಮಾಡ್ತಿದ್ಯಾ? ವಾಟ್ಸ್ ಯುವರ್ ಪ್ರಾಬ್ಲಮ್?
1: ಈಗ ನೀನೇ ಒಂದು ದೊಡ್ಡ ಪ್ರಾಬ್ಲಮ್ ಕಣೆ ನನಗೆ ಆನಂದಿ. ಯು ಬ್ಲಡಿ ನಾನ್ ಸೆನ್ಸ್.
0: ಮೈಂಡ್ ಯುವರ್ ಲ್ಯಾಂಗ್ವೇಜ್ ಸುಬ್ರಹ್ಮಣಿ. ಯಾಕೆ ಹೇಗ್ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ?
1: ಯಾಕ ಅದು ಬೇರೆ ಹೇಳ್ಬೇಕೇನೆ ನಿನ್ಗೆ?
0: ಏನದು, ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲ, ನಾನು ನೋಡ್ತಾನೆ ಇದ್ದೀನಿ, 4-5 ದಿನಗಳಿಂದ ಎಲ್ಲಿ ಹೋಗಿದ್ದೆ? ಮನೆಗೆ ಬಂದೇ ಇಲ್ವಲ್ಲೋ?
1: ಏ ಆನಂದಿ, ಡೇಟಿಂಗ್ ಹೋಗಿದ್ದೆ. ನಿನ್ ಗೆಳತಿ ತನಿಷ್ಕಾ ಚೆನ್ನಾಗಿ ಕಂಪ್ನಿ ಕೊಟ್ಲು.
0: ಏನ್ ಹೇಳ್ತಿದ್ಯಾ ನೀನು? ತನಿಷ್ಕಾನ? ಹಂಗಾದ್ರೆ ಅಲ್ಲೇ ಹೋಗು, ಮನೆಗೆ ಯಾಕೆ ಬಂದಿ? ಅವಳು ಕಂಪ್ನಿನೇ ಎಂಜಾಯ್ ಮಾಡ್ಕೋತಾ ಅಲ್ಲೇ ಬಿದ್ದಿರು. ಗೆಟ್ ಔಟ್ ನಾನ್ ಸೆನ್ಸ್.

0: ಎಂಜಾಯ್ ಮಾಡ್ತೀನಿ ಕಣೆ, ಎಂಜಾಯ್ ಮಾಡ್ತೀನಿ. ಅದನ್ನ ಕೇಳೋಕ್ ನೀನ್ ಯಾರೇ?
1: ಏನೋ, ನಾನ್ ಯಾರ? 10 ವರ್ಷದಿಂದ ನಿನ್ನೊಂದಿಗೆ ರಿಲೇಶನ್ಶಿಪ್ ನಲ್ಲಿರೋ ಪಾರ್ಟ್ನರ್ ಕಣೋ, ಅದನ್ನ ಮರ್ತ್ ಬಿಟ್ಟಿಯ?
0: ಆನಂದಿ, ನೀನು ಪಾರ್ಟ್ನರ್ ಅಷ್ಟೇ, ನೀನೇನು ನನ್ನ ಮದುವೆ ಆದವಳೇನೆ? ಇಲ್ವಲ್ಲ, ನಮ್ಮಿಬ್ಬರ ನಡುವೆ ಮದುವೆನೆ ಆಗಿಲ್ಲ. ಹೀಗಿರುವಾಗ ನಿನಗೆ ನನ್ನ ನೀನು ಕೇಳುವ ಮತ್ತು ಪ್ರಶ್ನಿಸುವ ಹಕ್ಕಿಲ್ಲ.
1: ನೀನ್ ಹೇಳ್ತಾ ಇದೀಯ.
0: ನಿನ್ನಂಥವಳ ಜೊತೆ ನಂದೇನು? ಇವತ್ತಿಂದ ನೋ ಬಿಸ್ನೆಸ್, ಇಂದಿಗೆ ಮುಗೀತು. ನಿನ್ನ ಜೊತೆ ಎಲ್ಲಾ ಮುಗೀತು.
1: ಸುಬ್ರಹ್ಮಣಿ,
0: ಗುಡ್ ಬಾಯ್.
1: ಸುಬ್ರಹ್ಮಣಿ, ಸುಬ್ರಹ್ಮಣಿ, ನಿಲ್ಲು.
2: ಅವತ್ತು ಹೋದ ಸುಬ್ಬು ಎಷ್ಟೋ ದಿನಗಳವರೆಗೆ ಕಾದರೂ ಬರಲೇ ಇಲ್ಲ. ಅವನ ಮೋಸಕ್ಕೆ ನಾನು ಬಲಿಯಾಗಿದ್ದೆ. ಹೃದಯ ಒಡೆದು ಹೋಗ್ಬಿಟ್ಟಿತ್ತು. ಮಾನಸಿಕ ವೈದ್ಯರ ಹತ್ರ ಕೌನ್ಸಿಲಿಂಗ್ ತಗೊಂಡೆ. ಎಷ್ಟೋ ದಿನಗಳ ನಂತರ ಆಘಾತದಿಂದ ಹೊರಬಂದೆ. ಮಮ್ಮಿ ಪಪ್ಪ ಸಜೆಸ್ಟ್ ಮಾಡ್ದಂಗೆ ಸ್ವಾಗತ್ ಕಂಪನಿ ಆರಂಭಿಸಿ ಹಗಲಿರುಳು ದುಡಿದೆ. ನನ್ನ ಪ್ರತಿಭೆನೆಲ್ಲ ಧಾರೆ ಎರೆದು ಲಾಭಾಂಶವೆಲ್ಲ ಕೈ ತುಂಬಿದಾಗ ಮನಸ್ಸಿಗೆ ನೆಮ್ಮದಿ ದೊರಕ್ತು. ಯಶಸ್ವಿ ಮಹಿಳಾ ಉದ್ದಿಮೆದಾರಳು ಅಂತ ಪ್ರಶಂಸೆಯನ್ನು ಪಡೆದುಕೊಂಡೆ. ಇದನ್ನು ಕೇಳಿದ ಅಪ್ಪ ಅಮ್ಮ ಖುಷಿಪಟ್ರು. ಹೀಗೆ ಸಂಭ್ರಮದ ಬದುಕಿನ ನಡುವೆ ನನ್ನ ಬದುಕು ಅರ್ಥಪೂರ್ಣವಾಗಬೇಕಾದ್ರೆ ಮದುವೆ ಸಂಸಾರ ಅನ್ನೋ ಜಂಜಾಟದಲ್ಲಿ ನಾನು ಕಳೆದು ಹೋಗಬಾರದು ಅಂತ ಯೋಚಿಸಿದೆ. ಆಗ ನನಗೆ ಹೊಳೆದಿದ್ದೇ ಮದುವೆಯಾಗದೆ ಮಗುವನ್ನ ಪಡಿಬೇಕು ಅನ್ನೋ ಪರಿಕಲ್ಪನೆ. ಬದುಕಿನ ಮುಸ್ಸಂಜೆಯಲ್ಲಿ ಬಳ್ಳಿಗೊಂದು ಆಸರೆ ಬೇಕು ಅಂತನಿಸಿದ್ದು ಸುಳ್ಳೇನಲ್ಲ. ನನ್ನ ಇಷ್ಟದಂತೆ IVF ವಿಧಾನದಿಂದ ಮಗುವನ್ನ ಪಡಿಲಿಕ್ಕೆ ಸಾಧ್ಯ ಆಯಿತು. ಆರಂಭದಲ್ಲಿ ಮಮ್ಮಿ ಪಪ್ಪ ಮೊದಲಿಗೆ ವಿಚಿತ್ರವಾಗಿನೇ ಆಡಿದ್ರು. ಆದರೆ ನಾನು ಅವರಿಗೆ ಕನ್ವಿನ್ಸ್ ಮಾಡಿದೆ, ಒಪ್ಕೊಂಡ್ರು. ಆದರೆ ಇದರ ನಡುವೆ ನಾನು ಇಡೀ ಸಮಾಜಕ್ಕೆ ಪ್ರಶ್ನೆಯಾಗುಳಿದ್ಬಿಟ್ಟೆ. ಆದರೆ ಏನೆಲ್ಲ ತರ್ಕ ವಿತರ್ಕಗಳಿದ್ರೂ ಕೂಡ 45 ಪ್ರಾಯದಲ್ಲಿ ಗಂಡು ಮಗುವಿಗೆ ಜನನ ನೀಡಿ ಸಂಭ್ರಮಿಸಿದೆ. ಕಾಲದ ಚಕ್ರದಡಿಯಲ್ಲಿ ಏನೆಲ್ಲ ಬದಲಾವಣೆಗಳಾದವು. ಆದರೆ ಪ್ರಕೃತಿ ಮಾತ್ರ ಅಂದಿನಿಂದ ಇಂದಿನವರೆಗೆ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿದೆ. ಆ ಮಗು ಸ್ವಾಗತ್ನಿಗೆ ಈಗ 22 ಹರೆಯ, ಸ್ಫುರದ್ರೂಪಿ. ನನಗೋ 67 ಇಳಿ ವಯಸ್ಸು. ಕಂಪನಿಯ ಜವಾಬ್ದಾರಿಯನ್ನ CEO ಹೆಗಲಿಗೇನೋ ಹಾಕಿದ್ದೀನಿ. ಇನ್ ಮುಂದೆ ಆ ಜವಾಬ್ದಾರಿಯನ್ನ ನನ್ನ ಮಗನಿಗೇನೆ ವಹಿಸ್ಬಿಡ್ತೀನಿ. ಹಾ, ಹಾಗೆ ಮಾಡ್ತೀನಿ.
1: ಹಲೋ ಸ್ವಾಗತ್.
3: ಹಲೋ ಅಮ್ಮ.
1: ಎಲ್ಲಿದೆಯೋ?
3: ಅಮ್ಮ ಇಲ್ಲೇ ಕಾಲೇಜ್ ಹತ್ರ ಫ್ರೆಂಡ್ಸ್ ಜೊತೆಗಿದ್ದೀನಿ.
1: ಹುಷಾರು ಮಗ, ಲೇಟ್ ಮಾಡ್ಬೇಡ, ಬೇಗ ಬಂದ್ಬಿಡು ಆಯ್ತಾ?
3: ಏನಮ್ಮ ನೀನು, ನಾನೇನ್ ಚಿಕ್ಕ ಮಗುನಾ?
1: ಏ ಗೊತ್ತು, ನೀ ಚಿಕ್ಕವನಲ್ಲ ಆದ್ರೆ ಕಾಲೇಜ್ ಹೀರೋ ಕಣಪ್ಪ, ಕಾಲೇಜ್ ಹೀರೋ. ಅಲ್ಲೋ, ನೆನಪಿದೆಯೇನೋ ನಾಳೆ ಏನು ಅಂತ?
3: ಏನಮ್ಮ?
1: ನಾಳೆ ನಿನ್ನ 22 ಬರ್ತ್ಡೇನೋ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಮಗ.
3: ಥ್ಯಾಂಕ್ಸ್ ಅಮ್ಮ ನೆನಪಿಸೋದಕ್ಕೆ, ನನ್ನ ಸ್ವೀಟ್ ಮಮ್ಮ.
4: ಅನತಿ ನನಗಿಂತ 1 ವರ್ಷ ಜೂನಿಯರ್. ಅವಳ ಮೇಲೆ ಈಗೀಗ ಯಾಕೋ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆಯಲ್ಲ. ಇಂದು ನನ್ನ 22nd ಬರ್ತ್ಡೇ. ಇದೇ ನೆಪದಲ್ಲಿ ಅನತಿಗೆ ಗಿಫ್ಟ್ ಕೊಟ್ಟು ಲವ್ ಪ್ರಪೋಸ್ ಮಾಡಿದ್ರೆ ಹೇಗೆ? ಒಪ್ಕೊಂಡ್ರೆ ಮೆಮೊರೇಬಲ್ ಇವೆಂಟ್ ಆಗ್ತದೆ. ಸರಿ, ಹಾಗಾದ್ರೆ ಈಗ ಅವಳು ಕ್ಲಾಸ್ ಮುಗಿಸ್ಕೊಂಡು ಕಂಪ್ಯೂಟರ್ ಲ್ಯಾಬ್ ಮುಂದಿನ ಲಾನ್ದಲ್ಲಿ ಇರಬಹುದು, ಅಲ್ಲೇ ಹೋಗಿ ಹುಡುಕ್ತೇನೆ. ಲಾನ್ ನಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲಲ್ಲ. ಓ, ಅಲ್ಲಿರಬಹುದಾ? ಛೇ, ಅಲ್ಲಿಯೂ ಇಲ್ಲಲ್ಲ. ಎಲ್ಲಿರಬಹುದು? ಅಯ್ಯೋ, ಹುಡುಕಿ ಹುಡುಕಿ ಸುಸ್ತಾಯ್ತು. ಎಲ್ಲಿ ಹೋಗಿದ್ದಾಳೋ ಏನೋ. ಈಗ ಇಲ್ಲೇ ಗಾರ್ಡನ್ ಮೂಲೆ ಅರಳಿ ಮರದ ಕಟ್ಟೆ ಮೇಲೆ ಸ್ವಲ್ಪ ಸುಧಾರಿಸ್ಕೊಳ್ತೀನಿ. ಅರೆ ಕಿಲಾಡಿ ಅನತಿ, ಇಲ್ಲೇ ಕುಳಿತು ನನಗೆ ಸತಾಯಿಸ್ತಾ ಇದ್ದಾಳೆ. ಮೊಬೈಲ್ದಲ್ಲಿ ರೀಲ್ಸ್ ನೋಡ್ತಾ ಒಬ್ಳೆ ನಗಾಡ್ತಾ ಇದ್ದಾಳೆ. ಹಾಯ್ ಅನತಿ.
5: ಹಲೋ

0: ಪಾಕೆಟ್.
1: ಓ, ನೀನ್ ಇಲ್ಲಿದೆಯಾ? ನಿನ್ನ ಕಾಲೇಜ್ ತುಂಬಾ ಹುಡುಕಾಡದೆ.
0: ಸ್ವಾಗತ್. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ.
1: ಥ್ಯಾಂಕ್ಸ್ ಅನತಿ, ಥ್ಯಾಂಕ್ ಯು ವೆರಿ ಮಚ್.
0: ಮತ್ತೆ?
1: ಮತ್ತೇನು ಇಲ್ಲ.
0: ಇವತ್ತು ನಿನ್ ಸ್ಪೆಷಲ್ ಡೇ ಅಲ್ವಾ?
1: ಹಾ ಹೌದು ಅನತಿ, ಅದಕ್ಕಾಗಿ ಸ್ಪೆಷಲ್ ಡೇಗೆ ನಿನಗೊಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ನನ್ ಮನಸ್ಸು ಹೇಳ್ತಾ ಇದೆ.
0: ನನ್ಗ ಏನದು?
1: ಬಾಯಿಲಿ ಅಂತಿ.
0: ಎಲ್ಲಿಗೆ?
1: ಬಾ ಹೇಳ್ತೇನೆ. ಈ ಕಾರ್ ನೋಡು ಹೇಗಿದೆ. ನಿನ್ನಿಷ್ಟದ್ದೇ ಕಲರು, ನಿನ್ನಿಷ್ಟದ್ದೇ ಕಂಪನಿ ಕಾರು, ಹೇಗನ್ನಿಸ್ತಾ ಇದೆ?
0: ತುಂಬಾ ಚೆನ್ನಾಗಿದೆ.
1: ಈ ಕಾರು ಇವತ್ತು ನನ್ನಮ್ಮ ಕೊಡಿಸಿದ್ದು ನನಗೆ.
0: ಗ್ರೇಟ್
1: ಅನತಿ, ಐ ಲೈಕ್ ಯು, ಐ ಲವ್ ಯು ಸೋ ಮಚ್. ಸೊ ನನ್ನ ಹುಟ್ಟುಹಬ್ಬಕ್ಕಾಗಿ ನಿನಗಾಗಿ ಗಿಫ್ಟ್ ಕೊಡ್ತಾ ಇದ್ದೀನಿ, ತಗೋ ಕಾರಿನ ಕೀ.
0: ಇವಾಗ ನನಗೋಸ್ಕರ ಇಂಥ ದೊಡ್ಡ ಗಿಫ್ಟ್ ಕೊಡ್ತಾ ಇರೋ ಇವನ್ಗೆ ಏನ್ ಹೇಳ್ಬೇಕು? ಹೇಳ್ತಾ ಇದ್ರೆ ಹೇಗೆ ಹೇಳಲೇಬೇಕು. ಅದನ್ನ ನಾನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸ್ವಾಗತ್.
1: ಸಾಧ್ಯ ಇಲ್ಲ ಹಾಗಂದ್ರೆ?
0: ನೋಡು ಸ್ವಾಗತ್, ನಾನು ಸಮಾಜದ ಜೀವಿ, ನನ್ನ ಹೆತ್ತವರು ಇದಕ್ಕೆಲ್ಲ ಒಪ್ಪೋದಿಲ್ಲ, ಅವರು ಸಂಪ್ರದಾಯಗಳನ್ನ ಪಾಲಿಸ್ತಾರೆ. ಈಗ ನಿನ್ ಹತ್ರ 100 crore ಆಸ್ತಿ ಇರಬಹುದು, ನೀನು ಶ್ರೀಮಂತನೇ ಆಗಿರಬಹುದು, ಆದ್ರೆ ನೀನು ತಂದೆ ಇಲ್ಲದೆ ಹುಟ್ಟಿದ ಶಿಶು.
1: ಅನತಿ,
0: ಈ ವಿಷಯ ಎಲ್ರಿಗೂ ಗೊತ್ತಿದೆ. ನಿನ್ಗೆ ಗೊತ್ತಾಗದಂತೆ ಕೆಲವರು ಛೇಡಿಸ್ತಾರೆ, ಇನ್ನು ಕೆಲವರು ನಿನ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದೆ ನಿನ್ನ ಅವಾಯ್ಡ್ ಮಾಡ್ತಾರೆ.
1: ಅನತಿ,
0: ನಿನ್ಗೆಷ್ಟೋ ಸಲ ಆನಂದಿ ಆನಂದಿ ಅಂತ ಹಾಸ್ಯ ಮಾಡ್ತಾರೆ, ಆಗ ನನ್ಗೆಷ್ಟು ಬೇಸರ ಆಗುತ್ತೆ, ನಿನ್ಗೆ ಹೇಳೋಕ್ ಮನ್ಸಾಗಲ್ಲ.
1: ಅನತಿ,
0: ನಿನ್ ಜೊತೆ ಯಾವ ಸ್ನೇಹಿತರು ಸರಿಯಾಗಿರೋದಿಲ್ಲ, ಒಂದಿಬ್ಬರನ್ ಬಿಟ್ರೆ ಎಲ್ಲರೂ ಅವರೇ. ನೀನ್ ಶ್ರೀಮಂತ ಅಂತ ಅವ್ರ ನಾಟಕ ಮಾಡ್ಕೊಂಡು ನಿನ್ ಮುಂದೆ ಚೆನ್ನಾಗಿರೋದ್ ಸತ್ಯ, ಆದ್ರೆ ಎಷ್ಟೋ ಸಲ ನೇರವಾಗಿ ನಿನ್ಗೆ ಅಂದಾಗ ನೀನ್ ಎಷ್ಟು ನೊಂದ್ಕೊಳ್ತಿದ್ದೆ ಅಂತ ನನಗ್ ಮಾತ್ರ ಗೊತ್ತು. ನಾನೇ ನಿನಗ್ ಸಮಾಧಾನ ಮಾಡ್ತಿದ್ದೆ, ನಿನ್ ಹಿಸ್ಟ್ರಿ ಹೀಗಿರುವಾಗ ನಾನು ನಿನ್ನ ಲವ್ ಮಾಡೋದು ದೂರದ ಮಾತು ಸ್ವಾಗತ್.
1: ಅನತಿ,
0: ಐ ಆಮ್ ಸಾರಿ, ಐ ಆಮ್ ಸಾರಿ ಸ್ವಾಗತ್.
1: ಅನತಿ,
0: ನಾನಿನ್ ಬರ್ತೇನೆ, ಬಾಯ್.
1: ಅನತಿ ನಿಲ್ಲು ಅಂತಿ, ಒಂದ್ ನಿಮಿಷ ನನ್ ಮಾತು ಕೇಳು, ಹೋಗ್ಬೇಡ ಅನತಿ, ನಿಲ್ಲು ಅಂತಿ, ಹೋಗ್ಬೇಡ.
2: ಯಾಕು ಸ್ವಾಗತ್, ಏನಾಯ್ತು, ಸಪ್ಗಿದ್ಯಾ?
1: ಏನಿಲ್ಲ ಅಮ್ಮ.
2: ಮೀನಾಕ್ಷಮ್ಮ ಹೇಳ್ತಾ ಇದ್ರು ಡಿನ್ನರ್ಗೆ ನೀನ್ ಬರ್ಲಿಲ್ವಂತೆ. ಯಾಕು ಸ್ವಾಗತ್, ಏನಾಯ್ತು, ಕಣ್ಣೆಲ್ಲ ಕೆಂಪಾಗಿದಾವೆ, ತುಂಬಾ ಅತ್ತಿ ಏನೋ?
1: ಅಮ್ಮ, ಅನತಿ.
2: ಅನತಿ? ಅನತಿ ಇವತ್ತು ಕಾಲೇಜ್ ನಲ್ಲಿ ಸಿಕ್ಕಿಲ್ಲ ಅಂತ ಹೇಳಿ ಬೇಜಾರ?
1: ಹಾಗಲ್ಲಮ್ಮ,
2: ನಾಳೆ ಸಿಗ್ತಾಳ್ ಬಿಡು, ಅವಳು ಎಲ್ಲಿಗೆ ಹೋಗ್ತಾಳೆ?
1: ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಮ್ಮ.
2: ಊಟ ತಿಂಡಿ ಬಿಡುವಷ್ಟು ಏನಾಯ್ತು ನಿನ್ಗೆ?
1: ಅಮ್ಮ ನಿಜ ಹೇಳ ಅಮ್ಮ.
2: ಹೇಳು.
1: ನೀನು ನಿನ್ನ ಆಸೆಯ ಈಡೇರಿಕೆ ಉದ್ದೇಶಕ್ಕಾಗಿ ನನ್ನನ್ನು ಹೆತ್ತಿದೀಯಾ, ಆದ್ರೆ ನನ್ನ ಮುಂದಿನ ಜೀವನದ ಎಲ್ಲ ಆಸೆ ಆಕಾಂಕ್ಷೆಗಳ ಕುರಿತು ನೀನು ಒಮ್ಮೆಯೂ ಯೋಚಿಸಿಲ್ಲ.
2: ಸ್ವಾಗತ್,
1: ನನಗೆ ನನ್ನ ಸ್ನೇಹಿತರು ನೋಡೋ ದೃಷ್ಟಿಕೋನನೇ ಬೇರೆ ಅಮ್ಮ. ನಾನು ಎಲ್ಲರಂತೆ ಸಮಾಜದಲ್ಲಿ ಬದುಕನ್ನ ಹಂಚಿಕೊಳ್ಳಲು ಎಷ್ಟರ ಮಟ್ಟಿಗೆ ಸಮರ್ಥನು ಅಮ್ಮ? ಇಂಥ ಸಮಾಜ ನನ್ನನ್ನು ಹೇಗೆ ಕಾಣಬಹುದಂತ ಆಗ ನೀನು ಒಮ್ಮೆ ಯೋಚನೆ ಮಾಡಬೇಕಾಗಿತ್ತು. ನೀನು ಮಾಡದ ಆ ಒಂದು ಯೋಚನೆಯಿಂದ ನಾನು ನನ್ನ ವಯಸ್ಸಿನ 22 ವರ್ಷಗಳವರೆಗೆ ಏನೆಲ್ಲ ಎದುರಿಸಿ ಬೆಳೆದೆ ಅದು ನಿನಗೆ ಗೊತ್ತೇ ಇಲ್ಲ ಅಮ್ಮ. ಇವತ್ತು ನಾನು ಪ್ರೇಮಿಸಿದ ಹುಡುಗಿ ನನ್ನ ಪ್ರೇಮವನ್ನೇ ಧಿಕ್ಕರಿಸಿ ಹೋದ್ಲು. ಆಕೆಯನ್ನ ಮನಸಾರೆ ಮೆಚ್ಚಿಕೊಂಡಿದ್ದೆ ಅಮ್ಮ. ಆಕೆಯನ್ನ ಬಿಟ್ಟು ಇರಲಾರದಷ್ಟು ಅವಳು ನನ್ನ ಮನದ ಆಳದಲ್ಲಿ ತುಂಬಿಕೊಂಡಿದ್ದಾಳೆ, ನನ್ನ ಪ್ರೇಮವನ್ನ ಒಪ್ಪಿಕೊಳ್ಳಲಿಲ್ಲ. ಇನ್ನು ಮುಂದೆ ನಾನು ಹೇಗ್ ಬದುಕಲಿ ಅಮ್ಮ?
2: ಈ ಸಮಾಜ ಎಂಥ ಅವಸ್ಥೆಯನ್ನು ತಂದುಡ್ತು. ಒಬ್ಬ ತಾಯಿಯಾಗಿ ನನ್ನ ಎಲ್ಲಾ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿದೆ. ಸ್ವಾಗತ್, ನನ್ನ ಸ್ವಾಗತನಿಗೆ ಏನ್ ಕಡಿಮೆಯಾಗಿದೆ? ಆಸ್ತಿ, ಅಂತಸ್ತು, ಐಶ್ವರ್ಯ, ರೂಪ, ಎಲ್ಲವೂ ಇದೆ, ಎಲ್ಲವೂ ಇದೆ. ಆದ್ರೆ ಅವನಿಗೆ ಬೇಕಾಗಿರೋ ಪ್ರೀತಿ ಪ್ರೇಮನ ಮಾತ್ರ ನನ್ನಿಂದ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ.
3: ಇಲ್ಲಿ ನೋಡು ಸ್ವಾಗತ್, ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕಿ ಹುಡುಕ್ತೀನಿ. ಮೊದಲು ನೀ ಊಟ ಮಾಡು, ಸ್ವಲ್ಪನಾದ್ರೂ ಊಟ ಮಾಡು.
1: ಅಮ್ಮ ಒಂದ್ ಮಾತು.
3: ಏನು?
1: ನಾನು ಅಂದುಕೊಂಡಿದ್ದು ನನಗೆ ಹುಟ್ಟಿನಿಂದ ಎಷ್ಟು ಸಿಕ್ಕಿದೆ ಅಂತ ನೀನು ಯಾವತ್ತಾದ್ರೂ ವಿಚಾರ ಮಾಡಿದೀಯ ಅಮ್ಮ?
3: ಸ್ವಾಗತ್, ಯಾವತ್ತಾದ್ರೂ ನಿನ್ನ ಬಾಯಿಂದ ಈ ಮಾತು ಬರಬಹುದು ಅಂತ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಬೇಗ ಈ ಮಾತು ಹೇಳ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ.

0: ಎರಡು ಮೂರು ದಿನಗಳಿಂದ ಮನೆ ಬಿಟ್ಟು ಹೊರಗಡೆ ಹೋಗಲಿಲ್ಲ. ಇವತ್ತು ವಾತಾವರಣ ಚೆನ್ನಾಗಿದೆ, ಸ್ವಲ್ಪ ಹೊರಗಡೆ ವಾಕ್ ಮಾಡಿ ಮನಸ್ಸನ್ನ ಹಗುರ ಮಾಡಿಕೊಳ್ತೇನೆ. ಅಮ್ಮ ಅಮ್ಮ, ನಾನು ವಾಕಿಂಗ್ ಹೋಗಿ ಬರ್ತೇನೆ ಅಮ್ಮ. ಅನತಿ ಅನತಿ, ಮರೆಯಲಾಗ್ತಿಲ್ವಲ್ಲೇ ನಿನ್ನ, ಡಿಸ್ಟರ್ಬ್ ಮಾಡ್ಲೆಂದೆ ನೀನ್ ನನ್ ಮನಸ್ಕದ್ಯ? ಛೇ, ಯಾಕೋ ವಾಕಿಂಗ್ ಮಾಡ್ಲು ಮನ್ಸಾಗ್ತಿಲ್ಲ, ಇಲ್ಲೇ ಗೇಟ್ ಒಳಗೆ ಕುಳಿತುಕೊಳ್ತೇನೆ. ಅನತಿ ಅನತಿ, ನೀನ್ ಯಾಕೆ ಹೀಗ್ ಮಾಡ್ದೆ? ಛೇ, ಇಲ್ಲಿ ಕುಳಿತುಕೊಳ್ಳಾಗ್ತಿಲ್ಲ, ಮನೆಯೊಳಗೆ ಹೋದ್ರಾಯ್ತು. ಅರೆ ಅಮ್ಮ, ಇನ್ನೂ ಯಾಕೆ ಎದ್ದೇ ಇಲ್ಲಲ್ಲ? ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ನನಗೆ ಗುಡ್ ಮಾರ್ನಿಂಗ್ ವಿಶ್ ಮಾಡ್ತಿದ್ಲು. ಮಮ್ಮ ಮಮ್ಮ, ಇನ್ನೂ ಮಲ್ಗೆ ಇದೆಯಾ? ಮಮ್ಮ ಮಮ್ಮ,
1: ಅರೆ ಅಮ್ಮ ಇನ್ನೂ ಹಾಗೆ ಮಲ್ಗೆ ಇದ್ದಾರೆ.
0: ಮಮ್ಮ ಮಮ್ಮ ಮಮ್ಮ, ಏನು ಮಿಸ್ ಮಾಡ್ತಿಲ್ಲ? ಮುಖದ ಹತ್ರಕ್ಕೆ ಇಟ್ಟು ನೋಡ್ತೀನಿ, ಉಸಿರಾಡ್ತಿಲ್ಲ. ಮಮ್ಮ ಮಮ್ಮ, ನನ್ನನ್ನು ಈ ಜಗತ್ತಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟೆನಮ್ಮ. ಅಯ್ಯೋ ಅಮ್ಮ. ಹೌದು ಅಮ್ಮ, ಎದೇನು ಅಂತ ಹೇಳ್ತಾ ಇದ್ರು ಅಂತ ಅಡಿಗೆ ಮಾಡೋ ಮೀನಾಕ್ಷಮ್ಮ ನಿನ್ನೆ ಹೇಳ್ತಾ ಇದ್ರು, ಆದ್ರೆ ನಾನ್ ಅದ್ರ ಕಡೆ ಗಮನನೇ ಕೊಡ್ಲೇ ಇಲ್ಲ. ಅಮ್ಮ, ನನ್ನ ಕಷ್ಟನೇ ನನಗೆ ಹೆಚ್ಚಾಯ್ತು. ಅಯ್ಯೋ, ಈ ಭೂಮಿಗೆ ನನ್ನನ್ನ ತಂದಿರಿಸಿ ಉಣಿಸಿ ತಿನಿಸಿ ಬೆಳೆಸಿ ನನ್ನ ಜೀವನಕ್ಕೆ ಆನಂದವನ್ನ ತಂದ ನನ್ನಮ್ಮ ಆನಂದಿ ಜೈರಾಜ್ ಇನ್ನಿಲ್ಲ ಇನ್ನಿಲ್ಲ. ಅಯ್ಯೋ ಅಮ್ಮ ಅಮ್ಮ.
1: ಅರೆ, ಯಾರೋ ಗೇಟ್ ತೆಗೆದು ಒಳಗಡೆ ಬರ್ತಾ ಇದ್ದಾರೆ. ಯಾರದು? ಕೈಯಲ್ಲಿ ಹೂಗಳ ಗುಚ್ಚ ಬೇರೆ ಹಿಡಿತಿದ್ದಾರೆ. ಯಾರು? ಅನತಿ ಅನತಿ
0: ಅನತಿ. ಮಮ್ಮ ಮಮ್ಮ, ಇಲ್ಲಿ ನೋಡಮ್ಮ, ಅನತಿ ಬಂದಿದ್ದಾಳಮ್ಮ, ನೋಡಮ್ಮ, ಕಣ್ ತೆಗಿಯಮ್ಮ. ಅಮ್ಮ, ಅನತಿ ಬಂದಿದ್ದಾಳಮ್ಮ.
1: ಅಯ್ಯೋ
0: ಅನತಿ, ಅಮ್ಮ ಅಮ್ಮ ಹೋಗ್ಬಿಟ್ರು, ಅಮ್ಮ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ರು. ಅನತಿ, ನಾನೀಗ ಅನಾಥನಾದೆ ಅನಾಥನಾದೆ. ಅನತಿ
2: ಸ್ವಾಗತ ಸ್ವಾಗತ್, ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸು ಸ್ವಾಗತ್. ಆನಂದಿ ಅಮ್ಮ ಹೇಳ್ದಾಗೆ ನಾನ್ ನಿನ್ ಜೊತೆ ಇರ್ತೇನೆ, ನಾನ್ ನಿನ್ ಜೊತೆ ಇರ್ತೇನೆ ಸ್ವಾಗತ್. ಐ ಲವ್ ಯು, ಐ ಲವ್ ಯು ಸ್ವಾಗತ್, ಐ ಲವ್ ಯು.
3: ಇದುವರೆಗೆ ಆನಂದಿ ನಾಟಕ ಕೇಳಿದಿರಿ. ಮೂಲಕಥೆ ಡಾಕ್ಟರ್ ಶರಣಮ್ಮ ಪಾಟೀಲ್, ನಾಟಕಕ್ಕೆ ರೂಪಾಂತರಿಸಿದವರು ಸಿದ್ದರಾಮ ಹಿಪ್ಪರ್ಗಿ, ಪಾತ್ರ ಪರಿಚಯ ಸುಬ್ರಹ್ಮಣಿ ಹಾಗೂ ಸಿಪಾಯಿ ಸುನೀಲ್ ಪತ್ರಿ, ಬಾಲ ಸ್ವಾಗತ್ ರಿಯಾ ಪಾಂಡೆ, ಯುವ ಸ್ವಾಗತ್ ನಿತೀಶ್ ಡಂಬಳ್, ಅನತಿ ರೇಷ್ಮಾ ಬ್ಯಾಟ್ನಾಳ್, ಪ್ರಿನ್ಸಿಪಾಲ್ ಕ್ಯಾಪ್ಟನ್ ಪ್ರಭಾಕರ್ ಕಟ್ಟಿ ರಂಗವೈದ್ಯ, ಸಂಕಲನ ತ್ರಿವೇಣಿ ಬೆಟಗೇರಿ. ಆನಂದಿ ಪಾತ್ರ ನಿರ್ವಹಿಸಿ ನಾಟಕವನ್ನು ನಿರ್ದೇಶಿಸಿದವರು ಜಿ ಸುರೇಖಾ ಸುರೇಶ್.
4: ಆಕಾಶವಾಣಿ ಧಾರವಾಡ. ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ಕಲಾಪದ ಧ್ವನಿಮುದ್ರಣ ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ ಈ ರಾತ್ರಿ 10 ಗಂಟೆಗೆ.

ಈಗ ಕೇಳಿ ವೆಂಕಟ್ ಅವರ ಈ ರಚನೆ. ಹಾಡಿದ್ದಾರೆ ಚಿನ್ಮಯಿ ಚಂದ್ರಶೇಖರ್. ಮೇಘ ತಾನು ಬದಿಗೆ ಸರಿದು ಬಾನ ಕಣ್ಣ ತೋರಿದೆ, ಬೆಳದಿಂಗಳು ಭುವಿಗೆ ಸುರಿದು ಬೆಳಕ ಹೊನಲು ಹರಿದಿದೆ.

ನನಸಾಗದ ಕನಸುಗಳೇ, ಸುಮ್ಮನೇಕೆ ಕಾಡುವಿರಿ? ಆಸೆಗಳ ತೋರಣ ಕಟ್ಟಿ ಕಾಮನ ಬಿಲ್ಲಾಗುವಿರಿ? ವಿದ್ಯಾಮೂರ್ತಿಯವರ ಧ್ವನಿಯಲ್ಲಿ ಕೇಳಿ ಸಬ್ನಳ್ಳಿ ಶಶಿಧರ್ ಅವರ ಈ ರಚನೆ.

ಯಾವತ್ತಿಲ್ಲದ ಇವತ್ ಮಾತ್ರ ಹಣೆಯಲ್ಲಿ ಕುಂಕುಮ ಇಟ್ಕೊಂಡು ಕಿವಿಯಲ್ಲಿ ಹೂವ ಸಿಕ್ಕಿಸ್ಕೊಂಡು ಕೈಯಾಗ ರಟ್ಟ ಹಾಳೆ ಹಿಡ್ಕೊಂಡು ಗಂಭೀರವಾಗಿ ಹೋಗ್ತಾ ಇರೋ ಇವನ್ ಕಸಬು ಏನಣ್ಣ. ಈ ಹಾಡನ್ನು ಹಾಡಿದ್ದಾರೆ ಶಶಿಧರ್ ಕೋಟಿ. ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರ ಈ ರಚನೆಯನ್ನು ಕೇಳಿ.

ಕಾರ್ಯಕ್ರಮ ಸ್ವರ ಸೌರಭ ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ.

ಹೆಲೋ ಅಭಿಲಾಷ, ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ.

0: हेलो अभिलाषा, हेलो अभिलाषा,
1: हलो मैडम,
0: नमस्ते. यारु एलिंद?
1: उपेन्द्र दीक्षा मैडम.
0: दीक्षा?
1: हाँ मैडम.
0: ಹೇಳಿ ದೀಕ್ಷಾ, ಏನು ಮಾಡ್ತಾ ಇದ್ದೀರಾ?
1: ನಾವೀಗ ಟೆಂತ್ ಮೇಡಮ್.
0: ಟೆಂತು?
1: ಹಾಂ ಮೇಡಮ್.
0: ಏನೇನು ತಯಾರಿ ನಡೆಸಿದ್ದೀರಾ ಆಗಲೇ?
1: ಹಾಂ ಮೇಡಮ್.
0: ನಡೆಸಿದ್ದೀರಾ?
1: ಹಾಂ ಮೇಡಮ್.
0: ಒಳ್ಳೆ, ಅಂದರೆ ಈಗಾಗಲೇ ಮೊದಲನೇ ಒಂದು ಮಾಸಿಕ ಪರೀಕ್ಷೆ ಆಗಿರಬೇಕಲ್ಲ?
1: ಹಾಂ ಮುಗೀತು ಮೇಡಮ್ ಮೊನ್ನೆ.
0: ಚೆನ್ನಾಗಿ ಬಂತಾ?
1: ಹಾಂ ಮೇಡಮ್.
0: ಒಂದು ದೃಢತೆ ಬಂದಿದೆ, ನಾನು ಚೆನ್ನಾಗಿ ಮಾಡ್ತೀನಿ ಅಂಥೇಳಿ.
1: ಹಾಂ ಮೇಡಮ್.
0: ದೀಕ್ಷಾ, ಮನೆಯಲ್ಲಿ ಇನ್ಯಾರ್ಯಾರು ಇದ್ದಾರೆ? ಊಟ ಆಯ್ತಾ?
1: ಊಟ ಇನ್ನಿಲ್ಲ ಮೇಡಮ್. ನಿಮ್ಮ ಮೇಡಮ್?
0: ಹಾಂ ಆಗಿದೆಯಪ್ಪ. ಯಾಕೆ ಲೇಟ್ ಆಯ್ತಲ್ಲ?
1: ಇವಾಗ ಮಾಡ್ಬೇಕು ಮೇಡಮ್. ಇದು ಕೇಳಿ,
0: ಓದ್ತಾ ಇದೆಯಾ?
1: ಹಾಂ ಮೇಡಮ್.
0: ಹೇಳು ದೀಕ್ಷಾ, ಯಾವ ಹಾಡನ್ನು ಪ್ರಸಾರ ಮಾಡೋಣ?
1: ರಣಧೀರ ಇಂಟ್ರೆ ಮೇಡಮ್.
0: ರಣಧೀರ?
1: ಹಾಂ ಮೇಡಮ್. ಬಾರೋ ಬಾರೋ ರಣಧೀರ.
0: ಬಾರೋ ಬಾರೋ ರಣಧೀರ ಬೇಕಾ? ಬಾ ಬಾರೋ ರಣಧೀರ.
1: ಹಾಂ ಮೇಡಮ್.
0: ಯಾಕೆ ಈ ಹಾಡು ಇಷ್ಟ ನನಗೆ?
1: ಆ ಹಾಡು ಬಾ ಇಷ್ಟ.
0: ಕೇಳಮ್ಮ, ಈ ಹಾಡನ್ನು ನಿನಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಹಲೋ ಅಭಿಲಾಷಾ, ಹಲೋ ಅಭಿಲಾಷಾ ಹೇಳಿ.
1: ಮೇಡಮ್ ನಮಸ್ತೆ. ಮೇಡಮ್
0: ನಮಸ್ತೆ, ಯಾರು, ಎಲ್ಲಿಂದ?
1: ಮೇಡಮ್ ಚಿತ್ರದುರ್ಗದಿಂದ ನೇತ್ರ ನಟರಾಜ್ ಮೇಡಮ್.
0: ಅನ್ಕೊಂಡಿದ್ದೆ ಧ್ವನಿ ಕೇಳಿದ ತಕ್ಷಣ ನೇತ್ರ ಅವ್ರದ್ದು ದುರ್ಗದವ್ರದ್ದು ಅಂತೇಳಿ. ಹಾ, ಹೇಗಿದ್ದೀರಾ ನೇತ್ರ ಅವರೇ?
1: ಆರಾಮಿದ್ದೀನಿ ಮೇಡಮ್, ನೀವ್ ಹೇಗಿದ್ರೆ?
0: ಹಾ, ನಾನು ಚೆನ್ನಾಗಿದ್ದೀನಮ್ಮ. ಊಟ ಆಯ್ತಮ್ಮ?
1: ಹಾ ಮೇಡಮ್, ಆಯ್ತು ಮೇಡಮ್.
0: ಹಾ ಹೇಳಿ ನೇತ್ರ ಅವರೆ, ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಮೇಡಮ್ ಇವತ್ತು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದಿಂದ ಉಪವಾಸ ಈ ಕಣ್ಣಿಗೆ ಅಂತಿದೆ ಮೇಡಮ್ ಹಾಡು.
0: ಹ್ಮ್,
1: ಅವಾರ್ಡ್ ಬೇಕಿತ್ತು ಮೇಡಮ್.
0: ಹ್ಮ್, ಉಪವಾಸ ಈ ಕಣ್ಣಿಗೆ.
1: ಹಾ ಮೇಡಮ್.
0: ಹ್ಮ್, ಯಾಕ್ರಿ ಇವತ್ತು ಸೋಮವಾರ ಉಪವಾಸ ಮಾಡ್ತಾ ಇದ್ದೀರಾ? ಆಯ್ತು, ನಮಗೋಸ್ಕರ ಈ ಹಾಡನ್ನ ಪ್ರಸಾರ ಮಾಡ್ತಿದ್ವಿ, ಕೇಳಿ ಆನಂದಿಸಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಶುಭರಾತ್ರಿ ಮೇಡಮ್.
0: ನಮಗೂ ಕೂಡ
1: ಥ್ಯಾಂಕ್ ಯು ಮೇಡಮ್.

0: ഹലോ അഭിലാഷ,
1: നമസ്തേ.
0: ഹേളി, ആരു എലിന്താ? ಹಾ ಹೇಳಿ, ಹೇಗಿದ್ದೀರಾ?
1: ನಾವು ಆರಾಮ ನೋಡ್ರಿ ಮೇಡಮ್. ನೀವೆಲ್ಲ ಆರಾಮ ಅಲ್ರಿ ಮೇಡಮ್?
0: ಹಾ, ನಾವು ಆರಾಮಿದ್ದೇವೆ. ಊಟ ಆಯ್ತ್ರಿ?
1: ಊಟ ಆಗ್ಯದ್ರಿ ಮೇಡಮ್.
0: ನೀವು ರೈತರು ಅಂತ ಹೇಳಿದಂಗೆ ಇತ್ತಲ್ವ ನಂಗೆ?
1: ಇಲ್ರಿ ಮೇಡಮ್, ನಾ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾವ್ರಿ.
0: ಹಾ, ಹೌದು ಹೌದು, ಹೇಳಿ.
1: ನಮಗೆ ಇದು ಜೀವನ ಚೈತ್ರ ನೋಡ್ರಿ ಮೇಡಮ್.
0: ಹ್ಮ್,
1: ಜೀವನ ಚೈತ್ರ ರೀ.
0: ಹ್ಮ್, ಹೌದು, ಹೇಳಿ. ಅದ್ರಲ್ಲಿ ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಅದ್ರಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿದ ರಾಜ್ಕುಮಾರವನ್ನ ಆಡ್ಯಾರು.
0: ಹೌದು, ಆ ಹಾಡನ್ನ ಪ್ರಸಾರ ಮಾಡ್ಬೇಕಾ? ಆಯ್ತು, ತಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡ್ತಿದ್ವಿ. ಕೇಳಿದಕ್ಕಾಗಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ನಮಸ್ಕಾರ.
0: ಹಾಂ.

0: ಅರ್ಥಪೂರ್ಣವಾದ ಭಾವಪೂರ್ಣವಾದ ಹಾಡನ್ನು ಕೇಳಿ ಎಲ್ಲ ನಮ್ಮ ಕೇಳುಗರಿಗೆ ಕರ್ಣಕ್ಕೆ ಹಿತವನ್ನು ಮೂಡಿಸಿದಂತಹ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಆದಂತಹ ಭರತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ. ಹೆಲೋ ಅಭಿಲಾಷ, ಹೆಲೋ ಅಭಿಲಾಷ, ಹೆಲೋ ಅಭಿಲಾಷ, ಹೆಲೋ ಅಭಿಲಾಷ, ಹೆಲೋ ಅಭಿಲಾಷ.
1: ಹಲೋ ನಮಸ್ಕಾರ ಸರ್.
0: ನಮಸ್ತೆ ಹೇಳಿ.
1: ಮೇಡಮ್ ನಮಸ್ಕಾರ. ಮೇಡಮ್ ಅವರ ನಮ್ಗೆ ಒಂದು ಎಸ್ ಜಾನಕಿ ಹೇಳಿರುವ ಜನ್ಮ ಅನುಬಂಧ ರೀ.
0: ಜನ್ಮ ಜನ್ಮದ ಅನುಬಂಧ.
1: ಹೌದ್ರಿ ಮೇಡಮ್ ಅವ್ರ. ಹೌದ್ರಿ ಮೇಡಮ್ ಅವ್ರ.
0: ಹಾ ನಾನ್ ಚೆನ್ನಾಗಿದ್ದೇನೆ. ನಿಮ್ ಹೆಸರು ಹೇಳಿಲ್ಲ.
1: ಮೊಹಮ್ಮದ್ ರಫೀಕ್ ರೀ, ಬಿಜಾಪುರ ಜಿಲ್ಲೆ ಕೂಡಗಿರಿಂದ ಮಾತಾಡಿದ್ರೆ ಮೇಡಮ್ ಅವ್ರ.
0: ಹಾ ಈಗ ಬಿಜಾಪುರದವ್ರೆ ಮಾಡಿದ್ರಲ್ಲ.
1: ಹೌದ್ರಿ ಮೇಡಮ್ ಅವ್ರ.
0: ಹ್ಮ್ ಯಾವ ಹಾಡ ಅದ್ರಲ್ಲಿ?
1: ಜನ್ಮ ಜನ್ಮದ ಅನುಬಂಧ ಮೇಡಮ್ ಅವ್ರ. ಅದು ತಂಗಾಳಿಯಲ್ಲಿ ಅಂತ ನೋಡ್ರಿ ಮೇಡಮ್.
0: ತಂಗಾಳಿಯಲ್ಲಿ. ಹಾ
1: ಹೌದ್ರಿ ಮೇಡಮ್ ಅವ್ರ.
0: ಹೌದೌದು. ಆ ಹಾಡನ್ನ ಕೇಳ್ಬೇಕಾ ನೀವು?
1: ಹೌದ್ರಿ ಮೇಡಮ್ ಅವ್ರ.
0: ಕೇಳಿ ಹಾಗಾದ್ರಿ, ಆ ಹಾಡನ್ನ ಪ್ರಸಾರ ಮಾಡ್ತಿದ್ವಿ. ಕೇಳಿ ಧನ್ಯವಾದಗಳು.
1: ನಮಸ್ಕಾರ ಮೇಡಮ್.
0: ನಮಸ್ತೆ.

0: Hello Abhilasha. Hello Abhilasha. Hello Abhilasha.
1: ನಮಸ್ಕಾರ ಮೇಡಮ್.
0: ನಮಸ್ತೆ. ಯಾರು, ಎಲ್ಲಿಂದ?
1: ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳ್ಳಕೆರೆಯಿಂದ ಮಲ್ಲಪ್ಪ ಶೆಟ್ರ ಮೇಡಮ್ ಅವರ ಮಾತಾಡೋದು ನಾನು.
0: ಹ್ಮ್, ಹೇಳಿ ಮಲ್ಲಪ್ಪ ಶೆಟ್ರೆ, ಹೇಗಿದ್ದೀರಾ?
1: ಆರಾಮಿದ್ದೀನಿ ನೋಡ್ರಿ ಮೇಡಮ್ ಅವ್ರೆ.
0: ಹ್ಮ್ ಮೇಡಮ್ ಅವ್ರೆ. ಹ್ಮ್, ಊಟ ಆಯ್ತಾ?
1: ಊಟ ಆಯ್ತು ನೋಡ್ರಿ ಮೇಡಮ್ ಅವ್ರೆ. ನಿಮ್ದ್ರಿ ಮೇಡಮ್ ಅವ್ರೆ?
0: ಹಾ, ನಮ್ದು ಆಗಿದೆ. ಪತ್ನಿಯವ್ರು ಹೇಗಿದ್ದಾರೆ?
1: ಆರಾಮಿದ್ದಾರೆ ಮೇಡಮ್ ಅವ್ರೆ.
0: ಹ್ಮ್, ಹೇಳಿ, ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ನಮಗಿವತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿದ್ರು ಮೇಡಮ್ ಅವ್ರೆ.
0: ಹಾ,
1: ಚಿತ್ರದಿಂದ ಹಾಡು ಪ್ರಸಾರ ಮಾಡ್ರಿ ಮೇಡಮ್ ಅವ್ರೆ.
0: ಯಾವ್ದು ಹೇಳಿ?
1: ಸ್ವಪ್ನ.
0: ಸ್ವಪ್ನ.
1: ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳ ಆರಾಧನೆ ಅಂತ ಹಾಡು ಪ್ರಸಾರ ಮಾಡ್ರಿ.
0: ಅರ್ಪಣೆ ನಿನಗೆ ಅರ್ಪಣೆ.
1: ಹ್ಞೂ ರೀ,
0: ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡ್ತಾ ಇದ್ವಿ, ಕೇಳಿ ಆನಂದಿಸಿ. ಧನ್ಯವಾದಗಳು.
1: ನಮಸ್ತೆ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ

ದಾಂಪತ್ಯದಲ್ಲಿ ಇರಲೇಬೇಕಾದಂತಹ, ಅಂದರೆ ಗಂಡ ಹೆಂಡತಿ ಇರಲಿ ಇಬ್ಬರಲ್ಲಿಯೂ ಇರಲೇಬೇಕಾದಂತಹ ಒಂದು ಅರ್ಪಣೆಯ ಗೀತೆ. ತುಂಬ ಸೊಗಸಾಗಿ ಕೇಳಿದ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದವರಿಗೂ ಹಾಗೂ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ತಾಂತ್ರಿಕ ನೆರವು ನೀಡಿದವರು ವಿಜಯ್ ಅಥಣಿ ಹಾಗೂ ನಾಗರಾಜ್ ಭಟ್.

ಎಲ್ಲೋ ಅಭಿಲಾಷ ಕಾರ್ಯಕ್ರಮ ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ, ವೇಳೆ 11 ಗಂಟೆಯಾಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಇದೀಗ ಹಿಂದಿಯಲ್ಲಿ ವಾರ್ತೆಗಳು.

92.1 ಆರು ಮೀಟರ್ಗಳು ಇಲ್ಲವೇ 765 ಕಿಲೋಹರ್ಟ್ಸ್ ತರಂಗಾಂತರಗಳು, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಈಗ ವೇಳೆ 11:07:25. ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು

Please check the time. 18 minutes, 21, 19, 21, 22, 23.